ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಆಷಾಢ ಮಾಸದ 28 ದಿನ ಅಂದರೆ 2026 ಇಸವಿ, ಜುಲೈ ತಿಂಗಳ 19 ತಾರೀಖು ಭಾನುವಾರ. ಈಗ ಸಮಯ 5:58:30. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಗೀತಾ ನಂದೀಶ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು, ಸಮಯ 6:07. ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಇಂದು ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಡಾಕ್ಟರ್ ಎಂ ಕೊಟ್ರಯ್ಯ ಅವರಿಂದ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, 6:50 ರೈತರಿಗೆ ಸಲಹೆ, 7:15 ಎಎಸ್ ಮುರಳೀಧರ್ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ, 7:45 ಹಾಗೂ 8:30 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನ್ಹಾರೇಪಲ್, 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, 12:05 ವನಿತಾ ವಿಹಾರ, ಚಲನಚಿತ್ರ ನಿರ್ಮಾಪಕರು ಮತ್ತು ನಿರ್ದೇಶಕರಾದ ಗೌರಿ ಶ್ರೀನಿವಾಸ್ ಅವರ ಪರಿಚಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ, 12:35 ಆರೋಗ್ಯ ಸಂಚಿಕೆ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಕುರಿತು ಡಾಕ್ಟರ್ ಆತೀರಾ ಹಾಗೂ ಡಾಕ್ಟರ್ ಸುರೇಶ್ ನೆಗಳಗುಳಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ, 1:00 ಪ್ರಗತಿ ಪಥ ಪ್ರಧಾನಮಂತ್ರಿ ಇ ಡ್ರೈವ್ ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ಶರತ್ ಚಂದ್ರ ರಾನಡೆ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ, 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, 2:40 ಕಾವ್ಯ ವಾಚನ ಕುಮಾರವ್ಯಾಸ ಭಾರತದ ಪೀಠಿಕಾ ಸಂಧಿ ವಾಚನ ಮತ್ತು ವ್ಯಾಖ್ಯಾನ ಎನ್ಆರ್ ರಾಘವೇಂದ್ರ ಅವರಿಂದ, 3:00 ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳು. ಇನ್ನು ಇಂದು ಸಂಜೆ ಪ್ರಸಾರದಲ್ಲಿ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ, 6:51 ಕೃಷಿ ರಂಗ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಕುರಿತು ಡಾಕ್ಟರ್ ಶರತ್ ಚಂದ್ರ ರಾನಡೆ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ, ನಂತರ ನೇರಳೆ ಹಣ್ಣಿನ ಸುಧಾರಿತ ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಸುನೀತಾ ಸಿ ಅವರೊಡನೆ ಸಂದರ್ಶನ.

ದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ ಕೇಳುವಿರಿ. 7:45 ಭಾರತಿ ಸುತರ ಬದುಕು ಮತ್ತು ಸಾಹಿತ್ಯ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್. ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ, 9:15 ವರ್ಷಾಲಿ ಭಿಡೆ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಇಶ್ಯೂಸ್ ಬಿಫೋರ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ವಿದುಷಿ ಬಾಲಮಣಿ ಈಶ್ವರ್ ಕರ್ನಾಟಿಕ್ ಹಾಡುಗಾರಿಕೆ. ಕಾರ್ಯಕ್ರಮ ಮಧುರೈ ಕೇಂದ್ರದ ಕೊಡುಗೆ. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು, ಸಮಯ 6:10. ಇನ್ನು ಮುಂದೆ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿ ರಚನೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಬಾರೋ ಭಾವಜನಯ್ಯ ಪ್ರಸನ್ನ, ವೆಂಕಟರಾಮ ವೆಂಕಟದಾಸರ ರಚನೆ, ಹಾಡಿದ್ದಾರೆ ಡಾಕ್ಟರ್ ವಿದ್ಯಾಭೂಷಣ್.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಿಂತನ ಎಂಪಿಎಂ ಕೊಟ್ರಯ್ಯ ಅವರಿಂದ.
2: ವಿದ್ಯೆ ಮತ್ತು ವಿನಯ. ವಿದ್ಯಾ ದಧಾತಿ ವಿನಯಂ, ವಿನಯಾತ್ ಯಾತಿ ಪಾತ್ರತಾಂ, ಪಾತ್ರತ್ವಾತ್ ಧನಂ ಆಪ್ನೋತಿ, ಧನಾತ್ ಧರ್ಮ ತತಃ ಸುಖಃ. ಮೌಲ್ಯವಿಲ್ಲದ ಶಿಕ್ಷಣ ಶಿಕ್ಷಣವೇ ಅಲ್ಲ. ಮೌಲ್ಯಾಧಾರಿತ ಶಿಕ್ಷಣಕ್ಕೆ ವಿನಯ ಮುಖ್ಯ. ಆಧ್ಯಾತ್ಮದ ಅರಿವಿನೊಂದಿಗೆ ವಿನಯಾಧಾರಿತ ವ್ಯಕ್ತಿತ್ವ ರೂಪಿಸಿಕೊಳ್ಳಬಹುದು. ಉತ್ತಮ ವ್ಯಕ್ತಿತ್ವ ಸತ್ಕಾರ್ಯದಿಂದ ಸಂಪಾದನೆ ಮಾಡಲು ಸಾಧ್ಯ. ಹೀಗೆ ಸಂಪಾದಿಸಿದ ಹಣದಿಂದ ಧರ್ಮ ಕಾರ್ಯಗಳ ಸದ್ವಿನಿಯೋಗಕ್ಕೆ ನೀಡಿದಲ್ಲಿ ಬದುಕಿನಲ್ಲಿ ನಿಜ ಸುಖ ಪಡೆಯಬಹುದಾಗಿದೆ, ಅಹಂಕಾರದಿಂದಲ್ಲ ಎಂಬುದನ್ನು ಅರಿಯಬೇಕಿದೆ. ವಿದ್ಯೆಗೆ ವಿನಯವೇ ಭೂಷಣ ಎಂಬುದಕ್ಕೆ ಸಾಕಷ್ಟು ಪೌರಾಣಿಕ ನಿದರ್ಶನಗಳು ಉಂಟು. ಕವಿ ಕಾಳಿದಾಸ ಒಬ್ಬ ಸಾಮಾನ್ಯ ಆದರೆ ಸಕಲ ಪಾಂಡಿತ್ಯವನ್ನು ಪಡೆದು ಕವಿರತ್ನ ಕಾಳಿದಾಸನಾಗಿ ಪ್ರಖ್ಯಾತನಾದ ಕಥೆ ನಮಗೆ ಗೊತ್ತಿದೆ. ಕವಿ ಕಾಳಿದಾಸನಿಗೆ ತಾನು ಮಹಾಜ್ಞಾನಿ ಎಂಬ ಗರ್ವ ಅಹಂಕಾರ ಇತ್ತು. ಹೀಗೆ ಒಂದು ಬಾರಿ ಪರ್ಯಟನೆಯನ್ನು ಮಾಡುತ್ತಾ ಒಂದು ಊರಿನ ಬಳಿ ಬಂದಾಗ ಬಹಳ ಬಾಯಾರಿಕೆ ಆಯಿತು. ಊರ ಹೊರಗಿನ ಬಾವಿಯ ಬಳಿ ಒಬ್ಬ ವೃದ್ಧ ಸ್ತ್ರೀ ನೀರು ಸೇದುತ್ತಿದ್ದಳು. ಕಾಳಿದಾಸ ಆ ಸ್ತ್ರೀಯ ಬಳಿ ಹೋಗಿ, ತಾಯಿ, ನನಗೆ ತುಂಬ ಬಾಯಾರಿಕೆಯಾಗುತ್ತಿದೆ, ಕುಡಿಯಲು ನೀರು ಕೊಡುವಿರಾ ಎಂದು ಕೇಳಿದೆ. ಆಗ ಮುದುಕಿ, ನನಗೆ ನಿನ್ನ ಪರಿಚಯವಿಲ್ಲವಲ್ಲ ಮಗು, ನೀನು ನಿನ್ನ ಪರಿಚಯವನ್ನು ಹೇಳು, ಅಂದರೆ ಮಾತ್ರ ನಾನು ನಿನಗೆ ನೀರು ಕೊಡುತ್ತೇನೆ ಎಂದಾಗ ಕಾಳಿದಾಸ, ಹಾಂ, ನಾನೊಬ್ಬ ಪ್ರವಾಸಿ ಎಂದ. ಸ್ತ್ರೀ, ನೋಡು, ಈ ಲೋಕದಲ್ಲಿ ಪ್ರವಾಸಿಗರು ಇಬ್ಬರೇ, ಒಬ್ಬ ಸೂರ್ಯ ಮತ್ತೊಬ್ಬ ಚಂದ್ರ. ಇಬ್ಬರೂ ಹಗಲು ರಾತ್ರಿಗಳನ್ನು ನಡೆಸುತ್ತಿದ್ದಾರೆ. ಕಾಳಿದಾಸ ಮತ್ತೆ ಹೇಳ್ತಾನೆ, ನಾನೊಬ್ಬ ಅತಿಥಿ ಎಂದು ಪರಿಚಯಿಸಿಕೊಂಡ. ಇದನ್ನು ಒಪ್ಪದ ಆ ಮುದುಕಿ, ಲೋಕದಲ್ಲಿ ಅತಿಥಿಗಳು ಇಬ್ಬರೇ, ಒಂದು ಧನ ಮತ್ತೊಂದು ಯೌವನ. ಅವರಿಬ್ಬರೂ ಬಂದು ಹೊರಟು ಹೋಗುತ್ತಾರೆ, ಯಾರಲ್ಲೂ ಸ್ಥಿರವಾಗಿ ನಿಲ್ಲುವುದಿಲ್ಲ. ಅಂದಮೇಲೆ, ನಿಜ ಹೇಳು, ನೀನು ಯಾರು? ಕಾಳಿದಾಸ, ಸರಿ, ನಾನು ಸಹನಶೀಲ, ಈಗಲಾದರೂ ನೀರು ದೊರೆಯುತ್ತದೆಯೇ ಕೇಳಿದ. ಅದಕ್ಕೆ ಆ ಮುದುಕಿ, ಪ್ರತಿಯಾಗಿ ಲೋಕದಲ್ಲಿ ಸಹನಶೀಲರು ಇಬ್ಬರೇ, ಒಂದು ಭೂಮಿ ಮತ್ತೊಂದು ವೃಕ್ಷ. ಭೂಮಿ ಪುಣ್ಯವಂತರೊಡನೆ ಪಾಪಿಷ್ಟರನ್ನೂ ಸಹಿಸುತ್ತಾಳೆ, ಹಾಗೆಯೇ ಮರವು ಕಲ್ಲೆಸೆದರೂ ಸಿಹಿಯಾದ ಹಣ್ಣನ್ನು ಕೊಡುತ್ತದೆ. ಈಗ ಕಾಳಿದಾಸ ಹತಾಶನಾಗತೊಡಗಿದ. ಕೊನೆಗೆ, ನಾನೊಬ್ಬ ಹಠಮಾರಿ ಎಂದು ಪರಿಚಯಿಸಿಕೊಂಡಾಗ ಒಪ್ಪದ ಮುದುಕಿ, ಇಲ್ಲ, ನೀನು ಹಠಮಾರಿ ಆಗಲು ಸಾಧ್ಯವಿಲ್ಲ. ಲೋಕದಲ್ಲಿ ಹಠಮಾರಿಗಳು ಇಬ್ಬರೇ, ಒಂದು ಉಗುರು ಇನ್ನೊಂದು ಕೂದಲು. ಎಷ್ಟು ಬಾರಿ ಕತ್ತರಿಸಿದರೂ ಮತ್ತೆ ಬೆಳೆಯುತ್ತವೆ. ಇದರಿಂದ ವಿಚಲಿತನಾದ ಕಾಳಿದಾಸನೀಗ ಬೇಸರವಾಗತೊಡಗಿತು. ಆಗ ನಾನೊಬ್ಬ ಮೂರ್ಖ ಎಂದಾಗ ಅದನ್ನು ಒಪ್ಪದ ಮುದುಕಿ, ಅದು ಹೇಗೆ ಸಾಧ್ಯ? ಲೋಕದಲ್ಲಿ ಮೂರ್ಖರೂ ಸಹ ಇಬ್ಬರೇ, ಒಬ್ಬ ರಾಜ ಯೋಗ್ಯತೆ ಇಲ್ಲದರೂ ಎಲ್ಲರ ಮೇಲೂ ಆಳ್ವಿಕೆ ಮಾಡುತ್ತಾ ದರ್ಬಾರು ಮಾಡುತ್ತಾನೆ, ಇನ್ನೊಬ್ಬ ಆ ರಾಜನ ಆಸ್ಥಾನದ ಪಂಡಿತ, ರಾಜನನ್ನು ಓಲೈಸುವುದಕ್ಕಾಗಿ ಸುಳ್ಳು ಕಥೆಗಳನ್ನು ನಿಜವೆಂದು ಬಿಂಬಿಸುತ್ತಾನೆ. ಈಗ ಕಾಳಿದಾಸ ಏನೂ ಹೇಳುವ ಮನಸ್ಥಿತಿಯಲ್ಲಿ ಉಳಿಯದಿರಲಿಲ್ಲ. ಈ ವೃದ್ಧ ಸ್ತ್ರೀಯ ಕಾಲಿಗೆ ಬಿದ್ದು, ತಾಯೇ, ದಯವಿಟ್ಟು ನೀರು ಕೊಡು ಎಂದು ನೀರಿಗಾಗಿ ಬೇಡತೊಡಗಿದ. ಆಗ ಏಳು ಮಗು ಎಂಬ ಧ್ವನಿ ಕೇಳಿ ತಲೆ ಎತ್ತಿ ನೋಡಿದ. ಅಲ್ಲಿ ವೃದ್ಧ ಸ್ತ್ರೀಯ ಜಾಗದಲ್ಲಿ ಸಾಕ್ಷಾತ್ ಸರಸ್ವತಿ ದೇವಿಯೇ ನಿಂತಿದ್ದಳು. ಆಕೆಗೆ ಕೈ ಮುಗಿದಾಗ ಸರಸ್ವತಿ ದೇವಿ ಹೇಳಿದಳು, ವಿದ್ಯೆಯಿಂದ ಜ್ಞಾನ ಸಂಪಾದನೆ ಮಾಡಿಕೊಳ್ಳಬೇಕು, ಗರ್ವ ಅಹಂಕಾರವನ್ನಲ್ಲ. ನಿನ್ನ ವಿದ್ಯೆಗೆ ದೊರೆತ ಮಾನ ಸನ್ಮಾನಗಳನ್ನೇ ನೀನು ಸರ್ವಸ್ವವೆಂದು ಭಾವಿಸಿದೆ, ನಿನ್ನ ಕಣ್ಣು ತೆರೆಸುವುದು ಅವಶ್ಯಕವಾಗಿತ್ತು ಎಂದು ಎಚ್ಚರಿಸಿದಳು. ಆಗ ಕಾಳಿದಾಸ ತನ್ನ ತಪ್ಪಿನ ಅರಿವಾಯಿತು.

0: ಯಾಚಿಸಿ ದಾಹ ತಣಿಸಿಕೊಂಡ, ತನ್ನ ಮುಂದಿನ ದಾರಿಯನ್ನ ಹೇಳಿದ. ಹೀಗಾಗಿ ಇವತ್ತು ನಾವು ಕೂಡ ಯೋಚಿಸಬೇಕಾಗಿದೆ, ಅಲ್ಪವಿದ್ಯಾ ಮಹಾಗರ್ವಿ ಎಂಬ ಸ್ಥಿತಿಯಲ್ಲಿ ಇವತ್ತಿನ ಜನಾಂಗ ನಾವು ನಡೆದುಕೊಳ್ಳುತ್ತಿದ್ದೇವೆ. ಅದನ್ನು ನಾವು ಮಾರ್ಪಡಿಸಿಕೊಳ್ಳೋಣ, ಅದನ್ನು ನಾವು ಸಹನಾದೃಷ್ಟಿಯಿಂದ ನಾವು ಅದನ್ನು ತಿದ್ದಿಕೊಂಡು ಮುನ್ನಡೆದಾಗ ನಮಗೆ ವಿದ್ಯೆ ಲಭಿಸುತ್ತದೆ ಎಂಬತಕ್ಕಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತಿದ್ದೇನೆ.
1: ಇದುವರೆಗೆ MP.M. ಕೊಟ್ರಯ್ಯ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿಸು, ಹೇಗಿದೆ ಯಾರು ಕೇಳಿಲ್ಲ? ಬರೆದವರು MN ವ್ಯಾಸರಾವ್. ಕವಿ, ಗೀತರಚನಕಾರ. ಮಳೆಯಲ್ಲಿ ನೆನೆದ ಮರಗಳು ಅವರ ಮಹತ್ವದ ಕೃತಿ. ಇರಲಿ ನಿನ್ನ ಪ್ರೀತಿ, ಬೆಳ್ಳಿ ಮೂಡುವ ಮುನ್ನ, ಇವೆಲ್ಲ ಅವರ ಕವನ ಸಂಕಲನಗಳು. ಧಾರಾವಾಹಿಗಳಿಗೆ ಬರೆದಿದ್ದಾರೆ, ಚಿತ್ರಗೀತೆಗಳನ್ನು ಬರೆದಿದ್ದಾರೆ MN ವ್ಯಾಸರಾವ್. ಕನ್ನಡದ ಮಹತ್ವದ ಕವಿ. ಅವರು ಕನ್ನಡ ಕಾವ್ಯ ಕವನ ಬಗ್ಗೆ ಏನಾದರೂ ಹೇಳಿ ಅಂದರೆ ಎಲ್ಲವನ್ನೂ ನೃಪತುಂಗಾನೆ ಹೇಳ್ಬಿಟ್ಟಿದ್ದಾನೆ, ನಾವೇನು ಹೇಳೋದು ಅಂತ ಹೇಳ್ತಾ ಇದ್ರು. ಸಾಹಿತ್ಯವನ್ನು ಓದಿ ಆಮೇಲೆ ನೀವು ಬರೆಯಿರಿ ಅಂತ ಚಿಕ್ಕವರಿಗೆ ಅವರು ಹೇಳ್ತಾ ಇದ್ದ ಮಾತು. ಕನ್ನಡ ಪ್ರೀತಿ ಬಗ್ಗೆ, ಕನ್ನಡ ಕಾವ್ಯದ ಬಗ್ಗೆ ಅವರಾಡಿದ ಮಾತುಗಳು.
4: ಭಾಷೆ ಮಾನವರು ತಮ್ಮ ಅಭಿಪ್ರಾಯಗಳನ್ನು ಇತರರಿಗೆ ತಿಳಿಸಲು ಬಳಸುವ ಧ್ವನಿರೂಪಿಯಾದ ಸಾಧನ. ಭಾಷೆ ಇದ್ದಕ್ಕಿದ್ದಂತೆ ಬದಲಾಗುವುದಿಲ್ಲ, ಕ್ರಮೇಣ ಬದಲಾಗುತ್ತದೆ. ಈ ರೀತಿಯ ವಿಂಗಡಣೆಯಾದ ಕನ್ನಡದಲ್ಲೂ ಕವಿಗಳು ತಮ್ಮ ಶ್ರೇಷ್ಠ ಕೃತಿಗಳನ್ನು ರಚಿಸುತ್ತಾ ಬಂದಿದ್ದಾರೆ. ಪಂಜೆ ಮಂಗೇಶರಾಯರು ಹುತ್ತರಿ ಹಾಡಿನಲ್ಲಿ ತೋರಿಸುವ ಕೆಚ್ಚು ಮತ್ತು ಪ್ರೀತಿ ಅಸಾದೃಶ್ಯವಾದದ್ದು. ತಮ್ಮ ನಾಡಿನ ಕೊರಳು ದಾಸ್ಯದ ನೊಗದ ಭಾರಕ್ಕೆ ಬಗ್ಗದೋಲ್, ಹೆಮ್ಮೆ ಹಗೆಗಳ ಹೊಡೆದು ಹಿರಿಯರು ಹಸಿದು ಹರುವ ಬಗ್ಗದೋಲ್ ಎಂದು ಕೊಂಡಾಡುತ್ತಾರೆ ಕನ್ನಡಾಂಬೆಯ ಹಿರಿಮೆಯನ್ನು ಕುರಿತು. ಆಮೇಲೆ ಬಂದ ಬೆನಗಲ್ ರಾಮರಾಯರು ಏನನ್ನು ಹೇಳುತ್ತಾರೆ ಕೇಳೋಣ. ಕನ್ನಡವನು ಉಳಿದು ಎನಗೆ ಅನ್ಯ ಜೀವನವಿಲ್ಲ, ಕನ್ನಡವೇ ಎನ್ನುಸಿರು ಎತ್ತೆನ್ನ ತಾಯಿ, ಕನ್ನಡವೇ ಧನ ಧಾನ್ಯ, ಕನ್ನಡವೇ ಮನೆ ಮಾನ್ಯ, ಕನ್ನಡವೇ ಎನಗಾಯ್ತು ಕಣ್ಣು ಕಿವಿ ಬಾಯಿ ಎಂಬುದಾಗಿ ತಮ್ಮ ಕನ್ನಡತನವನ್ನು ಸಾರಿದ್ದಾರೆ. ಕನ್ನಡವನ್ನು ಕನ್ನಡ ನಾಡನ್ನು ಕಟ್ಟಿದ ಹಿರಿಯ ಕವಿಗಳಲ್ಲಿ ಒಬ್ಬರಾದ BM ಶ್ರೀಕಂಠಯ್ಯನವರು ಕನ್ನಡ ಧ್ವಜವನ್ನು ಹಾರಿಸಿದವರು. ಏರಿಸಿ ಹಾರಿಸಿ ಕನ್ನಡದ ಬಾವುಟ ಎಂದು ಕನ್ನಡವನ್ನು ಮೇಲಕ್ಕೆ ಎತ್ತಿದವರು. ಕನ್ನಡದ ಅಭಿಮಾನ ಜನರಲ್ಲಿ ಬಿತ್ತಿದವರು. ಕನ್ನಡದ ಪ್ರೀತಿ ಎಷ್ಟು ಎಂಬುದನ್ನು ಅವರ ಕಾವ್ಯದಲ್ಲೇ ವ್ಯಕ್ತವಾಗಿದೆ. ಹೇಗೆ ಎಷ್ಟೊಂದು ಪ್ರಾಶಸ್ತ್ಯವನ್ನು ಕೊಟ್ಟು, ಎಷ್ಟು ಗಂಭೀರವಾಗಿ, ಎಷ್ಟು ತೀವ್ರವಾಗಿ ಅನುಭವಿಸಿ ಆ ಕನ್ನಡವನ್ನು ಪ್ರೀತಿಸಿದ್ರು ಅನ್ನುವುದಕ್ಕೆ ಮತ್ತೊಂದು ಸಾಕ್ಷಿ ಬೇಂದ್ರೆಯವರು. ಏಳು ಶೂರರ ಖಣಿ, ಏಳು ವೀರರ ರಾಣಿ, ಏಳು ತೀರದ ವೀರ ರಸದ ವಾಣಿ, ಏಳು ಮೀರದ ಜಾನಿ, ಏಳು ಈ ಸ್ಥಿತಿಗಾಣಿ, ಏಳು ವರ ವರದ ಪಾಣಿ. ಅಬ್ಬಾ, ಯಾರೇ ಈ ಮಾತನ್ನು ಕೇಳಿದ್ರು ಎದ್ದು ಬಿಡಬೇಕು. ಅಂದ್ರೆ ಕನ್ನಡಕ್ಕೆ ರಾಣಿಯ ಪಟ್ಟವನ್ನು ಕಟ್ಟಿದ್ದಾರೆ ಬೇಂದ್ರೆಯವರು. ಎಲ್ಲರಿಗೂ ಬೇಕಾದ ಈ ಕನ್ನಡ ಯಾತಕ್ಕೆ ಈಗ ಬರ್ತಾ ಅದಕ್ಕಿರ್ತಕ್ಕಂಥ ದೇಶಕ್ತಿಯನ್ನ ಯಾತಕ್ಕೆ ಕಳ್ಕೊಳ್ತಿದೆ? ಒಂದು ಮಾತಿದೆ, ಪ್ರಪಂಚದ ಸುಮಾರು 7,000 ಭಾಷೆಗಳಲ್ಲಿ ಪ್ರತಿ 2 ವಾರಗಳಿಗೆ ಒಂದು ಭಾಷೆ ಸಾಯತ್ತಂತೆ. ಈ ಆಘಾತಕಾರಿಯಾದ ವಿಷಯ ಬಹಳ ಹಿಂದೆನೆ ವರದಿಯಾಗಿತ್ತು. ಆಸ್ಟ್ರೇಲಿಯಾದ ಕೆಲವು ಭಾಗಗಳಲ್ಲಿ ಕೆಲವು ಭಾಷೆಗಳು ಹಾಗಾಗಿ ಮಾಯವಾಗ್ಬಿಟ್ರು. ಇದನ್ನು ಗಮನಿಸ್ತಾ ಹೋದರೆ ಇವತ್ತು ನಾವು ನಮ್ಮ ಭಾಷೆಯನ್ನು, ನಮ್ಮ ಕನ್ನಡವನ್ನು ಎಷ್ಟು ಮಟ್ಟಿಗೆ ನಾವು ಬಳಸ್ತಾ ಇದ್ದೀವಿ, ಎಷ್ಟು ಸದುಪಯೋಗ ಪಡಿಸ್ಕೋತೀವಿ, ಎಷ್ಟು ಶಬ್ದಗಳು ಕನ್ನಡದಲ್ಲಿ ಅಷ್ಟು ಶಬ್ದಗಳನ್ನು ನಾವು ಬಳಸ್ತಾ ಇದ್ದೀವಿ. ಕೆಲವೇ ಶಬ್ದಗಳು ಮಾತ್ರ ನಮ್ಮ ಬಾಯಿಗಳಲ್ಲಿದೆ. ಯಾಕೆಂದರೆ ಭಾಷೆ ಯಾವತ್ತೂ ಕೂಡ ಚಾಲ್ತಿಯಲ್ಲಿ ಇದ್ದಷ್ಟು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿರುತ್ತೆ. ಕನ್ನಡ ಅನಿವಾರ್ಯವಾಗಬೇಕು. ಕನ್ನಡ ಅನಿವಾರ್ಯವಾದಾಗ ಈ ಭಯ ಎಲ್ಲ ಯಾವುದು ಇರೋದಿಲ್ಲ ಅಂತ ಅನ್ಸುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವೆಲ್ಲ ಈ ಕನ್ನಡವನ್ನು ಕಟ್ಟುವ ಕೆಲಸವನ್ನು ಮಾಡಬೇಕು. ಮತ್ತೆ ಈ ಕನ್ನಡ ಫೀನಿಕ್ಸ್ ರೀತಿ ಹೊಸದಾಗಿ ಹುಟ್ಟಿ ಮತ್ತೆ ಕನ್ನಡದ ಬಾವುಟವನ್ನು ಮೇಲಕ್ಕೆ ಹಾರಿಸಬೇಕು. ಒಂದು ಭಾಷೆ ನಿಜವಾಗಲೂ ತನ್ನ ಪಾತಿವ್ರತೆಯನ್ನು, ಪವಿತ್ರತೆಯನ್ನು ಉಳಿಸ್ಕೊಳ್ಬೇಕು. ಆ ರೀತಿ ನಾವು ಭಾಷೆಯನ್ನು ಬಳಸಬೇಕಾಗಿದೆ.

0: ಕನ್ನಡ ಆ ಮಟ್ಟಕ್ಕೆ, ಯಾಕೆಂದರೆ ಇವಾಗಾಗಲೇ ನೀವು ಶಾಸ್ತ್ರೀಯ ಮಟ್ಟಕ್ಕೆ ನಮ್ಮ ಭಾಷೆ ಏರಿದೆ. ಅದು ಯಾವಾಗಲೂ ಭಾಷೆ ಮಂದಾಸನದ ಅಲ್ಲಿ ಇರ್ತಕ್ಕಂಥದ್ದಲ್ಲ, ಅದು ಜನರ ಹೃದಯದಲ್ಲಿರಬೇಕು, ನಾಡಿ ಮಿಡಿತದಲ್ಲಿರಬೇಕು, ಅವರ ಕಂಠದಲ್ಲಿರಬೇಕು, ಅವರ ನಾಲಿಗೆಯ ಮೇಲಿರಬೇಕು. ಆ ರೀತಿ ನಾವೆಲ್ಲರೂ ಸೇರಿ ಮತ್ತೆ ಕನ್ನಡವನ್ನು ಕಟ್ಟೋಣ, ಕನ್ನಡವನ್ನು ಬೆಳೆಸೋಣ, ಕನ್ನಡಕ್ಕೆ ನಮ್ಮ ವಂದನೆಯನ್ನು ಸಲ್ಲಿಸೋಣ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕವಿ ಎಂಎನ್ ವ್ಯಾಸರಾವ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಬೆಂಗಳೂರು ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ ಕೇಳಿ ಇಂದು ನಾವು ನೂತನ ಯುಗ.

0: ಆಕಾಶವಾಣಿ ಬೆಂಗಳೂರು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650100710 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಿ.

ಮಾಡಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ.

0: ಆಕಾಶವಾಣಿ ರೈತರಿಗೆ ಸಲಹೆ.
1: ಜೂನ್ ತಿಂಗಳಲ್ಲಿ ಸಾಕಷ್ಟು ಮಳೆ ಆಗಿದ್ದಲ್ಲಿ ಮುಸ್ಕಿನ ಜೋಳದ ಬಿತ್ತನೆ ಮುಗಿಸಿ ಅಂತರ್ಬೆಳೆ ಅನುಸರಿಸಿದಲ್ಲಿ ಮುಸ್ಕಿನ ಜೋಳ ಮತ್ತು ತೊಗರಿಯನ್ನ ಒಂದು ಒಂದು ಸಾಲುಗಳ ಪ್ರಮಾಣದಲ್ಲಿ ಬಿತ್ತಿ ಮುಸ್ಕಿನ ಜೋಳವನ್ನು ಮಳೆಯ ಹಂಚಿಕೆಗೆ ಅನುಗುಣವಾಗಿ ಮೇವು ಅಥವಾ ತೆನೆಗೆ ಉಪಯೋಗಿಸಬೇಕು. ನೆಲಗಡಲೆಯನ್ನು ಸಂಯುಕ್ತ ಕೂರಿಗೆ ಅಥವಾ ಬಹು ಸಾಲು ತೆಗೆಯುವ ಉಪಕರಣಗಳನ್ನು ಉಪಯೋಗಿಸಿ ಬಿತ್ತನೆ ಮಾಡಿ ನೆಲಗಡಲೆಯನ್ನು ಪ್ರತಿ 8 ಸಾಲಿಗೆ 2 ಸಾಲಿನಂತೆ ತೊಗರಿಯನ್ನು ಅಂತರ್ಬೆಳೆಯಾಗಿ ಏಕಕಾಲದಲ್ಲಿ ಬಿತ್ತನೆ ಮಾಡಿಕೊಳ್ಬೋದು. ಸುಧಾರಿತ ತಳಿಗಳಾದ ಇಂಡಾಪ್ 8 ಅಥವಾ MR1 MR6 ರಾಗಿ ತಳಿಗಳನ್ನು ಸಂಯುಕ್ತ ಕೂರಿಗೆಯಲ್ಲಿ ಬಿತ್ತನೆ ಮಾಡಿ ಅಂತರ್ಬೆಳೆಯಾಗಿ ಪ್ರತಿ 8 ರಾಗಿ ಸಾಲುಗಳ ನಂತರ 2 ಸಾಲು ತೊಗರಿಯನ್ನು ಏಕಕಾಲದಲ್ಲಿ ಬಿತ್ತನೆ ಮಾಡಿಕೊಳ್ಬೋದು. ಮೇ ತಿಂಗಳಲ್ಲಿ ಸುಮಾರು 60 mm ಮಳೆಯಾಗಿ 30 cm ಮೇಲ್ಪದರದ ಮಣ್ಣು ನೆನೆದಿದ್ದಲ್ಲಿ ಅಲಸಂದೆ ಬಿತ್ತನೆ ಮಾಡಿಕೊಳ್ಬೋದು. ಈ ಬೆಳೆಯನ್ನು ಬಾಧಿಸುವ ನುಸಿಕೀಟವನ್ನು ತಡೆಯಲು ಸಸ್ಯ ಸಂರಕ್ಷಣಾ ಕ್ರಮವನ್ನು ಅನುಸರಿಸಬೇಕು. ಮಳೆ ಬರುವುದು ತಡವಾಗಿದ್ದಲ್ಲಿ ಜುಲೈ ತಿಂಗಳಲ್ಲಿ ಮುಸ್ಕಿನ ಜೋಳ ಮತ್ತು ಅಲಸಂದಿಯನ್ನು ಒಟ್ಟಾಗಿ ಬಿತ್ತಿ ಇದು ಉತ್ತಮ ಮೇವಾಗುತ್ತದೆ. ಆಗಸ್ಟ್ 1ನೇ ವಾರದ ವೇಳೆಗೆ ಅಲಸಂದೆ ಕೊಯ್ಲಾದ PR 202 ರಾಗಿ ಬಿತ್ತಬೇಕು. ಆಗಸ್ಟ್ 2ನೇ ವಾರದ ವೇಳೆಗೆ ಅಲಸಂದೆ ಕೊಯ್ಲಾದಲ್ಲಿ ರಾಗಿ ನಾಟಿ ಮಾಡಬಹುದು. ಅಲಸಂದೆ ಕೊಯ್ಯಲು ಮತ್ತೆ ತಡವಾದಲ್ಲಿ ಅಲಸಂದೆ ಕೊಯ್ಲು ಮಾಡುವುದಕ್ಕೆ ಮೊದಲೇ ರಾಗಿ ಪೈರನ್ನು ಸಾಲುಗಳ ಮಧ್ಯೆ ನಾಟಿ ಮಾಡಬೇಕು. ಜುಲೈ 3ನೇ ವಾರದವರೆಗೆ ಇಂಡಾಪ್ 8 ಅಥವಾ MR1 MR6 ರಾಗಿ ತಳಿಗಳನ್ನು, ನಂತರ GPU 28 ಅಥವಾ HR 911 ತಳಿಗಳನ್ನು ಸಂಯುಕ್ತ ಕೂರಿಗೆ ಉಪಯೋಗಿಸಿ ಬಿತ್ತನೆ ಮಾಡಿ ರಾಗಿ ತೊಗರಿ ಅಂತರ್ಬೆಳೆಯಾಗಿ 8-2 ಸಾಲುಗಳ ಪ್ರಮಾಣದಲ್ಲಿ ಬಿತ್ತಬೇಕು. ಮರಳು ಮಿಶ್ರಿತ ಭೂಮಿಯಾದಲ್ಲಿ ಸೂರ್ಯಕಾಂತಿ ಮತ್ತು ಹೆಚ್ಚಾಗಿ ತೇವಾಂಶವಿರುವ ಭೂಮಿಯಲ್ಲಿ ಹರಳನ್ನು ಬಿತ್ತನೆ ಮಾಡಿ ಜುಲೈ 3ನೇ ವಾರದವರೆಗೆ ನೆಲಗಡಲೆ ಬೆಳೆಯನ್ನು ಸಂಯುಕ್ತ ಕೂರಿಗೆ ಉಪಯೋಗಿಸಿ ಬಿತ್ತನೆ ಮಾಡಬೇಕು. ನೆಲಗಡಲೆ ಮತ್ತು ತೊಗರಿಯನ್ನು ಅಂತರ್ಬೆಳೆಯಾಗಿ 4-1 ಅಥವಾ 8-2 ಸಾಲುಗಳ ಪ್ರಮಾಣದಲ್ಲಿ ಏಕಕಾಲದಲ್ಲಿ ಬಿತ್ತನೆ ಮಾಡಬೇಕು. ಕೊನೆ ವಾರದಲ್ಲಿ ಸಸಿಮಡಿ ತಯಾರಿಸಿ ಮಧ್ಯಮಾವಧಿ ರಾಗಿ ತಳಿಗಳನ್ನು ಬಿತ್ತನೆ ಮಾಡಬೇಕು. ಹಾರಕ, ಸಾಮೆ, ಬರುಗು, ಹುಚ್ಚೆಳ್ಳು, ಹರಳು ಬೀಜಗಳನ್ನು ಜುಲೈ 3ನೇ ವಾರದೊಳಗೆ ಬಿತ್ತನೆ ಮಾಡಬೇಕು. ರಾಗಿ ಬದಲಾಗಿ ತೊಗರಿಯನ್ನು ಪೂರ್ಣ ಬೆಳೆಯಾಗಿ ಬೆಳಿಬೋದು. ರಾಗಿ ಬಿತ್ತನೆಯಾಗಿ 5 ವಾರಗಳಲ್ಲಿ ಕಳೆಯನ್ನು ತೆಗೆದು ಬೀಜ ಹುಟ್ಟಿದ ಜಾಗದಲ್ಲಿ ರಾಗಿ ಪೈರನ್ನು ನಾಟಿ ಮಾಡಿ ಬಿತ್ತನೆ ಒತ್ತಾಗಿದ್ದಲ್ಲಿ ಕ್ಷೀಣವಾದ ಪೈರನ್ನು ತೆಗೆಯಬೇಕು. ಇಳಿಜಾರಿಗೆ ಅಡ್ಡಲಾಗಿ ಬೆಳೆಗಳನ್ನು ಬಿತ್ತಿ ಕೊನೆ ಬಾರಿ ಕುಂಟೆ ಉಪಯೋಗಿಸುವಾಗ ಪಟಗಳನ್ನು ಮಾಡುವ ಉಪಕರಣಗಳನ್ನು ಬಳಸಬೇಕು. ರಾಗಿಯನ್ನು 30 cm ಅಂತರದಲ್ಲಿ ಬಿತ್ತಿದಲ್ಲಿ ಅಂತರ್ಬೇಸಾಯ ಕ್ರಮಗಳನ್ನು ಮಾಡುವುದು ಸುಲಭವಾಗಿದೆ. ಆಗಸ್ಟ್ 15ರವರೆಗೆ ಮಧ್ಯಮಾವಧಿ ಇತರ ತಳಿಗಳಾದ ML 365, HR 911, PR 202 ಅಥವಾ GPU 28 ರಾಗಿ ತಳಿಗಳನ್ನು ಬಿತ್ತನೆ ಮಾಡಿ ನಂತರ ಸಸಿಮಡಿಗಳಲ್ಲಿ ಬೆಳೆಸಿರುವ ರಾಗಿ ಪೈರನ್ನು ನಾಟಿ ಮಾಡಬೇಕು. ಆಗಸ್ಟ್ 15ರವರೆಗೆ ಹಾರಕ ಬಿತ್ತನೆ ಮಾಡಿ ಅಲ್ಪಾವಧಿ ತಳಿ ಮಾರ್ಡನ್ ಸೂರ್ಯಕಾಂತಿ ಬಿತ್ತನೆಯನ್ನು ಈ ತಿಂಗಳಲ್ಲಿಯೇ ಮುಗಿಸಬೇಕು. ಸೆಪ್ಟೆಂಬರ್ನಲ್ಲಿ ನಾಟಿ ಮಾಡಲು ಆಗಸ್ಟ್ ತಿಂಗಳ ಕೊನೆಯಲ್ಲಿ ಅಲ್ಪಾವಧಿ ರಾಗಿ ತಳಿಗಳನ್ನು ಸಸಿಮಡಿಗಳಲ್ಲಿ ಬಿತ್ತನೆ ಮಾಡಿಕೊಳ್ಬೇಕು. ರಾಗಿ ಬಿತ್ತಿದ ಪ್ರದೇಶಗಳಲ್ಲಿ ಬೀಳು ಬಿದ್ದಲ್ಲಿ ಫೈರನ್ನು ನಾಟಿ ಮಾಡಿ ಬೀಳನ್ನು ಮುಚ್ಚಬೇಕು. ಮಳೆ ಬಾರದಿರುವ ಸಮಯದಲ್ಲಿ ಸಾಲಿನ ಮಧ್ಯೆ ಕುಂಟೆ ಹಾಯಿಸಿ ಕಳೆ ಬೆಳೆಯುವುದು ತಡಿಬೇಕು. ಸಾಧ್ಯವಾದ ಕಡೆಗಳಲ್ಲಿ ಮೆಣಸಿನಕಾಯಿ ಪೈರನ್ನು ನಾಟಿ ಮಾಡಿ ಈ ಬೆಳೆ ಇಟ್ಟಲ್ಲಿ ಸಸ್ಯ ಸಂರಕ್ಷಣೆ ಕಡೆ ಹೆಚ್ಚಿನ ಗಮನ ಹರಿಸುವುದು ಅವಶ್ಯಕ. ರಾಗಿ ಬೆಳೆಗೆ ಸಾರಜನಕವನ್ನು ಮೇಲ್ಗೊಬ್ಬರವಾಗಿ ಕೊಡಬೇಕು. ಸಸಿಮಡಿಯಲ್ಲಿರುವ ರಾಗಿ

ಈ ಪೈರನ್ನ ಸೆಪ್ಟೆಂಬರ್ 15ರವರೆಗೆ ನಾಟಿ ಮಾಡಬೇಕು. ಮರಳು ಮಿಶ್ರಿತ ಭೂಮಿಯಲ್ಲಿ ಅಲಸಂದೆ, ಹುರುಳಿ, ಅಲ್ಪಾವಧಿ ಸೂರ್ಯಕಾಂತಿ, ಹುಚ್ಚೆಳ್ಳು ಅಥವಾ ಹರಳು ಬೆಳೆಗಳನ್ನು ಬಿತ್ತನೆ ಮಾಡಬೇಕು.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಗದು ಎಂದು.
1: ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದಿಂದ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್, ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
4: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
5: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
6: ದುಡಿಮೆಯ ದೇವರು ದುಡಿಮೆ ತವರೂರು.
7: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಇಂದು ಮುಖ್ಯಮಂತ್ರಿಯವರಿಂದ ಬರ ಪರಾಮರ್ಶೆ, ಬಳಿಕ ಬರ ನಿರ್ವಹಣೆ, ತುರ್ತು ಸಚಿವ ಸಂಪುಟ ಸಭೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಅಪರೂಪದ ದೇಸಿ ಅಕ್ಕಿ ತಳಿಗಳ ಮೇಳ ಇಂದು ಸಮಾರೋಪ. ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ, ಶಾಲಿನಿ ರಜನೀಶ್. ರಾಜ್ಯಮಟ್ಟದ ಮೂರನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆ ಧಾರವಾಡದಲ್ಲಿ ಯಶಸ್ವಿ ಸಂಪನ್ನ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಪರಿಸ್ಥಿತಿ ಪರಾಮರ್ಶಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ರಾಜ್ಯದ 31 ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒಗಳೊಂದಿಗೆ ಇಂದು ಬೆಳಗ್ಗೆ ವಿಡಿಯೋ ಸಂವಾದ ನಡೆಯಲಿದೆ. ಬಳಿಕ ಸಂಜೆ 4:30ಕ್ಕೆ ಬರ ನಿರ್ವಹಣೆ ಕುರಿತು ಸಚಿವ ಸಂಪುಟದ ತುರ್ತು ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಮಾತನಾಡಿ, ಮಳೆಗಾಲ ಹಾಗೂ ಬರಗಾಲದ ಪೂರಕ ಕ್ರಮಗಳು, ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಗುಳೆ ಹೋಗುತ್ತಿರುವುದನ್ನು ತಪ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚಿಸಲಾಗುವುದು ಎಂದರು. ಎಲ್ಲ ಮಾಹಿತಿ ಹಾಗೂ ಅಂಕಿಅಂಶಗಳ ಸಮೇತ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ವಿಸ್ತೃತ ವರದಿ ಸಲ್ಲಿಸಲಾಗುವುದು ಎಂದು ಅವರು ತಿಳಿಸಿದರು. ಮೇಲುಕೋಟೆಯ ಪುಟ್ಟಭತ್ತ, ಯಳಂದೂರಿನ ರತ್ನಚೂಡಿ, ಪಿರಿಯಾಪಟ್ಟಣದ ರಾಜಭೋಗ, ಹೊಳೆನರಸೀಪುರದ ರಾಜಮುಡಿ, ನಂಜನಗೂಡಿನ ಆನೆಕೊಂಬಿನ ಭತ್ತ, ಕನಕಪುರದ ಮುಂಡುಗ, ನಾಗರಹೊಳೆ ಕಾಡಿನ ಹಾಲುದೊಡ್ಡಿ, ತುಮಕೂರಿನ ಹಾಲುಬ್ಬಲು, ಮಲೆನಾಡಿನ ಗಂಧಸಾಲೆ, ಜೀರಿಗೆ ಸಣ್ಣ, ಹೀಗೆ 200ಕ್ಕೂ ಹೆಚ್ಚು ದೇಸಿ ತಳಿಗಳ ಭತ್ತ ಮತ್ತು ಅಕ್ಕಿ ನೋಡಲು, 35ಕ್ಕೂ ಹೆಚ್ಚು ತಳಿಗಳ ಅಕ್ಕಿ ಖರೀದಿಸಲು ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ದೇಸಿ ಅಕ್ಕಿ ಮೇಳ ಆಯೋಜಿತವಾಗಿದೆ. ಇಂದು ಬೆಳಗ್ಗೆ 10:30ಕ್ಕೆ 5-12 ವರ್ಷದ ಮಕ್ಕಳಿಗಾಗಿ ದೇಸಿ ಭತ್ತದ ಕೃಷಿ ಮತ್ತು ಸಂಸ್ಕೃತಿ ಚಿತ್ರಕಲಾ ಸ್ಪರ್ಧೆ, ಮಧ್ಯಾಹ್ನ 12:30ಕ್ಕೆ ದೇಸಿ ಅಕ್ಕಿ ಅಡುಗೆ ಸ್ಪರ್ಧೆ ಏರ್ಪಡಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ದೇಸಿ ಅಕ್ಕಿ ಮೇಳದ ಕುರಿತು ಮಾಹಿತಿ ನೀಡಿದ್ದಾರೆ ನೂರಾರು ದೇಸಿ ಭತ್ತ ತಳಿಗಳ ಸಂರಕ್ಷಕ ಸಿದ್ದನಹುಂಡಿಯ ಶ್ರೀನಿವಾಸಮೂರ್ತಿ.
1: ಅಕ್ಕಿಗಳು ಅಂದ್ರೆ ಬರೀ ಅಕ್ಕಿಗಳಲ್ಲ, ಪೌಷ್ಟಿಕತೆಯ ಸಂಸ್ಕೃತಿಯ ಪ್ರತೀಕ ಆಗಿದವು. ಸ್ಥಳೀಯ ವಾತಾವರಣಕ್ಕೆ ಆಹಾರ ಪದ್ಧತಿಗಳಿಗೆ ಸೂಕ್ತವಾಗದಂತಹ ರೈತರ ತಳಿಗಳಿವು. ನೋಡಿ, ನಾವು ಮೊದಲೆಲ್ಲ ಅನ್ನಕ್ಕೊಂದು, ಪಾಯಸಕ್ಕೊಂದು, ಇಡ್ಲಿಗೊಂದು, ದೋಸೆಗೊಂದು, ಮತ್ತೆ ಕಜ್ಜಾಯಕ್ಕೊಂದು, ಅವಲಕ್ಕಿಗೆ ಒಂದು, ಇದ್ರ ಜೊತೆಗೆ ದೇವರ ನೈವೇದ್ಯಕ್ಕೆ ಅಂತ ಒಂದು ತಳಿಗಳು ಮೀಸಲಾಗಿದ್ದವು. ಇಂತಹ ತಳಿಗಳಲ್ಲಿ ಪೋಷಕಾಂಶ ಜಾಸ್ತಿ ಇರ್ತದೆ, ನಾರಿನಂಶ ಜಾಸ್ತಿ ಇರ್ತದೆ. ಇವು ನಮ್ಮ ಪರಿಸರಕ್ಕೆ ಹೊಂದ್ಕೊಂಡು ನಮ್ಮ ತಲೆ ತಲೆಮಾರುಗಳಿಂದ ನಮ್ಮ ಜೊತೆ ನಮ್ಮನ್ನ ಆರೋಗ್ಯ ಕಾಪಾಡ್ಕೊಂಡು ಬಂದಿದ್ದಾವೆ. ಆದ್ರೆ ಇವತ್ತಿನ ದಿನದಲ್ಲಿ ನಮ್ಮ ಗ್ರಾಹಕರು ಏನಾಗಿದ್ದಾರೆ ಅಂದ್ರೆ, ಅಂಗಡಿಯ ಪಾಲಿಸ್ ಅಕ್ಕಿಗೆ ಅವಲಂಬಿತರಾಗಿ ಅವರ ಹಣ, ಆರೋಗ್ಯ ಎರಡನ್ನೂ ಕಳ್ಕೊಳ್ತಾ ಇದ್ದಾರೆ. ಇದರ ದೃಷ್ಟಿಯಿಂದ ಈ ಅಕ್ಕಿಯ ಮಹತ್ವವನ್ನ ಮತ್ತೆ ಅರಿವು ಮೂಡಿಸೋದಕ್ಕೋಸ್ಕರ ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ಸಹಜ ಸಮೃದ್ಧ, ಸಹಜ ಸೀಡ್ಸು ಮತ್ತೆ ಭತ್ತ ಉಳಿಸಿ ಆಂದೋಲನ ಸಹಯೋಗದೊಂದಿಗೆ ದೇಸಿ ಅಕ್ಕಿ ಮೇಳವನ್ನು ಆಯೋಜಿಸಿದ್ದೀವಿ. ಇದರಲ್ಲಿ ಗ್ರಾಹಕರು ಬಂದು, ನಿಮ್ಗೆ ತರತರಹವಾದ ಅಕ್ಕಿಗಳಿದೆ, ಕೆಂಪಕ್ಕಿ ಇದೆ, ಕಪ್ಪಕ್ಕಿ ಇದೆ, ಮತ್ತೆ ಬಾಸುಮತಿ ಅಕ್ಕಿ ಇದೆ, ಸೆಂಟೆಡ್ ಅಕ್ಕಿ ಇದೆ, ಗಂಧಸಾಲೆ ಇದೆ, ದೀರ್ಘಸಣ್ಣ ಇದೆ, ಡಯಾಬಿಟಿಕ್ ರೈಸ್ ಇದೆ, ಒಂದು 35ಕ್ಕೂ ಹೆಚ್ಚು ಅಕ್ಕಿಗಳು ಪ್ರದರ್ಶನ ಇದೆ ಮತ್ತೆ ಮಾರಾಟಕ್ಕಿದೆ. ನಮ್ಮ ಗ್ರಾಹಕರು ಬಂದು ಇದರ ಸದುಪಯೋಗವನ್ನು ಪಡ್ಕೋಬೇಕು ಅಂತ ನಿಮ್ಮನ್ನ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ.
0: ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕ ಶೇಕಡ 41ರಷ್ಟು ಪಾಲು ಹೊಂದಿ ದೇಶಕ್ಕೆ ಮೊದಲನೇ ಸ್ಥಾನದಲ್ಲಿದೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ರಾಜ್ಯಮಟ್ಟದ ರಫ್ತು ಉತ್ತೇಜನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸರಕು ರಫ್ತಿನಲ್ಲಿ ಕರ್ನಾಟಕ ಶೇಕಡ 7.78ರಷ್ಟು ಪಾಲು ಹೊಂದಿದ್ದು ಗುಜರಾತ್

0: ಗುಜರಾತ್, ಮಹಾರಾಷ್ಟ್ರ ಮತ್ತು ತಮಿಳುನಾಡಿನ ನಂತರ ನಾಲ್ಕನೇ ಸ್ಥಾನದಲ್ಲಿದೆ. ದೇಶದ ಒಟ್ಟಾರೆ ರಫ್ತು ವಲಯದಲ್ಲಿ ಶೇಕಡ 24ರಷ್ಟು ಪಾಲು ಹೊಂದಿ ಪ್ರಥಮ ಸ್ಥಾನ ಕಾಯ್ದುಕೊಂಡಿದೆ ಎಂದು ಅವರು ಸಭೆಗೆ ಮಾಹಿತಿ ನೀಡಿದರು. ನೆಟ್ವರ್ಕ್ ಟೈಮ್ ಪ್ರೋಟೋಕಾಲ್ ಮತ್ತು ಅತ್ಯಾಧುನಿಕ ವೈಟ್ ರ್ಯಾಬಿಟ್ ತಂತ್ರಜ್ಞಾನದ ಮೂಲಕ ದೇಶಾದ್ಯಂತ ಕಾನೂನು, ಆಡಳಿತ, ವಾಣಿಜ್ಯ ಮತ್ತು ಡಿಜಿಟಲ್ ವಲಯಗಳಲ್ಲಿ ಒಂದೇ ನಿಖರ ಸಮಯವನ್ನು ಒಂದು ದೇಶ ಒಂದು ಸಮಯ ಧ್ಯೇಯದೊಂದಿಗೆ ಸಮೀಕರಿಸಲಾಗುತ್ತಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕಾಲಗಣನೆಯ ಈ ಮಹತ್ವದ ತಾಂತ್ರಿಕ ಕ್ರಾಂತಿ ದೇಶದ ಭದ್ರತೆ, ಸೈಬರ್ ವ್ಯವಸ್ಥೆ ಮತ್ತು ಡಿಜಿಟಲ್ ಆರ್ಥಿಕತೆಗೆ ಹೊಸ ಶಕ್ತಿಯನ್ನು ನೀಡಲಿದೆ. ತಮ್ಮ ಇಲಾಖೆಯ ಕಾರ್ಯವೈಖರಿ ಮತ್ತು ಸರ್ಕಾರದ ಯೋಜನೆಯನ್ನು ಶ್ಲಾಘಿಸಿ ಟ್ವೀಟ್ ಮಾಡಿದ ಪ್ರಧಾನಮಂತ್ರಿಯವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾಗಿ ಹೇಳಿದ್ದಾರೆ. ಇಂದು ಬ್ಯಾಂಕ್ ರಾಷ್ಟೀಕರಣ ದಿನ. 1969ರ ಜುಲೈ 19ರಂದು ಅಂದಿನ ಪ್ರಧಾನಮಂತ್ರಿ ಇಂದಿರಾಗಾಂಧಿಯವರು ದೇಶದ 14 ಪ್ರಮುಖ ಖಾಸಗಿ ವಾಣಿಜ್ಯ ಬ್ಯಾಂಕ್ಗಳನ್ನು ರಾಷ್ಟೀಕರಣಗೊಳಿಸಲು ತೆಗೆದುಕೊಂಡ ನಿರ್ಧಾರ ಗ್ರಾಮೀಣ ಭಾಗಗಳಿಗೆ ಹಣಕಾಸು ಸೇವೆಗಳನ್ನು ಒದಗಿಸಲು, ಬ್ಯಾಂಕಿಂಗ್ ಕ್ಷೇತ್ರವನ್ನು ರಾಷ್ಟೀಯ ಸಾಮಾಜಿಕ ಉದ್ದೇಶಗಳೊಂದಿಗೆ ಜೋಡಿಸಲು ವಿನ್ಯಾಸಗೊಳಿಸಲಾದ ಪರಿವರ್ತಕ ಹೆಜ್ಜೆ ಎಂದು ಗುರುತಿಸಲಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಶಿಕ್ಷಣ ಸಚಿವಾಲಯ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ನಿಪುಣ್ ಭಾರತ್ ಮಿಷನ್ ಯೋಜನೆ ಅನುಷ್ಠಾನಗೊಂಡು 5 ವರ್ಷಗಳು ಪೂರ್ಣಗೊಂಡವು. ನಿಪುಣ್ ಭಾರತ್ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆ ಖಚಿತಪಡಿಸಲು 3ರಿಂದ 9 ವರ್ಷ ವಯಸ್ಸಿನ ಮಕ್ಕಳಿಗೆ ನಿರ್ದಿಷ್ಟ ಕಲಿಕಾ ಗುರಿಗಳನ್ನು ನಿಗದಿಪಡಿಸುತ್ತದೆ. ಧಾರವಾಡ ತಾಲೂಕು ಕರಡಿಗುಡ್ಡ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ನಿಪುಣ್ ಯೋಜನೆ ಅನುಷ್ಠಾನದ ಕುರಿತು ಮುಖ್ಯಾಧ್ಯಾಪಕ ಎನ್ಜಿ ಗುರುಪುತ್ರನವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಲಿಟ್ರಸಿ ಅಂಡ್ ನ್ಯೂಮರಸಿ. ಕೇಂದ್ರ ಸರ್ಕಾರ ನಿರ್ದೇಶಿತ ಎನ್ಸಿಆರ್ಟಿ ಎನ್ಜಿಒಗಳ ಮೂಲಕ 3ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳ ಕಲಿಕಾ ಫಲಗಳನ್ನು ಆಧರಿಸಿ ರಾಷ್ಟೀಯ ಅರ್ಹತಾ ಸಮೀಕ್ಷೆಗಳನ್ನು ನಡೆಸಲಾಗಿ ಮಕ್ಕಳ ಕಲಿಕಾ ಕೌಶಲ್ಯಗಳಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡುಬಂದಿದ್ದವು. ಈ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ 2020ರ ಮಾರ್ಗಸೂಚಿಯಂತೆ ನಿಪುಣ ಭಾರತ ಶೈಕ್ಷಣಿಕ ಉಪಕ್ರಮದಡಿಯಲ್ಲಿ ಹಲವಾರು ಕ್ರಿಯಾ ಯೋಜನೆಗಳನ್ನು ಹಾಕಿಕೊಂಡು ಮಕ್ಕಳ ಆಸಕ್ತಿ ಹಾಗೂ ಕಲಿಕಾ ಮಟ್ಟವನ್ನು ಆಧರಿಸಿ ಹಾಗೂ ಅವರ ಸಾಮಾಜಿಕ ಮತ್ತು ಕೌಟುಂಬಿಕ ಹಿನ್ನೆಲೆಗಳನ್ನು ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗೆ ಸರಳ ಓದು, ಬರಹ ಹಾಗೂ ಸರಳ ಲೆಕ್ಕಗಳನ್ನು ಅಂದರೆ ಸಂಖ್ಯಾಜ್ಞಾನ ಮಾಡಿಸುವಲ್ಲಿ ಎಲ್ಲಾ ಶಿಕ್ಷಕರು ಸಾಕಷ್ಟು ಪರಿಹಾರಗಳನ್ನು ಕಂಡುಕೊಂಡು ಬೋಧನೋಪಕರಣಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಆಸಕ್ತಿದಾಯಕ ಚಟುವಟಿಕೆಗಳನ್ನು ಮಾಡಿಸಿ ಹಂತ ಹಂತವಾಗಿ ಎಲ್ಲಾ ಪ್ರಾಥಮಿಕ ಶಾಲಾ ಮಕ್ಕಳು FLN ಅಂದರೆ ಫೌಂಡೇಶನ್ ಲಿಟ್ರಸಿ ಅಂಡ್ ನ್ಯೂಮರಸಿ ಸಾಧಿಸುವಂತೆ ಕ್ರಿಯಾಶೀಲರಾಗಿದ್ದಾರೆ.
0: ರಾಜ್ಯ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಗದಗ್ ಜಿಲ್ಲೆ ಲಕ್ಷ್ಮೇಶ್ವರದ ಕರ್ನಾಟಕ ಅಮೇಚ್ಯೂರ್ ಮಲ್ಲಕಂಬ ಅಸೋಸಿಯೇಷನ್ ಆಯೋಜಿಸಿದ್ದ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬದಲ್ಲಿ ಅನೇಕ ಯುವ ಪ್ರತಿಭೆಗಳು ಪಾರಮ್ಯ ಮೆರೆದಿವೆ. ಧಾರವಾಡದ ನೂತನ ಈಜುಗೊಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ನಿನ್ನೆ ಸಮಾರೋಪಗೊಂಡ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳಲ್ಲಿ 275ಕ್ಕೂ ಹೆಚ್ಚು ಮಲ್ಲಕಂಬ ಪಟುಗಳು ಪಾಲ್ಗೊಂಡಿದ್ದರು. ಮಾಜಿ ಪ್ರಧಾನಮಂತ್ರಿ ಎಚ್ಡಿ ದೇವೇಗೌಡ ಅವರ ಪತ್ನಿ ಚನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ಸಂಜೆ ನಿಧನರಾದರು. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮಾಹಿತಿ ನೀಡಿ, ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಹರದನಹಳ್ಳಿಯಲ್ಲಿ ನಾಳೆ ತಮ್ಮ ತಾಯಿ ಚನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದರು. ಪ್ರಧಾನಮಂತ್ರಿ, ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ.

0: ಇತ್ತೀಚೆಗೆ ನಿಧನರಾದ ನಾಡಿನ ಹಿರಿಯ ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್ ಅವರಿಗೆ ರಾಜ್ಯ ಲಲಿತಕಲಾ ಅಕಾಡೆಮಿ ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಕಸ್ತೂರಿಬಾ ರಸ್ತೆಯ ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ಶ್ರದ್ದಾಂಜಲಿ ಹಾಗೂ ನುಡಿನಮನ ಸಭೆ ಆಯೋಜಿಸಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ಚಾಮರಾಜನಗರ ಜಿಲ್ಲೆಗೆ ಭೇಟಿ ನೀಡಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಪ್ರಗತಿ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಮಾನವ ಸರಪಳಿ ಹಾಗೂ ಸ್ವಚ್ಛತಾ ಶ್ರಮದಾನದ ಮೂಲಕ ಜಿಲ್ಲಾಡಳಿತ ಮತದಾರ ಜಾಗೃತಿ ಆಂದೋಲನ ಆಯೋಜಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಇಂದು ಮುಖ್ಯಮಂತ್ರಿಯವರಿಂದ ಬರ ಪರಾಮರ್ಶೆ, ಬಳಿಕ ಬರ ನಿರ್ವಹಣೆ, ತುರ್ತು ಸಚಿವ ಸಂಪುಟ ಸಭೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಅಪರೂಪದ ದೇಸಿ ಅಕ್ಕಿ ತಳಿಗಳ ಮೇಳ ಇಂದು ಸಮಾರೋಪ. ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ, ಶಾಲಿನಿ ರಜನೀಶ್. ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆ ಧಾರವಾಡದಲ್ಲಿ ಯಶಸ್ವಿ ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಭಾವಗೀತೆಗಳು. ಎಎಸ್ ಮುರಳೀಧರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕುವೆಂಪುರವರ ರಚನೆ ಪ್ರಾಣೇಶ್ವರಿ ಪ್ರಾಣೇಶ್ವರಿ.

ಇದುವರೆಗೆ ಎಎಸ್ ಮುರಳೀಧರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ 7:30 ಈಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.
5: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
6: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
5: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನು ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗೆ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
6: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
5: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಆಕಾಶವಾಣಿ ಬೆಂಗಳೂರು. ಈಗ ಒಂದು ಪ್ರಕಟಣೆ, ನಂತರ 7:35ಕ್ಕೆ ಸರಿಯಾಗಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.
1: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
2: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
1: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
2: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
1: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಇಂದು ಸರ್ವಪಕ್ಷ ಸಭೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ, ರೊಮೇನಿಯಾ ಪ್ರವಾಸ. ಭಾರತ ಎಸ್ಟೋನಿಯಾ ಆರ್ಥಿಕ ಸಹಕಾರ ವಿಸ್ತರಣೆಗೆ ಒತ್ತು, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಮಹಿಳಾ ಕುಸ್ತಿ ಸ್ಪರ್ಧೆ, ಭಾರತದ ಕಾಜಲ್ಗೆ ಚಿನ್ನದ ಪದಕ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಫ್ರಾನ್ಸ್ ವಿರುದ್ಧ ಇಂಗ್ಲೆಂಡ್ಗೆ ಜಯ. ವಾರ್ತೆಗಳ ವಿವರ. ನಾಳೆಯಿಂದ ಆರಂಭವಾಗಲಿರುವ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇಂದು ಸರ್ವಪಕ್ಷ ಸಭೆ ಕರೆದಿದೆ. ಈ ಸಭೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಸುಗಮ ಕಾರ್ಯನಿರ್ವಹಣೆಗೆ ಎಲ್ಲಾ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೇಂದ್ರ ಸರ್ಕಾರ ಕೋರಲಿದೆ. ಸಂಸತ್ತಿನ ಮುಂಗಾರು ಅಧಿವೇಶನವು ನಾಳೆ ಆರಂಭವಾಗಿ ಮುಂದಿನ ತಿಂಗಳ 13ರವರೆಗೆ ನಡೆಯಲಿದೆ. ಅಧಿವೇಶನದಲ್ಲಿ ಹಲವು ಮಹತ್ವದ ಮಸೂದೆಗಳನ್ನು ಚರ್ಚೆ ಹಾಗೂ ಅಂಗೀಕಾರಕ್ಕಾಗಿ ಮಂಡಿಸಲು ಉದ್ದೇಶಿಸಲಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಇದೇ 25ರವರೆಗೆ ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಮೋಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಹಾಗೂ ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ. ಇದು ಮೋಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾದ ಭಾರತದ ರಾಷ್ಟಪತಿಯೊಬ್ಬರು ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. 3 ದಶಕಗಳಲ್ಲಿ ಭಾರತದ ರಾಷ್ಟಪತಿಯವರು ರೊಮೇನಿಯಾಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಎಸ್ಟೋನಿಯಾ ಪ್ರವಾಸದ ವೇಳೆ ಟಾಲಿನ್ನಲ್ಲಿ ನಡೆದ ಭಾರತ ಎಸ್ಟೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿ, ವ್ಯಾಪಾರ, ಹೂಡಿಕೆ, ನಾವೀನ್ಯತೆ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಉಭಯ ರಾಷ್ಟಗಳ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವಂತೆ ಕರೆ ನೀಡಿದ್ದಾರೆ. ಉಭಯ ದೇಶಗಳ ಹಿರಿಯ ಸರ್ಕಾರಿ ಪ್ರತಿನಿಧಿಗಳು, ಕೈಗಾರಿಕಾ ವಲಯದ ಮುಖಂಡರು ಹಾಗೂ ಉದ್ಯಮ ಪ್ರತಿನಿಧಿಗಳು ಈ ವೇದಿಕೆಯಲ್ಲಿ ಭಾಗವಹಿಸಿ ದ್ವಿಪಕ್ಷೀಯ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಹೊಸ ಅವಕಾಶಗಳ ಕುರಿತು ಚರ್ಚಿಸಿದರು. ಕಳೆದ 2 ದಶಕಗಳಲ್ಲಿ ಭಾರತದ ಆರ್ಥಿಕತೆಯಲ್ಲಿ ಗಮನಾರ್ಹ ಪರಿವರ್ತನೆಯಾಗಿದ್ದು, ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಭಾರತವೂ ಒಂದಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಭಾರತದ ಉತ್ಪಾದನಾ ವಲಯದ ವಿಸ್ತರಣೆ, ನಾವೀನ್ಯತೆ ಆಧಾರಿತ ಪರಿಸರ ವ್ಯವಸ್ಥೆ ಹಾಗೂ ಸುಧಾರಣಾ ಕ್ರಮಗಳು ಜಾಗತಿಕ ಹೂಡಿಕೆದಾರರು ಮತ್ತು ಉದ್ಯಮಗಳಿಗೆ ಅಪಾರ ಅವಕಾಶಗಳನ್ನು ಒದಗಿಸಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಬುಧವಾರ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದ್ದಾರೆ. ನಾಳೆ ಹಾಸನದ ಹರದನಹಳ್ಳಿ ಮಾವಿನಕೆರೆ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಚೆನ್ನಮ್ಮನವರು ತಮ್ಮ ವಿನಯ ಹಾಗೂ ಸಮಾಜ ಸೇವೆಯ ಮೇಲಿನ ಬದ್ದತೆಗಾಗಿ ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದರು ಎಂದು ಬಣ್ಣಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಶ್ರೀ ಮಾತಾ ವೈಷ್ಣೋದೇವಿ ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಯಾತ್ರಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಶ್ರೀ ಮಾತಾ ವೈಷ್ಣೋದೇವಿ ಶ್ರೈನ್ ಮಂಡಳಿ ತಿಳಿಸಿದೆ. ಜಮ್ಮು ಕಾಶ್ಮೀರದ ಕೆಲ ಪ್ರದೇಶಗಳಲ್ಲಿ ಭಾರೀ ಮಳೆ, ಭೂಕುಸಿತ ಹಾಗೂ ಪ್ರವಾಹದ ಸಾಧ್ಯತೆ ಇರುವುದರಿಂದ ಅನಗತ್ಯ ಪ್ರಯಾಣ ಮಾಡದಂತೆ ಆಡಳಿತ ಸಾರ್ವಜನಿಕರಿಗೆ ಸೂಚಿಸಿದೆ. ಹವಾಮಾನ ವೈಪರೀತ್ಯದ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿನ ಅಮರನಾಥ ಯಾತ್ರೆಯನ್ನು ಪಹಲ್ಗಾಮ್ ಹಾಗೂ ಬಾಲ್ತಾಲ್ ಮಾರ್ಗಗಳಲ್ಲಿ ಇಂದಿನಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆಯು ಮುಂದಿನ ಕೆಲವು ದಿನಗಳ ಕಾಲ ಪ್ರತಿಕೂಲ ಹವಾಮಾನದ ಮುನ್ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಯಾತ್ರಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಮುಂದಿನ ಆದೇಶದವರೆಗೆ ಬಾಲ್ತಾಲ್ ಮತ್ತು ನುನ್ವಾನ್ ಚಂದನ್ವಾರಿ ಮೂಲ ಶಿಬಿರಗಳಿಂದ ಯಾತ್ರಿಕರಿಗೆ ಮುಂದೆ ತೆರಳಲು ಅನುಮತಿ ಇರುವುದಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹವಾಮಾನ ಪರಿಸ್ಥಿತಿಯ ಸಮಗ್ರ ಪರಿಶೀಲನೆಯ ಬಳಿಕ ಮಾರ್ಗಗಳು ಸುರಕ್ಷಿತವೆಂದು ಘೋಷಿಸಿದ ನಂತರ ಯಾತ್ರೆಯನ್ನು ಪುನರಾರಂಭಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಮರನಾಥ ಯಾತ್ರೆಯಲ್ಲಿ ಈವರೆಗೆ 370,000 ಭಕ್ತರು

0: ಪವಿತ್ರ ಗುಹಾ ದೇಗುಲದಲ್ಲಿ ದರ್ಶನ ಪಡೆದಿದ್ದಾರೆ. ಜುಲೈ 3ರಂದು ಆರಂಭವಾದ 57 ದಿನಗಳ ಯಾತ್ರೆಯು ಆಗಸ್ಟ್ 28ರಂದು ಶ್ರಾವಣ ಪೂರ್ಣಿಮೆ ಹಾಗೂ ರಕ್ಷಾ ಬಂಧನದಂದು ಸಮಾಪ್ತಿಯಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ CBSE 2026ನೇ ಸಾಲಿನ 10ನೇ ತರಗತಿ ದ್ವಿತೀಯ ಮಂಡಳಿ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಡಿಜಿ ಲಾಕರ್ ಫಲಿತಾಂಶ ಪೋರ್ಟಲ್ ಮೂಲಕ ಪಡೆಯಬಹುದು. ರಾಷ್ಟೀಯ ಶಿಕ್ಷಣ ನೀತಿಯ ಶಿಫಾರಸಿನಂತೆ ಈ ವರ್ಷದಿಂದ 10ನೇ ತರಗತಿಗೆ 2 ಮಂಡಳಿ ಪರೀಕ್ಷೆಗಳನ್ನು ಸಿಬಿಎಸ್ಇ ಪರಿಚಯಿಸಿತ್ತು. ಮುಖ್ಯ ಪರೀಕ್ಷೆಯನ್ನು ಫೆಬ್ರವರಿ 17ರಿಂದ ಮಾರ್ಚ್ 11ರವರೆಗೆ ಹಾಗೂ ದ್ವಿತೀಯ ಪರೀಕ್ಷೆಯನ್ನು ಮೇ 15ರಿಂದ 21ರವರೆಗೆ ನಡೆಸಲಾಗಿತ್ತು. ಮುಖ್ಯ ಹಾಗೂ ದ್ವಿತೀಯ ಪರೀಕ್ಷೆಗಳ ಒಟ್ಟಾರೆ ಫಲಿತಾಂಶದಲ್ಲಿ ಶೇಕಡ 96.78% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಎಂದು ಸಿಬಿಎಸ್ಇ ತಿಳಿಸಿದೆ. ವಿದೇಶದಲ್ಲಿರುವ ಸಿಬಿಎಸ್ಇ ಅಂಗಸಂಸ್ಥೆ ಶಾಲೆಗಳ ವಿದ್ಯಾರ್ಥಿಗಳು ಡಿಜಿ ಲಾಕರ್ ಮೂಲಕ ತಮ್ಮ ಫಲಿತಾಂಶ ಹಾಗೂ ಡಿಜಿಟಲ್ ಶೈಕ್ಷಣಿಕ ದಾಖಲೆಗಳನ್ನು ಪಡೆಯಬಹುದಾಗಿದೆ. ಒಎಂಆರ್ ಉತ್ತರ ಪತ್ರಿಕೆಗಳ ಪರಿಶೀಲನೆಗೆ ಸಂಬಂಧಿಸಿದಂತೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ಇತ್ತೀಚೆಗೆ ಪರಿಶೀಲನೆಗಾಗಿ ಸಲ್ಲಿಸಲಾದ ಹಲವು ಒಎಂಆರ್ ಉತ್ತರ ಪತ್ರಿಕೆಗಳು ನಕಲಿ ಅಥವಾ ಕೃತಕ ಬುದ್ಧಿಮತ್ತೆ ಬಳಸಿ ಸೃಷ್ಟಿಸಲ್ಪಟ್ಟಿರುವುದು ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ದೂರುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಗುತ್ತಿದೆ ಎಂದು ಎನ್ಟಿಎ ತಿಳಿಸಿದೆ. ಪೌರಕಾರ್ಮಿಕರ ಕೆಲಸದ ಪರಿಸ್ಥಿತಿ, ಸುರಕ್ಷತೆ ಹಾಗೂ ಸಮಗ್ರ ಕಲ್ಯಾಣವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ರಾಷ್ಟೀಯ ಪೌರಕಾರ್ಮಿಕರ ಆಯೋಗ ಎನ್ಸಿಎಸ್ಕೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿತು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಪ್ರಕಾರ ಈ ಸಭೆಯು ಪೌರಕಾರ್ಮಿಕರ ಸಂಘಗಳ ಮುಖಂಡರು ಹಾಗೂ ನೆಲಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರಕಾರ್ಮಿಕರು ಪ್ರಸ್ತಾಪಿಸಿದ ಕುಂದುಕೊರತೆಗಳು ಮತ್ತು ವ್ಯವಸ್ಥಾತ್ಮಕ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿ ಅವುಗಳ ಕುರಿತು ಚರ್ಚಿಸಿ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಕ್ರಮಗಳನ್ನು ಕೈಗೊಳ್ಳಲು ವೇದಿಕೆಯಾಗಿತ್ತು. ಸಭೆಯಲ್ಲಿ ಪೌರಕಾರ್ಮಿಕರ ಕಾರ್ಯನಿರ್ವಹಣೆಯ ಪರಿಸ್ಥಿತಿ, ಸುರಕ್ಷತಾ ಕ್ರಮಗಳು ಹಾಗೂ ಅವರ ಸಮಗ್ರ ಕಲ್ಯಾಣಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಲಾಯಿತು. ಲೋಕಸಭೆಯಲ್ಲಿ ರಾಷ್ಟೀಯ ನಾಗರಿಕರ ಪಕ್ಷ ಎನ್ಸಿಪಿಐ ಸೇರಿರುವ ತೃಣಮೂಲ ಕಾಂಗ್ರೆಸ್ನ 20 ಬಂಡಾಯ ಸಂಸದರಿಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಕಲ್ಪಿಸಲು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅನುಮೋದನೆ ನೀಡಿದ್ದಾರೆ. ಇದೇ ವೇಳೆ ಮಹಾರಾಷ್ಟ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಗೆ ಶಿವಸೇನೆ ಉದ್ದವ್ ಠಾಕ್ರೆ ಬಣದ 6 ಲೋಕಸಭಾ ಸದಸ್ಯರು ವಿಲೀನಗೊಳ್ಳಲು ಸಲ್ಲಿಸಿದ್ದ ಪ್ರಸ್ತಾವನೆಗೂ ಅವರು ಅನುಮೋದನೆ ನೀಡಿದ್ದಾರೆ. ಹಂಗೇರಿಯ ಬುಡಪೆಸ್ಟ್ನಲ್ಲಿ ನಡೆದ ಮಹಿಳೆಯರ ಕುಸ್ತಿ ಸ್ಪರ್ಧೆಯು 76 ಕೆಜಿ ವಿಭಾಗದಲ್ಲಿ ಭಾರತದ ಕಾಜಲ್ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಅಮೆರಿಕದ ಡೈಮಂಡ್ ಪ್ರೆಷಿಯಸ್ ಗಿಲ್ಫೋರ್ಡ್ ಅವರನ್ನು ಎದುರಿಸಿದ ಕಾಜಲ್ 3-3 ಅಂಕಗಳ ಸಮಬಲದ ನಡುವೆಯೂ ತಾಂತ್ರಿಕ ಮಾನದಂಡದ ಆಧಾರದಲ್ಲಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇದರೊಂದಿಗೆ ಟೂರ್ನಿಯಲ್ಲಿ ಭಾರತಕ್ಕೆ 3ನೇ ಚಿನ್ನದ ಪದಕ ಲಭಿಸಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2026ರ 3ನೇ ಸ್ಥಾನಕ್ಕಾಗಿ ನಡೆದ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಫ್ರಾನ್ಸ್ ವಿರುದ್ದ 6-4 ಗೋಲುಗಳ ಅಂತರದಿಂದ ಗೆದ್ದು ಕಂಚಿನ ಪದಕ ತನ್ನದಾಗಿಸಿಕೊಂಡಿದೆ. ಮೊದಲಾರ್ಧದಲ್ಲೇ ಇಂಗ್ಲೆಂಡ್ 4-0 ಮುನ್ನಡೆ ಸಾಧಿಸಿತ್ತು. ಡೆಕ್ಲಾನ್ ರೈಸ್, ಏಜ್ರಿ ಕೋನ್ಲಾ ಹಾಗೂ ಬುಖಾಯ ಸಾಕಾ ಗೋಲು ಗಳಿಸಿದರು. ದ್ವಿತೀಯಾರ್ಧದಲ್ಲಿ ಫ್ರಾನ್ಸ್ ಪರ ಕೈಲಿಯನ್ ಎಂಬಾಪ್ಪೆ 2 ಗೋಲು ಗಳಿಸಿ ಹೋರಾಟ ನಡೆಸಿದರು. ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯಲು ಸಾಧ್ಯವಾಗಲಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಇಂದು ಸರ್ವಪಕ್ಷ ಸಭೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ, ರೊಮಾನಿಯಾ ಪ್ರವಾಸ. ಭಾರತ ಎಸ್ಟೋನಿಯಾ ಆರ್ಥಿಕ ಸಹಕಾರ ವಿಸ್ತರಣೆಗೆ ಒತ್ತು, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಮಹಿಳಾ ಕುಸ್ತಿ ಸ್ಪರ್ಧೆ, ಭಾರತದ ಕಾಜಲ್ಗೆ ಚಿನ್ನದ ಪದಕ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಫ್ರಾನ್ಸ್ ವಿರುದ್ದ ಇಂಗ್ಲೆಂಡ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕಾರ್ಯಕ್ರಮದ ಮೊದಲಿಗೆ ಕೇಳಿ ಗೆಜ್ಜೆನಾದ ಚಿತ್ರದ ಗೀತೆ. ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತಕ್ಕೆ ಚಿತ್ರ ಅವರು ಧ್ವನಿಯಾಗಿದ್ದಾರೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಕೇಳಿ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಗೀತೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

0: ಮುಂದಿನ ಗೀತೆ ಶಾಂಭವಿ ಚಿತ್ರದಿಂದ ಮೂಡಿಬರಲಿದೆ. ಕುಸುಮ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಶಂಕರ್ ಗಣೇಶ್ ಅವರ ಸಂಗೀತ ಈ ಗೀತೆಗಿದೆ.
1: ನೋಡೋಕೆ ಇದು ಎಂಥ ಚೆನ್ನ,

ಇರ್ಲಿ. ಆ ಗಗನ ನೀಲಿ ಬಣ್ಣದ್ದು, ಆ ಮುಗಿಲು ಬಿಳುಪು ಬಣ್ಣದ್ದು.

ಆಕಾಶವಾಣಿ ಬೆಂಗಳೂರು 8 ಗಂಟೆಗೆ ಸರಿಯಾಗಿ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಬೆಂಗಳೂರು, ಸಮಯ 8:30:06. ನಮ್ಮ ಮುಂದಿನ ಕಾರ್ಯಕ್ರಮ ಚಿತ್ರಗೀತೆಗಳು. ಮೊದಲಿಗೆ ಕೆಲವು ಜಾಹೀರಾತುಗಳು, ನಂತರ ಚಿತ್ರಗೀತೆಗಳನ್ನು ಕೇಳುವಿರಿ.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಕೇಳಿ ಚಂದು ಚಿತ್ರದ ಗೀತೆ. ಗುರುಕಿರಣ್ ಅವರು ಈ ಗೀತೆಗೆ ಸಂಗೀತವನ್ನು ನೀಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಈ ಗೀತೆಗಿದೆ. ಗುರುಕಿರಣ್ ಅವರು ಈ ಗೀತೆಗೆ ಧ್ವನಿಯಾಗಿದ್ದಾರೆ.

ಮುಂದಿನ ಗೀತೆ AK-47 ಚಿತ್ರದ್ದು, ಹಾಡಿದ್ದಾರೆ ಹರಿಹರನ್ ಹಾಗೂ ಚೈತ್ರ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಮುಂದಿನ ಗೀತೆ ಓಮಲ್ಲಿಗೆ ಚಿತ್ರದ್ದು, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ. ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಮುಂದಿನ ಗೀತೆ ನನ್ನ ಪ್ರೀತಿಯ ಹುಡುಗಿ ಚಿತ್ರದ್ದು. ಹಾಡಿದ್ದಾರೆ ರಾಮ್ಪ್ರಸಾದ್ ಹಾಗೂ ನಂದಿತಾ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರ ಸಂಗೀತ ನಿರ್ದೇಶನ.

ಇದುವರೆಗೆ ಚಿತ್ರಗೀತೆಗಳನ್ನ ಆಲಿಸಿದಿರಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಏಸು ಸಲ ತಪವಗೈ ದೇಸುಬನ್ನವನಾಂತು ಕೌಶಿಕಂ ಬ್ರಹ್ಮರ್ಷಿ ಪದಕರ್ಹನಾದನ್. ಏಸು ಸಲ ತಪವಗೈ ದೇಸುಬನ್ನವನಾಂತು ಕೌಶಿಕಂ ಬ್ರಹ್ಮರ್ಷಿ ಪದಕರ್ಹನಾದನ್. ಘಾಸಿಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸಾಗಿ ಸಾತ್ಮವನು ಮಂಕುತಿಮ್ಮ.
1: ಘಾಸಿಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸಾಗಿ ಸಾತ್ಮವನು ಮಂಕುತಿಮ್ಮ.

ಈ ಪದ್ಯದಲ್ಲೂ ಕೂಡ ಅವರು ಮತ್ತೆ ಮತ್ತೆ ಯತ್ನವನ್ನು ಮಾಡೋದ್ರ ಬಗ್ಗೆನೇ ಹೇಳ್ತಾರೆ. ಅದಕ್ಕೆ ಕೆಲವು ನಮ್ಮ ಭಾರತೀಯ ಹಳೆಯ ಪುರಾಣಗಳಿಂದ ಉದಾಹರಣೆಯನ್ನು ಕೊಡ್ತಾರೆ. ಕೌಶಿಕ ಅಂತಿದ್ದ, ಕೌಶಿಕ ಅಂದ್ರೆ ನಮಗಿವತ್ತು ಗೊತ್ತಾಗಲ್ಲ, ವಿಶ್ವಾಮಿತ್ರ ಅಂದ್ರೆ ಗೊತ್ತಾಗುತ್ತೆ. ಕೌಶಿಕನಾಗಿದ್ದವನು ವಸಿಷ್ಠನೆಂಬ ಬ್ರಹ್ಮರ್ಷಿಯ ಜೊತೆಯಲ್ಲಿ ಅನೇಕ ರೀತಿಯಲ್ಲಿ ಆತನ ಜೊತೆಯಲ್ಲಿ ಸೆಣಸಾಟಗಳನ್ನು ಮಾಡಿ ರಾಜರ್ಷಿಯಾಗಿದ್ದ ಕೌಶಿಕ ಕೊನೆಗೆ ಬ್ರಹ್ಮರ್ಷಿ ಪಟ್ಟವನ್ನು ಪಡೆದ. ಅಂದ್ರೆ ರಾಜ್ಯಶಕ್ತಿ ದೊಡ್ಡದೋ ಅಥವಾ ಆಧ್ಯಾತ್ಮಿಕ ಶಕ್ತಿ ದೊಡ್ಡದೋ ಅಂತ ನಮ್ಮ ದೇಶದಲ್ಲಿ ದೊಡ್ಡ ಚರ್ಚೆ ನಡೆದಾಗ ಆಗ ಧಿಕ್ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅನ್ನೋ ಮಾತನ್ನು ಹೇಳಿಬಿಟ್ಟು ಅವನು ಕೊನೆಗೆ ಬ್ರಹ್ಮ ತೇಜಸ್ಸನ್ನು ಗಳಿಸ್ತಾ, ಅಂದ್ರೆ ಅವನು ಆಧ್ಯಾತ್ಮ ಶಕ್ತಿಯನ್ನು ಸ್ಪಿರಿಚುವಲ್ ಶಕ್ತಿಯನ್ನು ಗಳಿಸ್ತಾ, ಅದನ್ನ ಹೇಗೆ ಗಳಿಸ್ದ ಅಂದ್ರೆ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ. ತಪಸ್ಸನ್ನು ಮಾಡಬೇಕಾದ್ರೆ ಅವನು ಇನ್ನೇನು ತಪಸ್ಸಿನಲ್ಲಿ ಸಿದ್ಧಿ ಪಡಿತಾನೆ ಕೌಶಿಕ ಅಥವಾ ವಿಶ್ವಾಮಿತ್ರ ಅನ್ನೋ ಸಂದರ್ಭದಲ್ಲಿ ಯಾರೋ ಒಬ್ಬ ಅಪ್ಸರೆ ಅಥವಾ ಯಾವುದೋ ಒಂದು ಅಡ್ಡಿ ಬಂದು ಅವನ ತಪಸ್ಸು ಹಾಳಾಗ್ತಿತ್ತು, ಅಥವಾ ಯಾರೋ ಒಂದು ಸಹಾಯ ಕೇಳ್ತಿದ್ರು ಅವನು ಕರಗ್ಬಿಟ್ಟು ಹೋಗ್ತಾ ಸಹಾಯ ಮಾಡಕ್ಕೆ ಹೋಗ್ತಿದ್ದ, ಆ ತಪಸ್ಸನ್ನು ಅವನು ಕೈಬಿಡಬೇಕಾಗ್ತಿತ್ತು. ಆದರೆ ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡಿ ಅನೇಕ ಸತಿ ತಪಸ್ಸಿನಿಂದ ಭಂಗವನ್ನು ತಪೋಭಂಗವನ್ನು ಉಂಟು ಮಾಡಿಕೊಂಡ್ರು ಕೂಡ ಅವನು ಅದನ್ನು ಗಳಿಸ್ತಾ. ಅಂದರೆ ಇದನ್ನು ನಾವು ಕಾನ್ಸಂಟ್ರೇಷನ್ ಲ್ಯಾಪ್ಸ್ ಅಂತೀವಿ. ಯಾವುದೋ ಒಂದನ್ನು ಓದಬೇಕು ಅಂತ ಕೂತ್ಕೊಳ್ತೀವಿ, ಓದ್ತಾ ಇರಬೇಕಾದ್ರೆ ಏನೋ ಒಂದು ಮೊಬೈಲ್ ಬಂದ್ಬಿಡುತ್ತೆ, ಅಥವಾ ಟಿವಿಯಲ್ಲಿ ಯಾವುದೋ ಒಂದು ನಮಗೆ ಆಕರ್ಷಕವಾದಂಥ ಅಡ್ವರ್ಟೈಸ್ಮೆಂಟು ಅಥವಾ ಧಾರಾವಾಹಿ ಬರುತ್ತೆ, ಅಲ್ಲಿಗೆ ನಾವು ಬಿಟ್ಬಿಡ್ತೀವಿ. ಆದರೆ ವಾಪಸ್ಸು ಮನಸ್ಸನ್ನು ಕೇಂದ್ರೀಕರಿಸಿ ಸೆಳೆದು ತಂದು ನಾವು ನಿಲ್ಲಿಸಬೇಕು. ಮತ್ತೆ ಜೀವನದಲ್ಲಿ ಬಹಳ ಮುಖ್ಯವಾಗಿರೋದೇ ಈ ಮನಸ್ಸಿನ ಬಗ್ಗೆ ನಾವು ಯಾವ ನಿಲುವನ್ನು ತಗೊಳ್ತೀವಿ ಅನ್ನೋದು. ಮನಸ್ಸನ್ನು ನಾವು ಎಷ್ಟು ಮಟ್ಟಿಗೆ ನಮ್ಮ ಸ್ನೇಹಿತನ ಮಾಡ್ಕೊಳ್ತೀವಿ, ಎಷ್ಟು ಮಟ್ಟಿಗೆ ನಮ್ಮ ಆಪ್ತನ ಮಾಡ್ಕೊಳ್ತೀವಿ, ಅಷ್ಟು ಮಟ್ಟಿಗೆ ಅದರಿಂದ ನಾವು ತುಂಬ ಅಸಾಧ್ಯವೆನಿಸುವಂಥ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸೋದಿಕ್ಕೆ ಸಾಧ್ಯವಾಗಿರುತ್ತೆ. ಇದನ್ನು ಡಿ ವಿ ಜಿ ಅವರು ತಮ್ಮ ಈ ಪದ್ಯದಲ್ಲಿ ಹೇಳ್ತಾರೆ. ಘಾಸಿ ಪಡುತ್ತ ಇನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ, ಹಿಂದಿನ ಪದ್ಯದಲ್ಲೂ ಬಂತು ಈ ಪದ್ಯದಲ್ಲೂ ಬರ್ತಾ ಇದೆ. ಲೇಸಾಗಿ ಸಾತ್ಮವನು ಅಂದರೆ ಆತ್ಮದ ಉದ್ಧಾರ ಅಂತ ಬಳಸ್ತೀವಲ್ಲ, ಅದು ಒಂದು ಸರ್ತಿಗೆ ಬರೋದಿಲ್ಲ, ಅದು ಮತ್ತೆ ಮತ್ತೆ ಮತ್ತೆ ಮತ್ತೆ ಮಾಡಿದಾಗ ನಾವು ನಮ್ಮ ತಪ್ಪುಗಳನ್ನು ತಿದ್ಕೋಬಹುದು, ನಮ್ಮ ಭಂಗವಾಗಿರೋ ತಪಸ್ಸನ್ನು ವಾಪಸ್ಸು ಮತ್ತೆ ಸರಿಯಾದ ರೀತಿಯಲ್ಲಿ ತಂದು ನಮ್ಮ ಗುರಿಯನ್ನು ಮುಟ್ಟಬಹುದು ಅನ್ನೋದನ್ನ ಡಿ ವಿ ಜಿ ಅವರ ಈ ಪದ್ಯವು ನಮಗೆ ತೋರಿಸ್ಕೊಡ್ತಾ ಇದೆ.

ಸನೆ ವಿವೇಚನೆಗಳೆರಡಕಂ ಸಂಘರ್ಷೆ ಪ್ರಾಚೀನಕಂ ಪೌರುಷಕ್ಕಮಿರುವಂತೆ ವಾಸನೆ ವಿವೇಚನೆಗಳೆರಡಕಂ ಸಂಘರ್ಷೆ ಪ್ರಾಚೀನಕಂ ಪೌರುಷಕ್ಕಮಿರುವಂತೆ ಆಶಾ ವಿನಾಶಮಂ ಧೀಶಕ್ತಿಯುದ್ಭವಮಂ ಈಶಪ್ರಸಾದದಿಂ ಮಂಕುತಿಮ್ಮ. ಆಶಾ ವಿನಾಶಮಂ ಧೀಶಕ್ತಿಯುದ್ಭವಮಂ ಈಶಪ್ರಸಾದದಿಂ ಮಂಕುತಿಮ್ಮ.

0: ವಾಸನೆ ವಿವೇಚನೆ ಎರಡು ಮುಖ್ಯವಾಗಿರುವ ಶಬ್ದಗಳು. ವಾಸನೆ ಅಂದ್ರೆ ಇವತ್ತು ನಾವು ಸ್ಮೆಲ್ ಅಂತ ಹೇಳ್ತೀವಿ, ಆ ಅರ್ಥದಲ್ಲಿ ಇಲ್ಲಿ ಬಳಸ್ತಾ ಇಲ್ಲ. ಹಿಂದಿನ ನಮ್ಮ ವೇದಾಂತ ಅಥವಾ ಉಳಿದ ತತ್ವಶಾಸ್ತ್ರದ ಗ್ರಂಥಗಳಲ್ಲಿ ವಾಸನೆ ಎನ್ನುವುದು ಯಾವುದು ನಮ್ಮಲ್ಲಿ ಪ್ರಬಲವಾಗಿ ಒಂದು ಆಸೆಯಾಗಿ ಇಂದ್ರಿಯಗಳ ಮೂಲಕ ನಮ್ಮಲ್ಲಿ ಅಡಗಿದೆಯೋ ಅದನ್ನ ವಾಸನೆ ಅಂತ ಹೇಳ್ತಾರೆ. ಯಾವುದನ್ನೋ ತಿನ್ನಬೇಕು, ಯಾರನ್ನೋ ನೋಡಬೇಕು, ಯಾವುದೋ ಹೂವನ್ನು ಮೂಸಬೇಕು, ಯಾವುದೋ ಪದಾರ್ಥವನ್ನ ನಾಲ್ಗೆ ಮೇಲೆ ಇಟ್ಕೋಬೇಕು, ಒಂದು ಹಾಡನ್ನು ಕೇಳಬೇಕು, ಇದನ್ನ ವಾಸನೆ ಅಂತ ಹೇಳೋದು. ಇನ್ನೊಂದು ಕಡೆ ವಿವೇಚನೆ, ಇಲ್ಲ ಅದು ಬೇಡ, ಆ ರೀತಿ ಮಾಡೋದ್ರಿಂದ ನಿಮ್ಗೆ ತೊಂದರೆ ಆಗುತ್ತೆ ಅಂತ ನಮ್ಮ ಬುದ್ಧಿ ನಮ್ಮ ಮನಸ್ಸು ಹೇಳ್ತಾ ಇರ್ತಿದ್ವಿ. ವಿವೇಚನೆ ಯಾವಾಗಲೂ ಜೀವನ ಅಂತ ಹೇಳಿದ್ರೆ ಅದನ್ನ ಬೇಂದ್ರೆಯವರು ಒಂದು ಕಡೆ ದೈವಾಸುರ ಸಂಗ್ರಾಮ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಉಳಿತು ಕೆಡುಕುಗಳ ಸಂಘರ್ಷ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ನಡೀತಿರುತ್ತೆ. ಇಲ್ಲಿ ವಾಸನೆ ಮತ್ತು ವಿವೇಚನೆ ಇವೆರಡು ನಡುವಿನ ಸಂಘರ್ಷ ನಡೀತಾ ಇದೆ. ಅದೇ ರೀತಿ ಇನ್ನೊಂದು ಸಂಘರ್ಷ ನಮ್ಮಲ್ಲಿ ನಡೆಯೋದನ್ನ ಡಿ ವಿ ಜಿ ಅವರು ಹೇಳ್ತಾರೆ, ಪ್ರಾಚೀನ ಮತ್ತು ಪೌರುಷ. ಅಂದ್ರೆ ಹಿಂದಿನಿಂದ ನಡ್ಕೊಂಡು ಬಂದಿರೋ ಪದ್ಧತಿ ಸರಿನೇ ಅಥವಾ ಇವತ್ತು ನನ್ನ ಹೊಸ ಉತ್ಸಾಹದಲ್ಲಿ ನಾನು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ನಾನು ಹೊರಡ್ತಿದ್ದೀನಲ್ಲ, ಯಾವ್ದು ಸರಿ? ಮನುಷ್ಯನ ಸ್ವಂತ ಶಕ್ತಿ ಸರಿನೇ ಅಥವಾ ಸಂಪ್ರದಾಯವು ಅವನು ಕೊಡ್ತಿರುವಂತಹ ವಿವೇಚನೆ ಸರಿನೇ? ಇವೆರಡರಲ್ಲೂ ಕೂಡ ಯಾವತ್ತೂ ಸಂಘರ್ಷ ಇದೆ. ಅದಕ್ಕೆ ಡಿ ವಿ ಜಿ ಅವರು ಅದಕ್ಕೆ ಉತ್ತರ ರೂಪದಲ್ಲಿ ಮುಂದಿನ 2 ಸಾಲಲ್ಲಿ ಹೇಳ್ತಾರೆ, ಆಶಾವಿನಾಶಮಂ. ಏನನ್ನಾದರೂ ಮಾಡಬೇಕು, ಏನಾದ್ರೂ ಮಾಡ್ತಾನೆ ಇರಬೇಕು ಅನ್ನುವುದು ಒಂದು ಸರಿಯಾದ ನಿಲುವೆ. ಆದರೆ ಏನಾದ್ರೂ ಮಾಡದೆ ಹೋದರೆ ನನ್ನ ಮನಸ್ಸನ್ನು ನಾನು ಏನೂ ಮಾಡಲೇ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗಬಾರ್ದು. ಎಷ್ಟೋ ಕೆಲಸಗಳು ನನ್ನಿಂದ ಆಗದೆ ಇರ್ಬೋದು, ಆಗಿರೋ ಕೆಲಸದ ಬಗ್ಗೆ ಸಂತೋಷ ಪಡೋಣ, ಆಗದೆ ಇರೋ ಕೆಲಸದ ಬಗ್ಗೆ ಚಿಂತೆ ಬೇಡ. ಈ ಥರದ ಒಂದು ಸಮಾಧಾನದ ಸ್ಥಿತಿಯನ್ನು ಅವ್ರು ಹೇಳ್ತಿದ್ದಾರೆ. ಆಶಾ ವಿನಾಶ ಮತ್ತು ಧೀಶಕ್ತಿ ಉದ್ಭವ, ನಮ್ಮ ಆತ್ಮಶಕ್ತಿ, ನಮ್ಮ ಚೈತನ್ಯ ಶಕ್ತಿ ಏನಿದೆ ಅದನ್ನು ನಾವು ಉದ್ಭವ ಮಾಡ್ಕೊಳ್ಳೋದು, ಅದನ್ನು ನಾವು ಹೆಚ್ಚು ಮಾಡ್ಕೊಳ್ಳೋದು, ಇವೆರಡೂ ನಡೀಬೇಕು. ಒಂದು ಕಡೆ ಆತ್ಮಶಕ್ತಿಯ ಬೆಳವಣಿಗೆ, ಇನ್ನೊಂದು ಆಗಿರುವ ಮತ್ತು ಆಗದೇ ಇರುವ ಕೆಲಸದ ಬಗ್ಗೆ ನಿರ್ಲಿಪ್ತತೆ. ಇವೆರಡನ್ನು ಇಟ್ಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಾಗದೇ ಇರ್ಬೋದು. ಇದಕ್ಕೆ ನಮಗೆ ಬೇಕಾಗಿರೋದು ಈಶಪ್ರಸಾದ, ಅಂದರೆ ದೇವರ ಕರುಣೆ. ಭಗವಂತನ ಕರುಣೆ ಇಲ್ಲದೆ ಏನೂ ಸಾಧ್ಯವಿಲ್ಲ ಅನ್ನೋದು ಡಿ ವಿ ಜಿ ಅವರ ಜೀವನದಲ್ಲೇ ನಂಬಿಕೊಂಡಿದ್ದಂತಹ ಒಂದು ದೊಡ್ಡ ತತ್ವ. ಹಾಗಾಗಿ ಡಿ ವಿ ಜಿ ಅವರು ಬಾಳಿಗೊಂದು ನಂಬಿಕೆ ಅನ್ನೋ ಪುಸ್ತಕ ಬರೆದಿದ್ದಾರೆ, ಬಹಳ ಸೊಗಸಾಗಿರೋ ಪುಸ್ತಕ. ಆ ಪುಸ್ತಕದ ಮುಖಪುಟದಲ್ಲಿ ಬಲಗೈನಲ್ಲಿ ಬೆಟ್ಟವನ್ನು ಎತ್ಕೊಂಡು ಇನ್ನೊಂದು ಕೈನಲ್ಲಿ ಆಶೀರ್ವಾದವನ್ನು, ಎಡಗೈನಲ್ಲಿ ಬೆಟ್ಟವನ್ನು ಎತ್ಕೊಂಡು ಬಲಗೈನಲ್ಲಿ ಆಶೀರ್ವಾದವನ್ನು ಮಾಡುವ ಆಂಜನೇಯ ಅಥವಾ ಹನುಮಂತನ ಚಿತ್ರವನ್ನು ಹಾಕಿದ್ದಾರೆ. ಬಹಳ ಇಷ್ಟವಾಗಿರುವಂತಹ ಕಲ್ಪನೆ ಅವ್ರಿಗದು. ಅದು ದೇವರು ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ, ಎಂಥ ಕಷ್ಟದ ಪರ್ವತಗಳನ್ನು ಎತ್ಕೊಂಡು ನಾವು ಜೀವನವನ್ನು ಲಂಘಿಸಬಹುದು, ಹಾರಬಹುದು ಅನ್ನೋದಕ್ಕೆ ಹನುಮತತ್ವವನ್ನು ಅವರು ತೋರಿಸ್ತಾರೆ. ಇಲ್ಲೂ ಕೂಡ ಈಶಪ್ರಸಾದದಿಂದ ವಾಸನೆ ವಿವೇಚನೆಗಳ ಸಂಘರ್ಷವನ್ನು ಪರಿಹಾರ ಮಾಡ್ಕೋಬಹುದು, ಹಳೆ ಮತ್ತು ಹೊಸದರ ನಡುವಿನ ಸಂಘರ್ಷವನ್ನು ಪರಿಹಾರ ಮಾಡ್ಕೋಬಹುದು ಅಂತ ಡಿ ವಿ ಜಿ ಅವರು ತಿಳಿಸ್ಕೊಡ್ತಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿಬಿ ಹರೀಶ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇದುವರೆಗೆ ಕಗ್ಗದ ಸಿರಿ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 9:05. ಈಗ ಕೆಲವು ಜಾಹೀರಾತುಗಳು.

0: ಕೈಕ ಸಾಬೂನು, ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
4: ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
5: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
3: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
6: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
3: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
7: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
3: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
8: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
3: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
9: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಪರಂಪರೆಯನ್ನು ಪಸರಿಸುವ
2: ಐತಿಹಾಸಿಕ ಸ್ಥಳಗಳ ಪರಿಚಯ
1: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
2: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
1: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
2: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
3: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
4: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
3: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
4: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರಿಗೂ.
5: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಆಕಾಶವಾಣಿ ಬೆಂಗಳೂರು, ಸಮಯ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಗೀತ ಪಲ್ಲವ, ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸೀತಾರಾಮ ಕಲ್ಯಾಣ ಚಿತ್ರದ ಗೀತೆ, ವಿಜಯಪ್ರಕಾಶ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅನೂಪ್ ರೂಬಿನ್ಸ್ ಅವರ ಸಂಗೀತ ನಿರ್ದೇಶನ.
1: ಟಂಗು ಟಂಗು ಟಂಗು ಟಂಗು ಟಂಗು ಟಂಗು ಟಂಗು ಟಂಗು ಟಂಗು ಟಂಗು ಟಂಗು ಟಂಗು ಟಂಗು ಟಂಗು ಟಂಗು ಟಂಗು.

ಕಾರ್ಯಕ್ರಮದ ಮುಂದಿನ ಗೀತೆ ಕೃಷ್ಣಂ ಪ್ರಣಯ ಸಖಿ ಚಿತ್ರದ್ದು. ಹಾಡಿದ್ದಾರೆ ಚಂದನ್ ಶೆಟ್ಟಿ ಹಾಗೂ ಸಂಗಡಿಗರು. ಸಾಹಿತ್ಯ ನಿಶನ್ ರೈ, ಸಂಗೀತ ಅರ್ಜುನ್ ಜನ್ಯಾ.

ಗೀತ ಪಲ್ಲವ ಕಾರ್ಯಕ್ರಮದ ಮುಂದಿನ ಗೀತೆ ಒಂದು ಸರಳ ಪ್ರೇಮ ಕಥೆ ಚಿತ್ರದ್ದು. ಹಾಡಿದ್ದಾರೆ ಶಿವಾನಿ ಸ್ವಾಮಿ ಹಾಗೂ ವೀರ್ ಸಮರ್ಥ್. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ವೀರ್ ಸಮರ್ಥ್ ಅವರ ಸಂಗೀತ.

ಮುಂದಿನ ಗೀತೆ ಕಲ್ಟ್ ಚಿತ್ರದ್ದು, ಹಾಡಿದ್ದಾರೆ ದರ್ಶನ್ ಮೆಳವಂಕಿ ಹಾಗೂ ಲಹರಿ ಮಹೇಶ್. ಸಾಹಿತ್ಯ ಅನಿಲ್ ಕುಮಾರ್, ಸಂಗೀತ ಅರ್ಜುನ್ ಜನ್ಯಾ.

ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು.

0: ಆಕಾಶವಾಣಿ ಬೆಂಗಳೂರು, ಸಮಯ 9:30. ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೆಲವು ಜಾಹೀರಾತುಗಳು.
1: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
2: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ EMI ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
3: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
2: ನೀವ್ಯಾರು?
1: RBI ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ

0: ಅಭಿವೃದ್ಧಿ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಒಂದಿಷ್ಟು ಮಾತು, ಮಾಹಿತಿ ಹಾಗೂ ಸುಮಧುರ ಗೀತೆಗಳು ಮೂಡಿಬರಲಿವೆ ಗಾನಗಂಗೆ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಉಪಾಸನೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ. ವಿಜಯನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿದೆ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕೇಳುಗರೆ, ಇಂದು ನಾವು ಗಾನಗಂಗೆ ಕಾರ್ಯಕ್ರಮದಲ್ಲಿ ಪ್ರಕೃತಿಯ ಒಂದು ಭಾಗವಾಗಿರುವಂತಹ ಬೆಟ್ಟ, ಗುಡ್ಡ, ಪರ್ವತ ಇವುಗಳ ನಡುವಿನ ವ್ಯತ್ಯಾಸದ ಬಗ್ಗೆ ಮಾತಾಡೋಣ. ಕನ್ನಡದಲ್ಲಿ ಗುಡ್ಡ, ಬೆಟ್ಟ, ಪರ್ವತ ಈ ಮೂರೂ ಪದಗಳು ಭೂಮಿಯ ಮೇಲ್ಮೈಗಿಂತ ಎತ್ತರವಾಗಿರುವ ಪ್ರದೇಶಗಳನ್ನು ಸೂಚಿಸಿದ್ರೂ ಅವುಗಳ ಎತ್ತರ ಹಾಗೂ ಗಾತ್ರದಲ್ಲಿ ವ್ಯತ್ಯಾಸವಿದೆ. ಈ ಬೆಟ್ಟ, ಗುಡ್ಡ, ಪರ್ವತಗಳ ಬಗ್ಗೆ ಇನ್ನಷ್ಟು ತಿಳಿಯೋಣ ಈ ಗೀತೆಯ ನಂತರ. ಈಗ ಕೇಳಿ ಗಂಧರ್ವಗಿರಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ, ಎಸ್ ಪಿ ಶೈಲಜಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ವಿಜಯ ನರಸಿಂಹ, ಸಂಗೀತ ಉಪೇಂದ್ರ ಕುಮಾರ್.

ಬೆಟ್ಟ ಗುಡ್ಡ ಪರ್ವತಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಬೆಟ್ಟ ಗುಡ್ಡ ಪರ್ವತಗಳು ಭೂಮಿಯ ಒಳಭಾಗದಲ್ಲಿ ಮತ್ತು ಭೂಮಿಯ ಮೇಲ್ಮೈಯಲ್ಲಿ ಲಕ್ಷಾಂತರ ವರ್ಷಗಳ ಕಾಲ ನಡೆಯೋ ನೈಸರ್ಗಿಕ ಪ್ರಕ್ರಿಯೆಗಳಿಂದ ರಚನೆಯಾಗ್ತವೆ. ಸಾಮಾನ್ಯವಾಗಿ ಗುಡ್ಡ ತುಂಬಾ ಕಡಿಮೆ

ಕಡಿಮೆ ಎತ್ತರವನ್ನು ಹೊಂದಿರುತ್ತೆ. ಇದು ಸಾಮಾನ್ಯವಾಗಿ ಮಣ್ಣು ಅಥವಾ ಸಣ್ಣ ಪುಟ್ಟ ಬಂಡೆಗಳಿಂದ ಕೂಡಿದ್ದು ಇದನ್ನು ಹತ್ತೋದು ಸುಲಭ. ಹಾಗೆ ಗುಡ್ಡಗಳ ಶಿಖರ ಸಾಮಾನ್ಯವಾಗಿ ದುಂಡಾಗಿ ಅಥವಾ ಸಮತಟ್ಟಾಗಿ ಇರುತ್ತೆ. ಈಗ ಕೇಳಿ ಹೃದಯ ಹಾಡಿತು ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜು ಅವರ ಧ್ವನಿಗಳಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಗಾನಗಂಗೆ ಕಾರ್ಯಕ್ರಮದಲ್ಲಿ ಗುಡ್ಡ ಬೆಟ್ಟ ಪರ್ವತಗಳ ಬಗ್ಗೆ ಮಾತನಾಡ್ತಾ ಸಾಕ್ತಾ ಇದ್ವಿ. ಬೆಟ್ಟಗಳು ಗುಡ್ಡಕ್ಕಿಂತ ದೊಡ್ಡದಾದ ಅಂದರೆ ಪರ್ವತಕ್ಕಿಂತ ಚಿಕ್ಕದಾದ ರಚನೆ. ಬೆಟ್ಟಗಳು ಸಾಮಾನ್ಯವಾಗಿ ಸಮುದ್ರ ಮಟ್ಟದಿಂದ ಕೆಲವು 100 ಮೀಟರ್ಗಳಷ್ಟು ಮಾತ್ರ ಎತ್ತರವನ್ನು ಹೊಂದಿರ್ತವೆ. ಸಾಮಾನ್ಯವಾಗಿ ಬೆಟ್ಟಗಳು ಗಿಡ ಮರಗಳಿಂದ ಕಲ್ಲು ಬಂಡೆಗಳಿಂದ ಕೂಡಿರ್ತವೆ. ಬೆಟ್ಟಗಳ ಮೇಲೆ ಕೋಟೆಗಳು ಅಥವಾ ದೇವಸ್ಥಾನಗಳನ್ನು ಹೆಚ್ಚಾಗಿ ನಾವು ಕಾಣಬಹುದಾಗಿದೆ. ಉದಾಹರಣೆಗೆ ಚಾಮುಂಡಿ ಬೆಟ್ಟ ಮೈಸೂರಿನ ಚಾಮುಂಡಿ ಬೆಟ್ಟ, ಚಿತ್ರದುರ್ಗದ 7 ಸುತ್ತಿನ ಕೋಟೆ, ನಂದಿ ಬೆಟ್ಟ ಮುಂತಾದವು. ಈಗ ಕೇಳಿ ರೆಡಿಮೇಡ್ ಗಂಡ ಚಿತ್ರದ ಗೀತೆ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜು ಅವರ ಧ್ವನಿಗಳಲ್ಲಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ಗಾನಗಂಗೆ ಕಾರ್ಯಕ್ರಮದಲ್ಲಿ ಗುಡ್ಡ ಬೆಟ್ಟಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಪರ್ವತಗಳ ಬಗ್ಗೆ ಹೇಳೋದಾದ್ರೆ, ಪರ್ವತಗಳು ಎಲ್ಲಕ್ಕಿಂತ ಅತ್ಯಂತ ವಿಶಾಲವಾದ ಮತ್ತು ಅತಿ ಎತ್ತರವಾದ ಬೃಹತ್ ರಚನೆಯಿಂದ ಕೂಡಿರ್ತವೆ. ಪರ್ವತಗಳು ಸಾವಿರಾರು ಮೀಟರ್ಗಳಷ್ಟು ಎತ್ತರ ಇರ್ತವೆ. ಪರ್ವತಗಳು ಚೂಪಾದ ಶಿಖರಗಳನ್ನ, ಕಡಿದಾದ ಇಳಿಜಾರನ್ನ ಹೊಂದಿರ್ತವೆ. ಹಲವು ಬಾರಿ ಇವುಗಳ ಮೇಲೆ ಹಿಮ ಮುಚ್ಚಿರುತ್ತೆ. ಅನೇಕ ಬೆಟ್ಟಗಳು ಸೇರಿದಾಗ ಅದು ಒಂದು ಪರ್ವತ ಶ್ರೇಣಿಯಾಗುತ್ತೆ. ಉದಾಹರಣೆಗೆ ಹಿಮಾಲಯ ಪರ್ವತ, ಪಶ್ಚಿಮ ಘಟ್ಟಗಳು, ಸಹ್ಯಾದ್ರಿ ಪರ್ವತ, ಮುಳ್ಳಯ್ಯನಗಿರಿ ಮುಂತಾದವು. ಈಗ ಕೇಳಿ ಬಾನಲ್ಲೆ ಮಧುಚಂದ್ರಕ್ಕೆ ಚಿತ್ರದ ಗೀತೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

ಗಾನಗಂಗೆ ಕಾರ್ಯಕ್ರಮದಲ್ಲಿ ಇದುವರೆಗೆ ಬೆಟ್ಟ ಗುಡ್ಡ ಪರ್ವತ ಇವುಗಳ ನಡುವಿನ ವ್ಯತ್ಯಾಸದ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ಮಳೆ ಬರುವಲ್ಲಿ ಈ ಬೆಟ್ಟ ಮತ್ತು ಪರ್ವತಗಳ ಪಾತ್ರದ ಬಗ್ಗೆ ತಿಳಿಯೋಣ. ಮಳೆ ಬರಬೇಕಾದ್ರೆ ಈ ಬೆಟ್ಟ ಮತ್ತು ಪರ್ವತಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಭೌಗೋಳಿಕವಾಗಿ ಈ ಪ್ರಕ್ರಿಯೆಯನ್ನು ಪರ್ವತೀಯ ಮಳೆ ಅಂತ ಕರಿತೀವಿ. ಬೆಟ್ಟಗಳು ಮಳೆ ತರಿಸಲು ಹೇಗೆ ಕಾರಣ ಆಗ್ತವೆ ಅನ್ನೋದನ್ನು ತಿಳಿಯೋಣ ಈ ಹಾಡಿನ ನಂತರ. ಈಗ ಕೇಳಿ ಗಿರಿಕನ್ಯೆ ಚಿತ್ರದ ಗೀತೆ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಗೀತೆ.

0: ಗಾನಗಂಗೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ. ಸಮಯ 10:30. ಈಗ ಕೆಲವು ಜಾಹೀರಾತುಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಮತ್ತೊಮ್ಮೆ ಸ್ವಾಗತ. ಮಳೆ ಬರುವಲ್ಲಿ ಬೆಟ್ಟ ಪರ್ವತಗಳ ಪಾತ್ರದ ಬಗ್ಗೆ ಮಾತನಾಡ್ತಾ ಇದ್ವಿ. ಬೆಟ್ಟಕ್ಕೆ ಡಿಕ್ಕಿ ಹೊಡೆದ ಗಾಳಿ ನೇರವಾಗಿ ಮುನ್ನಡೆಯಕ್ಕೆ ಸಾಧ್ಯ ಆಗದೆ ಅದು ಬೆಟ್ಟದ ಇಳಿಜಾರಿನ ಉದ್ದಕ್ಕೂ ಮೇಲಕ್ಕೆ ಏರಲು ಪ್ರಾರಂಭಿಸುತ್ತೆ. ನಮಗೆ ತಿಳಿದಿರುವಂತೆ ಭೂಮಿಯಿಂದ ಮೇಲಕ್ಕೆ ಹೋದಂತೆಲ್ಲ ವಾತಾವರಣ ತಂಪಾಗಿರುತ್ತೆ. ಹೀಗೆ ಗಾಳಿ ಮೇಲೇರಿದಾಗ ಅದರಲ್ಲಿರುವ ನೀರಿನ ಆವಿ ತಂಪಾಗಿ ಮೋಡಗಳಾಗಿ ಬದಲಾಗಿ ಮಳೆ ಬರಲು ಸಹಾಯಕವಾಗುತ್ತೆ. ಮೋಡಗಳು ಮತ್ತಷ್ಟು ಭಾರವಾಗಿ ಇನ್ನು ನೀರನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ತಲುಪಿದಾಗ ಬೆಟ್ಟದ ಗಾಳಿ ಬೀಸುವ ದಿಕ್ಕಿನಲ್ಲಿಯೇ ಭಾರಿ ಮಳೆಯಾಗುತ್ತೆ. ಈಗ ಕೇಳಿ ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ ಶರಪಂಜರ ಚಿತ್ರದ ಗೀತೆ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿದೆ.

ಮಳೆ ಬರುವಲ್ಲಿ ಬೆಟ್ಟ ಹಾಗೂ ಪರ್ವತಗಳ ಪಾತ್ರದ ಬಗ್ಗೆ ಮಾತನಾಡ್ತಾ ಇದ್ವಿ ಗಾನಗಂಗೆ ಕಾರ್ಯಕ್ರಮದಲ್ಲಿ. ಬೆಟ್ಟಗಳು ಒಂದು ಕಡೆ ಭಾರಿ ಮಳೆ ತರಿಸಿದ್ರೆ ಮತ್ತೊಂದು ಕಡೆ ಒಣಹವೆಯನ್ನು ಸೃಷ್ಟಿಸ್ತವೆ. ಗಾಳಿ ಬಂದು ಮುಟ್ಟುವ ಬೆಟ್ಟದ ಮುಂಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತೆ. ಇದನ್ನು ಮಳೆ ಬೀಳುವ ಭಾಗ ಅಂತ ಕರೆದ್ರೆ, ಗಾಳಿಯು ಮಳೆಯನ್ನು ಸುರಿಸಿ ಬೆಟ್ಟವನ್ನು ದಾಟಿ ಮತ್ತೊಂದು ಬದಿಗೆ ಹೋಗಬೇಕಾದ್ರೆ ಅದರಲ್ಲಿರುವಂಥ ತೇವಾಂಶ ಉಳಿದಿರೋದಿಲ್ಲ. ಹಾಗಾಗಿ ಬೆಟ್ಟದ ಹಿಂಭಾಗದ ಪ್ರದೇಶಗಳಲ್ಲಿ ಮಳೆ ತುಂಬ ಕಡಿಮೆ ಇರುತ್ತೆ ಅಥವಾ ಬರಡಾಗಿರುತ್ತೆ. ಈ ಭಾಗವನ್ನು ಮಳೆ ನೆರಳಿನ ಭಾಗ ಅಂತೇಳಿ ಕರೆಯಲಾಗುತ್ತೆ. ಈಗ ಕೇಳಿ ಶಬ್ದವೇದಿ ಚಿತ್ರದ ಗೀತೆ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಬೆಟ್ಟ ಅಥವಾ ಪರ್ವತಗಳ ಮೇಲೆ ನೆಲೆಸಿರುವ ತಂಪಾದ ವಾತಾವರಣವಿರುವ ಜನವಸತಿ ಪ್ರದೇಶಗಳನ್ನು ಗಿರಿಧಾಮ ಅಂತೇಳಿ ಕರಿತೀವಿ. ದಟ್ಟವಾದ ಹಸಿರು, ಜಲಪಾತಗಳು ಮತ್ತು ಕಣ್ಣಿಗೆ ಮುದ ನೀಡುವ ಪ್ರಕೃತಿ ಸೌಂದರ್ಯದಿಂದ ಕೂಡಿರುವಂತಹ ಈ ತಾಣಗಳು ಪ್ರವಾಸಿಗರಿಗೆ ಅತ್ಯಂತ ನೆಚ್ಚಿನ ವಿಶ್ರಾಂತಿ ಮತ್ತು ವಿಹಾರ ಕೇಂದ್ರಗಳಾಗಿವೆ. ಇಂತಹ ಗಿರಿಧಾಮಗಳು ನಮ್ಮ ಭಾರತ ದೇಶದಲ್ಲಿ ಹಲವಿವೆ. ಈಗ ಕೇಳಿ ಶಬ್ದವೇದಿ ಚಿತ್ರದ ಗೀತೆ.

ಈಗ ನೀವು ಕೇಳಿದ ಗೀತೆ ಆಕಸ್ಮಿಕ ಚಿತ್ರದ್ದಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರು ಈ ಗೀತೆಯನ್ನ ಹಾಡಿದ್ರು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿತ್ತು. ಗಿರಿಧಾಮಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಊಟಿ, ಮುನ್ನಾರ್, ಡಾರ್ಜಿಲಿಂಗ್ ಮತ್ತು ಶಿಮ್ಲಾ ನಮ್ಮ ದೇಶದ ಅತ್ಯಂತ ಜನಪ್ರಿಯ ಗಿರಿಧಾಮಗಳಾಗಿವೆ. ಇವು ನಿಸರ್ಗ ಪ್ರಿಯರಿಗೆ ಹಾಗೂ ಬೇಸಿಗೆಯ ಬಿಸಿಲಿನಿಂದ ಪಾರಾಗಿ ವಿಶ್ರಾಂತಿ ಪಡೆಯಲು ಸೂಕ್ತ ತಾಣಗಳಾಗಿವೆ. ಕರ್ನಾಟಕದ ಪ್ರಸಿದ್ಧ ಗಿರಿಧಾಮಗಳೆಂದರೆ ಕೊಡಗು, ಚಿಕ್ಕಮಗಳೂರು, ಆಗುಂಬೆ, ಆಗುಂಬೆ, ಕೆಮ್ಮಣ್ಣುಗುಂಡಿ ಮತ್ತು ಬಿಳಿಗಿರಿ ರಂಗನ ಬೆಟ್ಟ. ಈ ಸ್ಥಳಗಳು ನಮ್ಮ ರಾಜ್ಯದ ಪ್ರಮುಖ ಪ್ರವಾಸಿ ಆಕರ್ಷಣೆಗಳಾಗಿವೆ. ಈಗ ಕೇಳಿ ಶಿವಸೈನ್ಯ ಚಿತ್ರದ ಗೀತೆ. ಶ್ಯಾಮಸುಂದರ್ ಕುಲಕರ್ಣಿಯವರ ಸಾಹಿತ್ಯಕ್ಕೆ ಇಳೆಯರಾಜ ಅವರು ಸಂಗೀತವನ್ನು ನೀಡಿದ್ದು ಚಿತ್ರ ಹಾಗೂ ಸಂಗಡಿಗರೊಂದಿಗೆ ಈ ಗೀತೆಗೆ ಧ್ವನಿಯಾಗಿದ್ದಾರೆ.

ಇದುವರೆಗೆ ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿ ಬೆಂಗಳೂರು, ಸಮಯ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುನ್ಹರೇ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೆಲವು ಜಾಹೀರಾತುಗಳು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಸುನ್ಹರೇ ಪಲ್ ಕಾರ್ಯಕ್ರಮದ ಮೊದಲ ಗೀತೆ ಪ್ರೇಮ್ ಗೀತ್ ಚಿತ್ರದ್ದು, ಹಾಡಿದ್ದಾರೆ ಆಶಾ ಭೋಸ್ಲೆ. ಇಂದೇವರ್ ಅವರ ಸಾಹಿತ್ಯ, ಜಗಜೀತ್ ಸಿಂಗ್ ಅವರ ಸಂಗೀತ.

ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿ ರಜಪೂತ್ ಚಿತ್ರದ ಗೀತೆ. ಆನಂದ್ ಭಕ್ಷಿಯವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ ನಿರ್ದೇಶನ.

ಸುನ್ಹೆರೆ ಪಲ್ ಕಾರ್ಯಕ್ರಮದ ಮುಂದಿನ ಗೀತೆ ಚಿತ್ರಲೇಖಾ ಚಿತ್ರದ್ದು. ಹಾಡಿದ್ದಾರೆ ಮನ್ನಾಡೆ, ಸಾಹಿತ್ಯ ಸಾಹಿರ್, ಸಂಗೀತ ರೋಷನ್.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರ ಕರಾವಳಿ ಅಭಿವೃದ್ಧಿ ಮಂಡಳಿಗೆ 10 ಕೋಟಿ ರೂಪಾಯಿ ಅನುದಾನ ನೀಡಿದೆ. ಕರಾವಳಿ ಭಾಗದ ಪ್ರವಾಸೋದ್ಯಮ ಹಾಗೂ ವಿವಿಧ ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ 100 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಕರಾವಳಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಂಇ ಕಫೂರ್ ತಿಳಿಸಿದ್ದಾರೆ. ಕಾರವಾರದ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಕರಾವಳಿ ಅಭಿವೃದ್ಧಿ ಮಂಡಳಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊಚ್ಚಿನ್ನಲ್ಲಿ ಜಾರಿಯಲ್ಲಿರುವ ವಾಟರ್ ಮೆಟ್ರೋದಂತೆ ರಾಜ್ಯದಲ್ಲೂ ಆರಂಭಿಸುವ ಕುರಿತು ಚಿಂತನೆ ನಡೆಸಲಾಗುತ್ತಿದೆ. ಹೊನ್ನಾವರದಲ್ಲಿ ನೂತನ ಹಡಗು ನಿರ್ಮಾಣ ಕೇಂದ್ರ ಆರಂಭಿಸಲು ಯೋಜಿಸಲಾಗಿದೆ ಎಂದರು. ಕೋಲಾರ ಜಿಲ್ಲೆಯನ್ನು ರಾಜ್ಯದ ಪ್ರಥಮ ಇಂಗಾಲ ಮುಕ್ತ ಜಿಲ್ಲೆಯನ್ನಾಗಿ ರೂಪಿಸುವ ಯೋಜನೆ ಸಿದ್ದಗೊಂಡಿದೆ. ಹವಾಮಾನ ಬದಲಾವಣೆ ಮುಖ್ಯಮಂತ್ರಿಯವರ ಸಲಹೆಗಾರ ಕರ್ನಾಟಕ ಹವಾಮಾನ ರಾಯಭಾರಿ ಉಪೇಂದ್ರ ತ್ರಿಪಾಠಿ ಈ ಮಾಹಿತಿ ನೀಡಿದ್ದು, ಕೃಷಿ ಅರಣ್ಯ ಬೆಳೆಸುವ ರೈತರಿಗೆ ಜೀರೋ ಕಾರ್ಬನ್ ಕ್ರೆಡಿಟ್ ಮೂಲಕ ಜಾಗತಿಕ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಆದಾಯ ತಂದುಕೊಡುವಂತೆ ಯೋಜಿಸಲಾಗುತ್ತಿದೆ ಎಂದರು. ಆಂಧ್ರಪ್ರದೇಶ ರಾಜ್ಯದ ಕೆಲವು ಭಾಗಗಳಲ್ಲಿ ಕೋವಿಡ್ ಮಾದರಿ ಲಕ್ಷಣವುಳ್ಳ ಋತುಮಾನದ ಫ್ಲೂ ಪ್ರಕರಣಗಳು ವರದಿಯಾಗಿದ್ದು, ರಾಯಚೂರು ಜಿಲ್ಲೆಯ ಗಡಿ ಭಾಗಗಳಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಗಿಲ್ಲೆಸೂಗೂರು, ಗಾಣದಾಳ, ಇಡಪನೂರು, ಯಾಪಲದಿನ್ನಿ, ಚಂದ್ರಬಂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಕಲ ಸಿದ್ದತೆ ಮಾಡಲಾಗಿದೆ. ಜನ ಗಾಬರಿಯಾಗದೆ ಸಕಾಲಿಕ ಚಿಕಿತ್ಸೆ ಪಡೆಯುವಂತೆ ಕೋರಿದ್ದಾರೆ. ಕೇಂದ್ರ ರಸ್ತೆ ಅಭಿವೃದ್ಧಿ ನಿಧಿಯಡಿ ಧಾರವಾಡ ತಾಲೂಕು ಕಲಘಟಕಿಯಿಂದ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ತಡಸ ಗ್ರಾಮದವರೆಗೆ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ರಸ್ತೆ ನಿರ್ಮಾಣವಾಗಿದ್ದು, ಸುಗಮ ಹಾಗೂ ಸುರಕ್ಷಿತ ಸಂಚಾರಕ್ಕೆ ಮುಕ್ತವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹಿಂಡಸಗೇರಿ, ಮಲಕನಕೊಪ್ಪ ಗ್ರಾಮಗಳಿಗೆ ಭೇಟಿ

0: ನೀಡಿ ಪರಿಶೀಲಿಸಿದ ಸಚಿವರು, ನೂತನ ರಸ್ತೆ ನಿರ್ಮಾಣದಿಂದ ಈ ಭಾಗದ ಆರ್ಥಿಕ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನ ದೊರೆಯಲಿದೆ ಎಂದರು. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ ಯೋಜನೆ, ಕಾರ್ಮಿಕರಿಗೆ ಗುರುತಿನ ಚೀಟಿ ಹಾಗೂ ಸಾಮಾಜಿಕ ಭದ್ರತೆ, ಅಂಬೇಡ್ಕರ್ ಕಾರ್ಮಿಕ ಸಹಾಯಹಸ್ತ ಯೋಜನೆ, ಕಾರ್ಮಿಕರಿಗೆ ಅಪಘಾತ ಪರಿಹಾರ ಸೌಲಭ್ಯದ ಕುರಿತು ಕೊಡಗು ಜಿಲ್ಲೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶುಭಾ ಜಾಗೃತಿ ಮೂಡಿಸಿದರು. ಕೊಡಗು ಜಿಲ್ಲೆಯ ತೆರಾಲು, ಬಿರುನಾಣಿ, ಮರೆನಾಡು ಗ್ರಾಮಗಳಿಗೆ ಭೇಟಿ ನೀಡಿ ಕಾರ್ಮಿಕರ ಹಕ್ಕುಗಳ ಕುರಿತು ಮಾಹಿತಿ ಆಂದೋಲನ ನಡೆಸಿದರು. ಧಾರವಾಡದಲ್ಲಿ ಆಯೋಜಿತ ರಾಜ್ಯಮಟ್ಟದ ಮಲ್ಲಕಂಬ ಕ್ರೀಡಾಕೂಟದ ಸ್ಥಿರ ಮಲ್ಲಕಂಬ ಸ್ಪರ್ಧೆಯ 14 ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಬೆಳಗಾವಿಯ ಶಿವಪ್ರಸಾದ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಬಾಗಲಕೋಟೆಯ ವಿ ಲಕ್ಷ್ಮೀಬಾಯಿ ಪ್ರಥಮ ಸ್ಥಾನ ಪಡೆದರು. 14 ವರ್ಷ ಮೇಲ್ಪಟ್ಟ ಬಾಲಕರ ಸ್ಥಿರ ಮಲ್ಲಕಂಬ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಆಕಾಶ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಪಿ ದಿವ್ಯಾ ಪ್ರಥಮ ಸ್ಥಾನ ಗಳಿಸಿದರು. ತಂಡ ವಿಭಾಗದಲ್ಲಿ ದಕ್ಷಿಣ ಕನ್ನಡ, ಮೈಸೂರು ಹಾಗೂ ಬಾಗಲಕೋಟೆ ಮಲ್ಲಕಂಬ ಪಟುಗಳು ಪ್ರಥಮ ಪುರಸ್ಕಾರ ಪಡೆದರು. 14 ವರ್ಷದೊಳಗಿನ ಬಾಲಕಿಯರ ಮಲ್ಲಕಂಬ ಸ್ಪರ್ಧೆಯಲ್ಲಿ 2 ಪದಕಗಳನ್ನು ಜಯಿಸಿರುವ ಧಾರವಾಡ ಜಿಲ್ಲೆ ಹರಲಾಪುರ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ದೀಪಾ ದೊಡ್ಡಮನಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನನ್ನ ಹೆಸರು ದೀಪಾ ಹನುಮಂತಪ್ಪ ದೊಡ್ಡಮನಿ. ನಾನು ಫಸ್ಟ್ ಕಾಂಪಿಟೇಷನ್ಗೆ ನಾನು 3rd ಬಂದಿದ್ದೆ. ಈ ಸಲ ಕಾಂಪಿಟೇಷನ್ ನನ್ನ ಕೋಚ್ ಬಹಳ ನಂಗೆ ಸ್ಟ್ರೆಸ್ ಕೊಟ್ಟು ತುಂಬಾ ಚೆನ್ನಾಗಿ ಕಲಿಸ್ತಾರೆ. ಈಗ ನಾನು ಧಾರವಾಡದಲ್ಲಿ ಪೋಲ್ ಮಲ್ಕಂದಲ್ಲಿ 2nd ಬಂದಿದ್ದೀನಿ, ರೋಪ್ ಮಲ್ಕಂದಲ್ಲಿ 2nd ಬಂದಿದ್ದೀನಿ. ನಮ್ಮ ಮನೆಯವರು ತುಂಬಾ ಸಪೋರ್ಟ್ ಮಾಡ್ತಾರೆ. ನಮ್ಮ ಸ್ಕೂಲ್ ಹೆಸರು GHS ಹರ್ಲಾಪುರ್ ಅಂತ. ನಮ್ಮ ಕೋಚ್ ಹೆಸರು ಅನನ್ಯ ಸಾಂಬಯ್ಯ ಹಿರೇಮಠ್. ಚೆನ್ನಾಗಿ ಕಲಿಸ್ತಾರೆ. 5:30 to 7 ಗಂಟೆ ಮಟ್ಟ ಅಭ್ಯಾಸ ಇರ್ತದೆ. ಅದರಲ್ಲಿ ಸಣ್ಣ ಸಣ್ಣ ಆಸನದಿಂದ ದೊಡ್ಡ ಆಸನಕ್ಕೆ ಹೋಗ್ತೀವಿ. ಬೆಳಗ್ಗೆ 5:30 to 7 ಗಂಟೆ ಮಟ್ಟ ಅಭ್ಯಾಸ ಇರ್ತದೆ.
0: ಬೆಂಗಳೂರು ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2026 ಆಗಸ್ಟ್ 7 ಮತ್ತು 8 ಆಯೋಜಿತವಾಗಿದೆ ಎಂದು ಕೋಲಾರ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜಗನ್ನಾಥನ್ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ 44 ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಬವಣೆ ನೀಗಿಸಲು ಜೂನ್ ಅಂತ್ಯದವರೆಗೆ ಒಟ್ಟು 97 ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಶಿವಮೊಗ್ಗ, ಭದ್ರಾವತಿ, ಸೊರಬ, ಹೊಸನಗರ ಮತ್ತು ಶಿಕಾರಿಪುರ ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಗ್ರಾಮಗಳನ್ನು ಗುರುತಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಶಾಲಾ ಕ್ಯಾಂಪಸ್ ಹಾಗೂ ಆಸ್ಪತ್ರೆಗಳ ಸುತ್ತಮುತ್ತ ಜಂಕ್ ಫುಡ್ ಮಾರಾಟವನ್ನು ನಿಷೇಧ ಮಾಡಲು ಚಿಂತಿಸಲಾಗಿದೆ. ಈ ಕುರಿತು ಶೀಘ್ರವೇ ಆದೇಶವಾಗಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ಮಂಗಳೂರಿನಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ.

0: ಇಲ್ಲಿ ಪ್ರತಿಯೊಂದು ಕಥೆಯೂ ಒಬ್ಬ ಹೆಣ್ಣಿನ ಹೋರಾಟ, ಪ್ರತಿಯೊಂದು ಮಾತು ಇನ್ನೊಬ್ಬ ಹೆಣ್ಣಿಗೆ ಪ್ರೇರಣೆ. ಮಹಿಳೆಯ ಮನಸ್ಸಿನೊಳಗಿನ ಶಕ್ತಿಗೆ ಧ್ವನಿಯಾಗುವ ವೇದಿಕೆ ನಮ್ಮ ವನಿತಾ ವಿಹಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಥೆಗಳನ್ನು ಕಣ್ಣಲ್ಲಿ ಕಟ್ಟುವ, ಭಾವನೆಗಳಿಗೆ ರೂಪ ನೀಡುವ, ಸೃಜನಶೀಲತೆಯ ಮೂಲಕ ಸಮಾಜವನ್ನು ಸ್ಪರ್ಶಿಸುವ ಒಬ್ಬ ವಿಶೇಷ ವ್ಯಕ್ತಿಯ ಜೊತೆ ಸಂಭಾಷಣೆ ನಡೀತಾ ಇದೆ. ಮಕ್ಕಳ ಭಾವಲೋಕವನ್ನು, ಸೈನಿಕನ ಕುಟುಂಬದ ನೋವು ನಲಿವನ್ನು ಬೆಳ್ಳಿತೆರೆಯ ಮೇಲೆ ಅದ್ಭುತವಾಗಿ ಚಿತ್ರಿಸಿದ ನಿರ್ದೇಶಕಿ ಇವರು. ತಮ್ಮ ಚೊಚ್ಚಲ ಚಿತ್ರ ದಿ ಜರ್ನಿ ಆಫ್ ಬೆಳ್ಳಿ ಮೂಲಕ ಸಿನಿ ಪ್ರೇಕ್ಷಕನ ಗಮನ ಸೆಳೆದಿರುವ ಪ್ರತಿಭಾವಂತ ನಿರ್ದೇಶಕಿ ಗೌರಿ ಶ್ರೀನಿವಾಸ್ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಇಂದು. ಗೌರಿ ಶ್ರೀನಿವಾಸ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ನೀವು ನಿರ್ದೇಶಕಿಯಾಗುವ ಮುನ್ನ ನಿಮ್ಮ ಪಯಣ, ಅಂದ್ರೆ ನಿಮ್ಮ ಬಾಲ್ಯ, ಓದು, ಶಾಲಾ ಕಾಲೇಜು ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ತಿಳಿಸ್ತೀರಾ?
1: ಖಂಡಿತ. ನಾನು ಚಿಕ್ಕ ವಯಸ್ಸಿಂದ ಹಲವಾರು ಸ್ಕೂಲ್ಸ್ ಅಲ್ಲಿ ಓದಿದ್ದೀನಿ, ಒಂದ್ ಕಡೆ ಅಂತ ಇರ್ಲಿಲ್ಲ. ನಮ್ಮ ತಂದೆಗೆ ಟ್ರಾನ್ಸ್ಫರ್ಸ್ ಆಗಿರೋ

0: ಅದು 14 ಟ್ರಾನ್ಸ್ಫರ್ಸ್ ಮೇಲ್ ಆಗಿತ್ತು. ಸೊ ನಾನು ಕೇಂದ್ರೀಯ ವಿದ್ಯಾಲಯ ಅನ್ನೋ ಸ್ಕೂಲಲ್ಲಿ ಓದಿದ್ದೀನಿ. ಒಂದು 9 ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ಸ್ ಅಲ್ಲಿ ಆಲ್ ಓವರ್ ಇಂಡಿಯಾ ಓದಿದ್ದೀನಿ. ಸೊ ಇದು ನಂದೊಂದು ತುಂಬಾ ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದೊಂದ್ ಕಡೆ ಹೋದಾಗ್ಲೂ ಹೊಸ ಹೊಸ ಜನನ್ ಮೀಟ್ ಮಾಡೋದು, ಅಲ್ಲಿ ಕಲ್ಚರ್ನ ನೋಡೋದು, ಅಲ್ಲಿ ಟ್ರೆಡಿಷನ್ನ ನೋಡೋದು, ಆ ಥರ ಎಲ್ಲ ಆಗಿ ಒಂದು ಹೊಸ ಅನುಭವನೇ ಆಗಿದೆ. ಈ ಅನುಭವದ ಮಧ್ಯೆ ಒಂದು ಭಾವನೆ ತುಂಬಾ ಸ್ಟ್ರಾಂಗ್ ಆಗಿ ನನ್ನಲ್ಲಿ ಹುಟ್ಟಿದ್ದು, ಅದು ಪೇಟ್ರಿಯಾಟಿಸಂ. ಕೇಂದ್ರೀಯ ವಿದ್ಯಾಲಯ ಸ್ಟೂಡೆಂಟ್ಸ್ ಆದ್ರಿಂದ ಎಲ್ಲ ಡಿಫೆನ್ಸ್ ಪರ್ಸನಲ್ ಮಕ್ಕಳೇ ಬರೋರು ಅಲ್ಲಿ ಜಾಸ್ತಿ. ಸೊ ಆ ಪೇಟ್ರಿಯಾಟಿಕ್ ಫೀಲಿಂಗ್ ತುಂಬಾ ಜಾಸ್ತಿ ಇರೋದ್ರಿಂದ ನನ್ನ ವರ್ಕ್ ಅಲ್ಲಿ ಸಹ ನೀವು ಅದನ್ನ ತುಂಬಾ ನೋಡ್ತೀರಾ.
1: ಡಿಫ್ರೆಂಟ್ ಜಾನರ್ಸ್ ಅಲ್ಲಿನೂ ಕೆಲಸ ಮಾಡಿದ್ದೀರಾ, ನಿಮ್ಮ ವರ್ಕ್ ನೋಡ್ತಾ ಇದ್ರೆ ನಿಮ್ಮ ಸೆಲೆಕ್ಷನ್ ಆಫ್ ವರ್ಕ್ ನೀವು ಒಂದೇ ಒಂದು ಪರ್ಟಿಕ್ಯುಲರ್ ಜಾನರ್ ಗೆ ಸ್ಟಿಕ್ ಆನ್ ಆಗಿಲ್ಲ. ನೀವು ಜರ್ನಿ ಆಫ್ ಬೆಳ್ಳಿ ಮಾಡಿದ್ದೀರಾ, ಸರ್ಕಾರಿ ಡಿಪಾರ್ಟ್ಮೆಂಟ್ಗಳಿಗೆ ಡಾಕ್ಯುಮೆಂಟ್ರಿಗಳನ್ನ ಮಾಡಿದ್ದೀರಾ, ಸೊ ಟೂರಿಸಮ್ ಅಂಡ್ ಪತ್ರಿಕೋದ್ಯಮದಲ್ಲೂ ಅದರ ಬಗ್ಗೆನೂ ಕೆಲವು ವರ್ಕ್ಸ್ನ ಮಾಡಿದ್ದೀರಾ. ನಿಮ್ಮ ನಿಮ್ಮ ಮನೆಯ ಪರಿಸರ ಮತ್ತು ಶಿಕ್ಷಣ, ನೀವು ನಿರ್ದೇಶಕಿಯಾಗಿ ಕಥೆಗಳನ್ನ ಹೆಣೆಯಲು ಎಷ್ಟು ಸಹಾಯ ಮಾಡಿದೆ?
0: ತುಂಬಾನೇ ಒಂದು ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ತರ ಇದೆ. ಸ್ಕೂಲ್ ಲೈಫ್ ಅಲ್ಲಿ ಬೇರೆ ಬೇರೆ ಫೇಸಸ್ ನೋಡಿರೋದು, ಬೇರೆ ಬೇರೆ ಕಲ್ಚರ್ಸ್ ನೋಡಿರೋದು, ಆಮೇಲೆ ಅಲ್ಲಿ ಇದ್ದಿದ್ದ ಕಲ್ಚರಲ್ ಆಕ್ಟಿವಿಟೀಸ್, ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ಗಳಲ್ಲಿರೋ ಕಲ್ಚರಲ್ ಆಕ್ಟಿವಿಟೀಸು, ಅದೇ ಒಂದು ದೊಡ್ಡ ಬೆಂಬಲದ ತರ ಕೊಟ್ಟಿದೆ ನಂಗೆ. ಸೊ ಅದರಿಂದ ನಾ ಇನ್ಸ್ಪೈರ್ ಆಗಿ ಸಾಕಷ್ಟು ಕ್ರಿಯೇಟಿವ್ ರೈಟಿಂಗ್ ಶುರು ಮಾಡಿದೆ. ರೈಟಿಂಗ್ ಇಂದ ಇನ್ಸ್ಪೈರ್ ಆಗಿ ಫಿಲಮ್ ಸ್ಕ್ರಿಪ್ಟ್ಸ್ ಬರೆಯೋದು, ಡಾಕ್ಯುಮೆಂಟ್ರಿ ಸ್ಕ್ರಿಪ್ಟ್ಸ್ ಬರೆಯೋದಾಗ್ಲಿ, ಒಂದು ಆರ್ಟ್ ಫಿಲಮ್ ಸ್ಕ್ರಿಪ್ಟ್ ಬರೆಯೋದಾಗ್ಲಿ, ಹಾಬಿ ತರ ಶುರು ಮಾಡಿದ್ದು, ಆಮೇಲೆ ಅದನ್ನೇ ನನ್ನ ಪ್ರೊಫೆಷನ್ ತರ ತಗೊಂಡೆ.
1: ಓಕೆ, ನೀವು ನಿರ್ದೇಶಕಿಯಾಗಿ ಕೆಲಸ ಮಾಡೋದಕ್ಕಿಂತ ಮುಂಚೆ ಅದಕ್ಕೋಸ್ಕರ ಏನಾದರೂ ಟ್ರೈನಿಂಗ್ ಏನಾದರೂ ತಗೊಂಡಿದ್ದೀರಾ ಗೌರಿ?
0: ನಾನು ಮಾಸ್ಟರ್ಸ್ ಇನ್ ಫಿಲ್ಮ್ ಮೇಕಿಂಗ್ ಅಂಡ್ ಟೆಲಿವಿಷನ್ ಪ್ರೊಡಕ್ಷನ್ ಮಾಡಿದ್ದೀನಿ. ಸೊ ಗ್ರಾಜ್ಯುಯೇಷನ್ ಆದ್ಮೇಲೆ ಇದರಲ್ಲೇ ಮಾಸ್ಟರ್ಸ್ ಮಾಡಿ ಆಮೇಲೆ ನಾಗಾಭರಣ ಸರ್ ಜೊತೆ ಇಂಟರ್ನ್ಶಿಪ್ ಕೂಡ ಮಾಡಿದ್ದೀನಿ.
1: ನೀವು ಈ ಫೀಲ್ಡ್ಗೆ ಬರೋದಕ್ಕಿಂತ ಮುಂಚೆ ಕಥೆಗಳೇ ನನ್ನ ಬದುಕು ಅನಿಸಿದ ಮೊದಲ ಕ್ಷಣ ಏನಾದರೂ ಇದೆಯಾ?
0: ಹೌದು, ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ವಿ. ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಜೆಕ್ಟ್ ಡಾಕ್ಯುಮೆಂಟ್ರಿ ಆ ಥರ ಎಲ್ಲ ಅಸೈನ್ ಆಯಿತು. ಆ ಟೈಮಲ್ಲಿ ನಾನೊಂದು ಅಸ್ಸಾಂ ಟೂರಿಸಂ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಪ್ರಾಜೆಕ್ಟ್ ತಗೊಂಡೆ. ಆ ಪ್ರಾಜೆಕ್ಟ್ ಜಸ್ಟ್ ಒಂದು ಡಾಕ್ಯುಮೆಂಟ್ರಿ ಸ್ಟೈಲ್ ಅಲ್ಲ, ಒಂದು ಡಾಕ್ಯು ಡ್ರಾಮಾ ಸ್ಟೈಲ್ ಅಲ್ಲಿ ಮಾಡಿದೆ, ಒಂದು ಕಥೆನ ವೀವ್ ಮಾಡಿ ಮಾಡಿದೆ. ಅದು ತುಂಬಾ ಜನ ಇಷ್ಟಪಟ್ಟರು ಮತ್ತೆ ಆಕ್ಸೆಪ್ಟ್ ಮಾಡಿದ್ರು. ಅಲ್ಲಿಂದ ನಂಗೆ ಗೊತ್ತಾಯ್ತು ಒಂದು ಸ್ಟೋರಿ ಟೆಲಿಂಗ್ ಸ್ಟ್ರೆಂತ್ ನನ್ನಲ್ಲಿದೆ, ಸ್ಟೋರಿಯಿಂದ ಜನಕ್ಕೆ ಕನೆಕ್ಟ್ ಆಗ್ಬೋದು ಅಂತ. ಸೊ ಏನೇ ಮಾಡಿದ್ರು ಆ ಸ್ಟೋರಿಯಿಂದ ಜನಕ್ಕೆ ಕನೆಕ್ಟ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ.
1: ಓಕೆ, ಈಗ ನಿಮ್ದೇ ಒಂದು ಸ್ವಂತ ವೆಂಚರ್ ಕೂಡ ಆರಂಭಿಸಿದ್ರ, ಲಿಚ್ಚಿ ಫಿಲ್ಮ್ಸ್ ಅಂತ.
0: ಹೌದು,
1: ಈ ವೆಂಚರ್ ಆರಂಭಿಸುವಾಗ ನಿಮ್ಮ ಮನಸ್ಸೊಳಗಡೆ ಏನಾದ್ರೂ ಭಯ ಇತ್ತ?
0: ಈ ಲೀಚಿ ಫಿಲಮ್ಸ್ ಆರಂಭಿಸಕ್ ಮುಂಚೆ ಸುರಭಿ ಟಾಕೀಸ್ ಅಂತ ಕಂಪನಿ ಇತ್ತು. ಈ ಕೋವಿಡ್ ಟೈಮಲ್ಲಿ ಇದನ್ನೇ ಲೀಚಿ ಫಿಲಮ್ಸ್ ಅಂತ ಹೆಸರು ಕೊಟ್ಟಿದ್ದೆ ನಾನು. ಸೊ ಲೀಚಿ ಫಿಲಮ್ಸ್ ಆಗ್ಲಿ ಇನ್ ಯಾವುದೇ ಕಂಪ್ನಿ ಆಗ್ಲಿ ಶುರು ಮಾಡಿದಾಗ ಖಂಡಿತ ಭಯ ಇರುತ್ತೆ, ಯಾಕಂದ್ರೆ ಸ್ವಂತ ವೆಂಚರು, ನಿಮ್ಗೆ ಮಂತ್ಲಿ ಮಂತ್ಲಿ ಸಂಬಳ ಸಿಗಲ್ಲ.
1: ಕರೆಕ್ಟ್,
0: ಯುವರ್ ಓಪನ್
1: ಕೊಡ್ಬೇಕು ಸಂಬಳ.
0: ಹೌದು, ನಾವು ಸಂಬಳ ಕೊಡ್ಬೇಕು, ನಾವೇ ಪ್ರಾಜೆಕ್ಟ್ಸ್ ಹಿಡಿಬೇಕು, ಗ್ರಾಜುಯಲ್ ಆಗಿ ಟೀಮ್ ಕೂಡ ಬಿಲ್ಡ್ ಮಾಡಬೇಕು. ಸೊ ಒಂದು ಬಿಸ್ನೆಸ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಬಟ್ ಎಸ್ ಐ ಕ್ಯಾನ್ ಟೇಕ್ ಇಟ್ ಆಸ್ ಅ ಚಾಲೆಂಜ್ ಅಂಡ್ ಮೂವ್ ಫಾರ್ವರ್ಡ್ ಅನ್ನೋದೊಂದು ಕಾನ್ಫಿಡೆನ್ಸ್ ಇರಬೇಕು. ಆ ಕಾನ್ಫಿಡೆನ್ಸ್ ಅನ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
1: ಓಕೆ, ನೀವು ಇದು ವೆಂಚರ್ ಸ್ಟಾರ್ಟ್ ಮಾಡುವಾಗ ಇದು ನಿಮ್ದೇ ಕನಸ ಅಥವಾ ನಿಮ್ಗೆ ಯಾರಾದ್ರೂ ನಿಮ್ದು ಟೀಮ್ ಆಲ್ರೆಡಿ ಇತ್ತ ನಿಮ್ಗೆ?
0: ಇಲ್ಲ, ನಂದು ಮೊದಲನೇ ಜಾಬ್ ಜಿ ಟಿವಿ ನಲ್ಲಿತ್ತು. ಅದಾದ್ಮೇಲೆ ಆನ್ ಮೊಬೈಲ್ ಗ್ಲೋಬಲ್ ಅನ್ನೋ ಕಂಪ್ನಿನಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೆ. ಸೊ ಇದಾದ್ಮೇಲೆ ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್, ಇದಷ್ಟೇ ಅಲ್ಲ, ಐ ವಾಂಟ್ ಟು ಡೂ ಮೋರ್ ಅಂತ ಇತ್ತು. ಅವಾಗ ನಾನು ಕಂಪ್ನಿ ಶುರು ಮಾಡಿದ್ದು.
1: ಓಕೆ,
0: ಸೊ ನಂಗೆ ತುಂಬಾನೇ ಆಸೆ ಇತ್ತು ನಂದೇ ಕಂಪ್ನಿ ಶುರು ಮಾಡ್ಬೇಕು, ಮೀಡಿಯಾ ಪ್ರೊಡಕ್ಷನ್ ಹೌಸ್ ತರ ಇರ್ಬೇಕು ಅಂತ. ಸೊ ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಸೇರಿಸಿ ಕಂಪ್ನಿ ಶುರು ಮಾಡಿ.
1: ನಿಮ್ಮ ವೆಂಚರ್ ಅಡಿಯಲ್ಲಿ ನೀವು ಆರಂಭಿಸಿದ ಪ್ರಾಜೆಕ್ಟ್ ಗಳ ಬಗ್ಗೆ ಒಂದು ಬ್ರೀಫ್ ಕೊಡೋದಾದ್ರೆ,
0: ಸ್ಟಾರ್ಟಿಂಗ್ ಅಲ್ಲಿ ನಾನು ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟರಿ ಫಿಲಮ್ಸ್, ಆಡ್ ಫಿಲಮ್ಸ್ ಫಾರ್ ಬ್ರ್ಯಾಂಡ್ಸ್ ಇಂಥದ್ದೆಲ್ಲ ಮಾಡ್ತಾ ಇದ್ದೆ ಜಾಸ್ತಿ. ಸೊ ಈ ತರ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೆ. ಆಮೇಲೆ ಫಿಲಮ್ ಪ್ರೊಡಕ್ಷನ್ ಕೂಡ ಮಾಡಿದ್ದೀನಿ, ಎರಡು ಫಿಲಮು, ಸ್ಯಾಂಡಲ್ವುಡ್ ಸರಿಗಮ ಮರಿಯಲಾರಿ ಅನ್ನೋ ಇವೆರಡು ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದೀನಿ. ಅದಾದ್ಮೇಲೆ ಒಂದು ಫಿಲಮ್ ಡೈರೆಕ್ಟ್ ಮಾಡಿದ್ದೀನಿ, ದ ಜರ್ನಿ ಆಫ್ ಬೆಳ್ಳಿ ಅಂತ. ಆದ್ರೆ ಥ್ರೂ ಔಟ್ ಒಂದು ಸಪೋರ್ಟ್ ಸಿಸ್ಟಮ್ ತರ ನಾನು ಏನು ಕಾರ್ಪೊರೇಟ್ ಪ್ರಾಜೆಕ್ಟ್ಸ್ ಮಾಡ್ತೀನಿ, ಒಂದು ಆಡ್ ಫಿಲಮ್ಸ್ ಮಾಡ್ತೀನಿ, ಅದು ಕಂಟಿನ್ಯೂಸ್ ನಡೀತಿರುತ್ತೆ. ಈವನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಕೂಡ ನಾನು ತುಂಬಾ ಇನ್ನೋವೇಟಿವ್ ಸ್ಕ್ರಿಪ್ಟ್ಸ್ ಮಾಡ್ತೀನಿ. ಈಗ ಒಂದು ಮೆಷಿನರಿ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಲ್ಲಿ, ಬಟ್ ಆ ಮೆಷಿನ್ಗೆ ಜೀವ ತುಂಬಿ ಅದಕ್ಕೊಂದು ಎಮೋಷನಲ್ ಕನೆಕ್ಟ್ ಸ್ಟೋರಿ ಮಾಡೋದೇ ನನ್ನ ಸ್ಟ್ರೆಂತ್.
1: ಈಗ ಒಂದು ಪ್ರಾಜೆಕ್ಟ್ ಮಧ್ಯದಲ್ಲಿ ಅದು ಆಗಲ್ಲ ಅನ್ಕೊಂಡು ಒಂದು ಸಲ ಅನ್ಸುತ್ತೆ, ಏ ಇದನ್ನ ಬಿಟ್ಬಿಡೋಣ ನನ್ನ ಕೈಯಲ್ಲಿ ಆಗಲ್ಲ ಅಂತ, ಬಟ್ ಅದೇ ನೆಕ್ಸ್ಟ್ ಆಗಲ್ಲ ಅಂದಿರೋ ಕ್ಷಣನೇ ಇಟ್ ಮೇ ಟರ್ನ್ ಇನ್ ಟು ಯರ್ ಸ್ಟ್ರೆಂತ್. ಸೊ ಆತರ ಯಾವ್ದಾದ್ರು ನಿಮ್ದು ಲೈಫ್ ಅಲ್ಲಿ ನಡೆದಿದ್ಯಾ?
0: ಆತರ ಅಂದ್ರೆ ಈಗ ಕೋವಿಡ್ ಟೈಮ್ ಅಲ್ಲಿ ಒಂದು ಪ್ರಾಜೆಕ್ಟ್ ತಗೊಂಡಿದ್ದೆ ನಾನು, ಅಲಕ್ ಅಂತ. ಅದು ತುಂಬಾ ಟಫ್ ಪೀರಿಯಡ್ ಇತ್ತು.

0: ಜನನ್ ಸೇರ್ಸೋದೆ ತುಂಬಾ ಕಷ್ಟದ ಟೈಮು. ಅಂತ ಟೈಮಲ್ಲಿ ಮಾಡಿದ ಪ್ರಾಜೆಕ್ಟು, ಮಾಡೋಕ್ಕೆ ತುಂಬಾ ಆಸೆ, ಬಟ್ ಸಿಚುವೇಶನು ಸಾಕಷ್ಟು ಚಾಲೆಂಜಸ್ ತಂದ್ಕೊಡ್ತಾ ಆ ಟೈಮಲ್ಲಿ.
1: ಓಕೆ,
0: ಸೊ ಅಲಕ್ಕನ್ ಶೂಟ್ ಮಾಡೋವಾಗ ಜನನ ಸೇರ್ಸೋದಾಗ್ಲಿ, ಲೊಕೇಶನ್ಸ್ ನೋಡೋದು, ಆಮೇಲೆ ಕೋವಿಡ್ ಪ್ರೋಟೋಕಾಲ್ಸ್ ಫಾಲೋ ಮಾಡಿಕೊಂಡು ಶೂಟ್ ಮಾಡೋದು, ಇದೆಲ್ಲ ಸಾಕಷ್ಟು ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಮಾಡಿದೆ. ಇದನ್ನೊಂದು ಟಫ್ ಪ್ರಾಜೆಕ್ಟ್ ಅಂತಾನೇ ಹೇಳ್ಬೋದು ನಾನು.
1: ಓಕೆ, ನಿಮಗೆ ಈ ಚಂದೇರಿ ಹ್ಯಾಂಡ್ಲೂಮ್ಸ್ ಬಗ್ಗೆ ಪ್ರಾಜೆಕ್ಟ್ ಮಾಡೋ ಅಪರ್ಚುನಿಟಿ ಹೇಗೆ ಸಿಕ್ತು ಮೇಡಮ್?
0: ನಾನು ಬೇರೆ ಬೇರೆ ಕಡೆ ಕಾನ್ಸೆಪ್ಟ್ಸ್ ಕಳಿಸ್ತಿರ್ತೀನಿ ಕ್ರಿಯೇಟ್ ಮಾಡಿ, ಇನ್ನೋವೇಟಿವ್ ಐಡಿಯಾಸ್ ಆ ಥರ. ಸೊ ಇದು ಮಧ್ಯಪ್ರದೇಶ ಟೂರಿಸಂ ಡಿಪಾರ್ಟ್ಮೆಂಟ್ಗೂ ನಾನು ಕಳಿಸ್ದೆ ಒಂದು ಐಡಿಯಾ ಕಾನ್ಸೆಪ್ಟ್ ನೋಟ್, ಈ ಥರ ಮಾಡ್ಬೋದು, ಈ ಥರ ಐಡಿಯಾ ಇದೆ ಅಂತ. ಸೊ ಅವ್ರಿಗೆ ಇಷ್ಟ ಆಗಿ ಒಂದು ಕೊಲಾಬ್ರೇಷನ್ ಥರ ಕರೆದು ಹಂಗಾಗಿ ಇದು ಎಕ್ಸಿಕ್ಯೂಟ್ ಮಾಡಿದೆ. ಅಲ್ಲಿ ವೀವರ್ಸ್ ಏನಿದ್ದಾರೆ ಅವರ ಸ್ಟೋರಿ ತಗೊಂಡು, ಅದೇ ಒಂದು ದೊಡ್ಡ ಸ್ಟ್ರೆಂತ್ ವೀವರ್ಸ್ ಇನ್ ಜರ್ನಿ ಆಗಲಿ, ಹೇಗೆ ಒಂದು ಸ್ಯಾರಿ ಮಾಡ್ತಾರೆ, ಫ್ಯಾಬ್ರಿಕ್ ಹೇಗೆ ಕ್ರಿಯೇಟ್ ಮಾಡ್ತಾರೆ. ಸೊ ಹೇಗೆ ಅಂದರೆ ಒಂದು ಸ್ಯಾರಿ ಮಾಡೋಕೆ ಒಂದು ತಿಂಗಳು ತಗೋತಾರೆ, ಪಿಟ್ ಲೂಮ್ಸ್ ಅಂತ ಇದೆ. ಸೊ ಫುಲ್ ಫಿಸಿಕಲ್ ವರ್ಕ್ ಅದು. ಸೊ ಆ ಥರ ಮಾಡಿ ಮಾಡೋ ಕಾನ್ಸೆಪ್ಟ್ ಬಗ್ಗೆ ಒಂದು ಎಮೋಷನಲ್ ಸ್ಟೋರಿ ವೀವ್ ಮಾಡಿ, ವೀವರ್ಸ್ ಕಥೆನ, ಅವ್ರ ಪೇಯ್ನು, ಅವರ ಜರ್ನಿನ ತಗೊಂಡು ಮಾಡಿರೋ ಕಥೆ ಇದು. ಸೊ ತುಂಬ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ.
1: ಒಂದು ಕತೆ ಹೆಣಿಯಕ್ಕೆ ನೀವು ಎಷ್ಟು ಗ್ರೌಂಡ್ ವರ್ಕ್ ಮಾಡ್ತೀರಾ, ಮತ್ತೆ ಎಷ್ಟು ಸಮಯ ತಗೊಳತ್ತೆ ಒಂದು ಗ್ರೌಂಡ್ ವರ್ಕಿಗೆನೆ?
0: ಈಗ ಫಾರ್ ಎಕ್ಸಾಂಪಲ್ ಒಂದು ಡಾಕ್ಯುಮೆಂಟ್ರಿ ಫಿಲಮ್ ಆದರೆ ರಿಸರ್ಚ್ ವರ್ಕ್ಗೆ ಒಂದು ತಿಂಗಳಿಗಿಂತ ಜಾಸ್ತಿ ತಗೋತೀನಿ ಮಿನಿಮಮ್. ಅದು ಮಿನಿಮಮ್ ಟೈಮ್ ಅಷ್ಟು ಬೇಕಾಗತ್ತೆ. ಅದಾದ್ಮೇಲೆ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಶುರು ಆಗುತ್ತೆ. ಸೊ ಪ್ರೀ ಪ್ರೊಡಕ್ಷನ್ ಅಲ್ಲಿ ಸುಮಾರು ಟೈಮ್ ಕೊಡ್ತೀನಿ. ಫೀಚರ್ ಫಿಲಮ್ಸ್ ಆದರೆ ಆಲ್ಮೋಸ್ಟ್ 8 ತಿಂಗಳಿಂದ 1 ವರ್ಷನೇ ಪ್ರೀ ಪ್ರೊಡಕ್ಷನ್ ಟೈಮ್ ಕೊಡ್ತೀನಿ ನಾನು. ರಿಸರ್ಚ್ ಆಗಲಿ, ಅದರ ಸ್ಕ್ರಿಪ್ಟ್ ಆಗಲಿ, ಅದರ ಇನ್ಡೆಪ್ತ್ ತಿಳ್ಕೊಳ್ಳೋದು, ಒಂದೊಂದು ಆಸ್ಪೆಕ್ಟ್ ಬಗ್ಗೆನು, ಒಂದು ಕಾಸ್ಟ್ಯೂಮ್ ಇಂದ ಹಿಡಿದು ಒಂದು ಡೈಲೆಕ್ಟ್ ಬಗ್ಗೆನು ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ ಒಂದು ಫೀಚರ್ ಫಿಲಮ್ ಅಲ್ಲಿ.
1: ಓಕೆ, ಈಗ ಸಿನಿಮಾ ರಂಗ ಅಂದ್ರೆ ತುಂಬಾ ಜನ ನಟನೆ ಕಡೆ ಜಾಸ್ತಿ ಒಲವು ತೋರಿಸ್ತಾರೆ, ಪ್ರೊಡಕ್ಷನ್ ಕಡೆ ಜಾಸ್ತಿ ಒಲವು ಕೊಡ್ತಾರೆ. ನಿರ್ದೇಶಕಿಯಾಗಿ ನೀವು ತೆಗೆದುಕೊಂಡಿರೋ ಚಾಲೆಂಜ್ ಇಸ್ ಬಿಟ್ ಏನ್ ಹೇಳ್ತಾರೆ, ಹೆಕ್ಟಿಕ್ ಅನ್ಸುತ್ತೆ. ಸೊ ನಿಮ್ಗೆ ಅದು ಮ್ಯಾನೇಜ್ ಮಾಡಕ್ಕೆ ಹೇಗೆ ಸಾಧ್ಯ ಆಗ್ತಾ ಇದೆ?
0: Where there is a will, there is a way ಅಂತಾರಲ್ಲ, ಇಟ್ಸ್ ನಾಟ್ ಓನ್ಲಿ ದ ವಿಲ್, ಇಟ್ಸ್ ಆಲ್ಸೋ ಮೈ ಪ್ಯಾಷನ್. ಸೊ ಒಂದು ಕತೆ ಹೆಂಡು ರೆಡಿ ಆದಾಗ ಕತೆನ, ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಏನೇನು ಬೇಕು ಮಾಡ್ಬೇಕು, ಅದೊಂದು ದೊಡ್ಡ ಟೀಮ್ ಕಟ್ಟಬೇಕು, ಅಷ್ಟು ಟೀಮ್ ಜೊತೆ ಕೋಆರ್ಡಿನೇಟ್ ಮಾಡಿ ಮಾಡಬೇಕು. ಇಟ್ಸ್ ಅ ಟೀಮ್ ವರ್ಕ್ ಅಂತಾನೆ ಹೇಳ್ಬೋದು, ನಾವು ಒಬ್ಳೆ ಮಾಡಲ್ಲ. ಬಟ್ ಎಸ್, ಆಸ್ ಅ ಲೀಡರ್ ಆಫ್ ದ ಶಿಪ್ ಒಟ್ಟಿಗೆ ಎಲ್ಲಾನು ಕರ್ಕೊಂಡು ಹೋಗ್ತೀನಿ, ಎಲ್ಲಾರ ಕಾಂಟ್ರಿಬ್ಯೂಷನ್ ಖಂಡಿತ. ಆದ್ರೆ ಎಲ್ಲರ ಕಾಂಟ್ರಿಬ್ಯೂಷನ್ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಒಂದು ಡೈರೆಕ್ಷನ್ ಮಾಡ್ಬೇಕಾದ್ರೆ ತುಂಬಾ ಜನ ಕೈ ಜೋಡಿಸಿರ್ತಾರೆ, ನಾನು ಒಬ್ಳದೇ ರೋಲ್ ಇರಲ್ಲ ಅದರಲ್ಲಿ.
1: ಓಕೆ,
0: ಎಸ್, ನಂದೊಂದು ವಿಷನ್ ಖಂಡಿತ ಇರುತ್ತೆ.
1: ನಿಮ್ಮ ಟೀಮ್ ಇದಕ್ಕೆ ಸಹಾಯ ಹೆಂಗೆ, ಸಪೋರ್ಟಿವ್ ಆಗಿ ಹೆಂಗೆ ನಿಲ್ತಾ ಇದೆ ನಿಮ್ಮ ಬೆಂಬಲವಾಗಿ?
0: ತುಂಬಾ ಒಳ್ಳೆ ಟೆಕ್ನಿಕಲಿ ಸ್ಟ್ರಾಂಗ್ ಟೀಮ್ ಇದೆ. ಇವನ್ ಕ್ರಿಯೇಟಿವ್ಲಿ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಎಲ್ಲರೂ. ಟೆಕ್ನಿಕಲ್ ಟೀಮ್ ಅವರು ಕ್ರಿಯೇಟಿವ್ ಇನ್ಪುಟ್ಸ್ ಕೊಡ್ತಾರೆ, ಆತರ ತುಂಬಾನೇ ಆಕ್ಟಿವ್ ಟೀಮ್ ಇದೆ ನಂದು.
1: ಓಕೆ,
0: ಸೊ ಏನೇ ಪ್ರಾಜೆಕ್ಟ್ ಮಾಡಿದ್ರು ವಿ ಸೆಟ್ ಆಸ್ ಅ ಗ್ರೂಪ್, ವಿ ಡಿಸ್ಕಸ್. ನಂದೊಂದು ಕತೆ ರೆಡಿ ಆದ್ಮೇಲೆ ಒಂದು ಸೀನ್ ಬಂದ್ಮೇಲೆ ಅದನ್ನ ಹೆಂಗ್ ಶೂಟ್ ಮಾಡ್ಬೋದು ಈ ತರ ಡಿಸ್ಕಸ್ ಮಾಡಿ ಒಂದು ಟೀಮ್ ವರ್ಕ್ ತರ ಮಾಡ್ತೇವೆ.
1: ಓಕೆ, ಈಗ ಒಂದು ಕಥೆಯ ಒಂದು ಮೊದಲ ಐಡಿಯಾ ಬರುತ್ತೆ ನಿಮಗೆ, ಇದರ ಬಗ್ಗೆ ಸ್ಟೋರಿ ಮಾಡಬೇಕು ಅಂತ ಹೇಳಿ, ಅದು ಇಂಟ್ರೆಸ್ಟಿಂಗ್, ಅದು ನಿಮಗೆ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರತ್ತಾ, ಅಥವಾ ಫೈನಲ್ ಕಟ್ ನೋಡೋ ಕ್ಷಣ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರತ್ತೆ?
0: ಇದು ತುಂಬಾ ಡಿಫಿಕಲ್ಟ್ ಕ್ವೆಶ್ಚನ್. ಕತೆ ಬಂದ್ರೆ ಒಂದು ಉತ್ಸಾಹ ಬರುತ್ತೆ, ನನಗೆ ತುಂಬಾ ಒಳ್ಳೆ ಕಥೆ ಸಿಕ್ಕಿದೆ, ಇದಕ್ಕೆ ಸಿನಿಮಾ ಮಾಡೋಣ ಈಗ ಅಂತ ಒಂದು ಉತ್ಸಾಹ ಖಂಡಿತ ಬರುತ್ತೆ. ಬಟ್ ಆ ಉತ್ಸಾಹ ಬಂದ್ಮೇಲೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಗ್ರೌಂಡ್ ವರ್ಕ್ ಇರುತ್ತೆ, ರಿಸರ್ಚ್ ವರ್ಕ್ ಇರುತ್ತೆ, ಎಕ್ಸಿಕ್ಯೂಷನ್ ಮಾಡೋದಿರುತ್ತೆ. ಸೊ ಅದೆಲ್ಲ ಮಾಡಿದ್ಮೇಲೆ ಫೈನಲ್ ಔಟ್ಪುಟ್ ಏನ್ ನೋಡ್ತೀವಿ ಅದ್ರಲ್ಲಾಗೋ ಸಂತೋಷ ಏನಿರುತ್ತೆ, ಅದು ಅದಕ್ಕೆ ವರ್ಡ್ಸ್ ಇಲ್ಲ ಹೇಳಕ್ಕೆ. ಹೌದು,
1: ಇಂಟ್ರೆಸ್ಟಿಂಗ್.
0: ಆಮೇಲೆ ಈ ಫಿಲ್ಮ್ ಫೀಲ್ಡ್ ಅಲ್ಲಿ ಎಂಡ್ ರಿಸಲ್ಟ್ ಅನ್ನೋದಕ್ಕಿಂತ ಅದು ರಿಲೀಸ್ ಆಗತ್ತಲ್ಲ, ಆಗಾಗೋ ಸಂತೋಷ ಅದು ನೆಕ್ಸ್ಟ್ ಲೆವೆಲ್ ಆಗುತ್ತೆ.
1: ಆಂಗ್ಸೈಟಿ ಕೂಡ ಇರುತ್ತಲ್ಲ.
0: ಹೌದು,
1: ಹೆಂಗ್ ತಗೋತಾರೆ?
0: ಜರ್ನಿ ಆಫ್ ಬೆಳ್ಳಿ ಅನ್ನೋ ಫಿಲಮ್ ಏನಿದೆ, ಒಂದು 9 ವರ್ಷದ ಮಗು ಪರ್ಸ್ಪೆಕ್ಟಿವ್ ಇಂದ ತೆಗ್ದಿರೋ ಫಿಲಮ್ ಅದು. ಅದು ಚಿಲ್ಡ್ರನ್ಸ್ ಫಿಲಮ್ ಕ್ಯಾಟಗರಿಗೆ ಬರುತ್ತೆ, ಇಟ್ಸ್ ಫುಲ್ ಲೆಂತ್ ಫೀಚರ್ ಫಿಲಮ್. ಸೊ ಈ 9 ವರ್ಷದ ಮಗಳು ಅವರ ಅಪ್ಪ ಸೋಲ್ಜರ್ ಆಗಿರ್ತಾನೆ, ಹೆಂಗೆ ಅಪ್ಪನ್ನ ಮಿಸ್ ಮಾಡ್ಕೋತಾಳೆ. 9 ವರ್ಷದ ಮಗಳು ಸೋಲ್ಜರ್ ಅಂದ್ರೆ ಏನು ಅವಳಿಗೆ, ಫಾರ್ ಎ 9-year-old ಗರ್ಲ್ ಹರ್ ಪರ್ಸ್ಪೆಕ್ಟಿವ್ ಇಸ್ ಡಿಫ್ರೆಂಟ್. ಬರ್ತ್ಡೇ ದಿನ ಅಪ್ಪ ಜೊತೆ ಇಲ್ಲ, ಏನೋ ಪ್ರಾಬ್ಲಮ್ ಆಯ್ತು, ಅಪ್ಪ ಇಲ್ಲ, ಸ್ಕೂಲಲ್ಲಿ ಏನೋ ಟೀಚರ್ ಬೈದ್ರು, ಅಪ್ಪ ಇಲ್ಲ,
1: ಪೇರೆಂಟ್ಸ್ ಅಪ್ಪ ಬರುವ,
0: ಹೌದು
1: ಆ ತರ ಫೀಲಿಂಗ್ಸ್.
0: ಯಾವ ಸಂದರ್ಭದಲ್ಲೂ ಅಪ್ಪ ಜೊತೆ ಇಲ್ಲ, ಬೇರೆಯವರೆಲ್ಲ ನೋಡಿದ್ರೆ ಓ ಅಪ್ಪ ಸೋಲ್ಜರ್ ಅಂತಿದ್ದಾರೆ, ಇಲ್ಲಿಲ್ಲ. ಸೊ ಅವಳಿಗೆ ಆ ಭಾವನೆಯಿಂದ ಒಂದು ಟ್ರಾನ್ಸ್ಫಾರ್ಮೇಶನ್, ಅಪ್ಪನ ಕೆಲಸದ ಮೇಲೆ ಹೆಮ್ಮೆ ಹೇಗ್ ಬರುತ್ತೆ, ಸೊ ಆ ಜರ್ನಿನೇ ಜರ್ನಿ ಆಫ್ ಬೆಳ್ಳಿ, ಅವಳ ಫುಲ್ ಲೈಫ್ ಜರ್ನಿ ತರ ಅದು.
1: ಓಕೆ, ನಿಮ್ಮ ಚಿತ್ರಗಳು ನಿಮ್ಮಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನ ತಂದಿದೆ, ಮತ್ತೆ ನೀವೊಂದು ಫಿಲ್ಮ್ ಮಾಡುವಾಗ ನನ್ನ ಪ್ರೇಕ್ಷಕನಲ್ಲಿ ಈ ತರದ ಚೇಂಜ್ ಆಗ್ಬೇಕು, ಬದಲಾವಣೆ ಉಂಟಾಗಬೇಕು ಅನ್ನೋ ಕಾನ್ಸೆಪ್ಟ್ ಇಂದ ಫಿಲ್ಮ್ ಮಾಡ್ತೀರಾ?
0: ಈ ಫೀಲ್ಡ್ ನಂಗೆ ತುಂಬಾ ಕಲ್ಸಿದೆ, ಪ್ರತಿದಿನ ಕಲಿಯೋ ದಿನ. ಆಮೇಲೆ ಪ್ರತಿ ವ್ಯಕ್ತಿ, ಒಬ್ರು ಲೈಟ್ ಮೆನ್ ಆಗಿರ್ಬೋದು, ಒಬ್ರು ಮೇಕಪ್ ಮೆನ್ ಆಗಿರ್ಬೋದು,

0: ಇರ್ಬೋದು, ಒಬ್ರು ಆರ್ಟಿಸ್ಟ್ ಆಗಿರ್ಬೋದು, ಒಬ್ರು ಟೆಕ್ನಿಕಲ್ ಟೀಮ್ ಸ್ಟಾಫ್ ಆಗಿರ್ಬೋದು, ಎಲ್ಲರಿಂದ ಕಲಿಯೋಕ್ಕೆ ತುಂಬ ಇರುತ್ತೆ. ಸೊ ಈ ಫೀಲ್ಡ್ ನಿಮ್ಗೆ ತುಂಬ ಡೌನ್ ಟು ಅರ್ತ್ ಮಾಡುತ್ತೆ, ಒಂದು ತುಂಬ ಹಂಬಲ್ ಆಗಿ ಹೇಗೆ ನೀವು ನಡ್ಕೋಬೇಕು ಅನ್ನೋದು ತುಂಬ ಚೆನ್ನಾಗಿ ಕಲಿಸುತ್ತೆ ಈ ಫೀಲ್ಡು, ಅದೊಂದು ನಾ ತಿಳ್ಕೊಂಡಿದ್ದೀನಿ. ಆಮೇಲೆ ಎಲ್ಲರ ಜೊತೆ ಒಂದು ಟೀಮ್ ವರ್ಕ್ ಮಾಡಿದಾಗ ಈಚ್ ಡೇ ಯು ಗ್ರೋ ಆಸ್ ಎ ಪರ್ಸನ್. ಸೊ ಇಟ್ಸ್ ಅ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಫ್ರಮ್ ದಿಸ್ ಫೀಲ್ಡ್ ವಾಟ್ ಐವ್ ಗಾಟ್. ಎವ್ರಿ ಡೇ ಇಸ್ ಅ ಲರ್ನಿಂಗ್ ಡೇ.
1: ಇಟ್ ಕಾಂಟ್ರಿಬ್ಯೂಟ್ಸ್ ಫಾರ್ ಪರ್ಸನಲ್ ಗ್ರೋತ್.
0: ಪರ್ಸನಲ್ ಗ್ರೋತ್, ಹೌದು, ಎಲ್ಲರಿಂದನೂ ಕಲಿಯಕ್ಕೇನೋ ಒಂದು ಸಿಗುತ್ತೆ ನಿಮಗೆ.
1: ಮತ್ತೆ ನೀವು ಪ್ರೇಕ್ಷಕನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ?
0: ಈಗ ಒಂದು ಫಿಲಮ್ ಅಂದ್ರೆ ಏನೋ ಒಂದು ಮೆಸೇಜ್ ಇರುತ್ತೆ, ನಾವು ಡೈರೆಕ್ಟ್ ಆಗಿ ಮೆಸೇಜ್ ಹೇಳಿದ್ರು ಒಂದು ಕಥೆನಲ್ಲಿ ಒಂದು ಮೆಸೇಜ್ ಇರುತ್ತೆ, ಆ ಮೆಸೇಜ್ ತಿಳ್ಕೊಂಡು ಒಂದು ಸೋಷಿಯಲ್ ಚೇಂಜಸ್ ತಂದ್ರೆ ಅದೊಂದು ಸಂತೋಷ, ಇನ್ನೊಂದು ಅವ್ರ ಎಂಟರ್ಟೈನ್ಮೆಂಟ್ ಖಂಡಿತ ಇದೆ ಫಿಲಮ್.
1: ಓಕೆ, ಸೊ ನೀವು ಸರ್ಕಾರಿ ಡಾಕ್ಯುಮೆಂಟ್ರಿಗಳನ್ನ ಮಾಡಿದ್ದೀರಾ, ಆಯ್ತಾ? ಬಟ್ ಏನಂದ್ರೆ ಇಲ್ಲಿ ಸರ್ಕಾರಿ ಡಾಕ್ಯುಮೆಂಟ್ರಿಗಳನ್ನ ಮಾಡುವಾಗ ಅಲ್ಲಿ ಸ್ಟಾಟಿಸ್ಟಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಮಾಹಿತಿ ಆಧಾರಿತವಾಗಿರುತ್ತೆ ಡಾಕ್ಯುಮೆಂಟ್ರಿಗಳು. ಸೊ ವೆರಾಸ್ ನೀವು ಒಂದು ಫಿಲ್ಮ್ ಮಾಡುವಾಗ ಅದರಲ್ಲಿ ಭಾವನೆಗಳು ಇಮೋಷನ್ಗಳನ್ನ ತುಂಬೇಕಾಗತ್ತೆ, ಬಟ್ ಸರ್ಕಾರಿ ಡಾಕ್ಯುಮೆಂಟ್ರಿಗಳು ನೋಡಕ್ಕೂ ಒಂದು ಇಮೋಷನ್ಸ್ ಬೇಕು, ಇಮೋಷನಲಿ ಕನೆಕ್ಟ್ ಆಗಬೇಕು ಪ್ರೇಕ್ಷಕರು. ಅದರಲ್ಲಿ ನೀವು ಹೇಗೆ ಭಾವನೆಗಳನ್ನ ತುಂಬುತ್ತೀರಾ?
0: ಈಗ ಫಾರ್ ಎಕ್ಸಾಂಪಲ್ ಒಂದು ದೇವಸ್ಥಾನದ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿದ್ರೆ ಒಂದು ಹಿಸ್ಟ್ರಿ ಕನೆಕ್ಟೆಡ್ ಇರುತ್ತೆ, ಆ ಹಿಸ್ಟ್ರಿನಲ್ಲಿ ಕೆಲವು ಕ್ಯಾರೆಕ್ಟರ್ಸ್ ಕನೆಕ್ಟೆಡ್ ಆಗಿರ್ತಾರೆ, ಮತ್ತೆ ಒಂದು ಭಾವನೆ ಕೂಡ ಕನೆಕ್ಟೆಡ್ ಆಗಿರುತ್ತೆ. ಸೊ ಆ ಸ್ಕ್ರಿಪ್ಟ್ ಮಾಡೋವಾಗ್ಲೇ ಆ ಭಾವನೆ ಮತ್ತೆ ಆ ಹಿಸ್ಟಾರಿಕಲ್ ಆಸ್ಪೆಕ್ಟ್ಸ್ ಏನಿದೆ ಅದನ್ನು ತಗೊಂಡು ಸ್ಕ್ರಿಪ್ಟ್ ಮಾಡಿ ಜನಕ್ಕೆ ಇವತ್ತು ಯಾವ ಥರ ಕನೆಕ್ಟ್ ಆಗ್ತಾರೆ ಅದನ್ನು ನೋಡಿ ಮಾಡಿದ್ರೆ ಜನ ಖಂಡಿತ ಕನೆಕ್ಟ್ ಆಗ್ತಾರೆ. ಅದು ಎಮೋಷನಲ್ ಕನೆಕ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಡಾಕ್ಯುಮೆಂಟ್ರಿ ಆಗಲಿ ಫೀಚರ್ ಫಿಲಮ್ ಆಗಲಿ.
1: ಸೊ ನೀವು ಅದನ್ನು ಬ್ಯಾಲೆನ್ಸ್ ಮಾಡ್ತೀರಾ?
0: ಖಂಡಿತ.
1: ಅನೆಕ್ಡೋಟಲ್ ರೆಫರೆನ್ಸಸ್ ಮತ್ತೆ ಸ್ಟಾಟಿಸ್ಟಿಕ್ಸ್ ಅಂಡ್ ಇಮೋಷನಲ್ ಕನೆಕ್ಟ್ ನ ಬ್ಯಾಲೆನ್ಸ್ ಮಾಡಿ.
0: ಡೆಫಿನೆಟ್ಲಿ ಯೆಸ್.
1: ಓಕೆ, ಒಂದ್ ಪ್ಲೇಸ್ ಅಲ್ಲಿ ಶೂಟ್ ಮಾಡ್ತಿದ್ದೀರಾ, ದೇವಸ್ಥಾನ ಇರ್ಬೋದು, ಒಂದು ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಅಥವಾ ಒಂದ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಆಯ್ತಾ? ಆಗ ಶೂಟ್ ಮಾಡ್ತಿರುವಾಗ ಒಂದು ನಿಮಿಷ ಪಾಸ್ ತಗೊಂಡು ಆ ಎನ್ವಿರಾನ್ಮೆಂಟ್ ನ ಒಂದು ಎಂಜಾಯ್ ಮಾಡಿದ ಕ್ಷಣ ಇದೆಯಾ? ಯಾಕಂದ್ರೆ ನೀವು ಡೈರೆಕ್ಟರ್ ಲೈಕ್ ಯುವರ್ ವರ್ಕ್ ವಿಲ್ ಬಿ ಲೈಕ್ ಜಸ್ಟ್ ಫೋಕಸ್ಡ್ ಆನ್ ಒನ್ ಪರ್ಟಿಕ್ಯುಲರ್ ಡೈರೆಕ್ಷನ್, ಒಬ್ಬ ವ್ಯಕ್ತಿನ ಡೈರೆಕ್ಟ್ ಮಾಡೋದು, ಒಂದು ಪ್ಲೇಸ್ ನ ಶೂಟ್ ಮಾಡುವಾಗ ಇದನ್ನ ಫೋಕಸ್ ಮಾಡಿ, ಅದನ್ನ ತೆಗೀರಿ, ಈ ಆಂಗಲ್ ಇಂದ ತೆಗೀರಿ ಅಂತ ಹೇಳ್ತೀರಾ. ಬಟ್ ನೋ, ಲೆಟ್ ಮೀ ಸ್ಟಾಪ್ ದಿ ಶೂಟ್ ಅಂಡ್ ಲುಕ್ ಇನ್ ಟು ದಿಸ್ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಆರ್ ಸೀನ್ ಅನ್ನೋ ಅಂದಿರೋ ಕ್ಷಣ ಇದೆಯಾ ಯಾವ್ದಾದ್ರು?
0: ನೋಡಿ, ನೀವು ಈ ಕ್ವೆಶನ್ ಕೇಳ್ತಿದ್ದಾಗಲೇ ನಂಗೊಂದು ಸ್ಮೈಲ್ ಬರ್ತಾ ಇದೆ.
1: ಓಕೆ,
0: ಯಾಕೆ ಅಂದ್ರೆ ನಾನು ನಂದು ಒಂದೊಂದು ಪ್ರಾಜೆಕ್ಟ್ನು ಒಂದು ಜರ್ನಿ ತರ ನೋಡ್ತೀನಿ. ಐ ಲವ್ ಟ್ರಾವೆಲಿಂಗ್. ಸೊ ನಾನು ಒಂದೊಂದು ಪ್ರಾಜೆಕ್ಟ್ ಒಂದು ಟ್ರಾವೆಲ್ ತರಾನೇ ಟ್ರೀಟ್ ಮಾಡ್ತೀನಿ.
1: ಓಕೆ,
0: ಸೊ ನಾನು ಶೂಟ್ ಮಾಡುವಾಗ ಶೂಟ್ ನ ನಿಲ್ಸಿ ನೋಡಲ್ಲ, ಶೂಟಿಗೆ ಮುಂಚೆ ಶೂಟ್ ಆದ್ಮೇಲೆ ಲಂಚ್ ಬ್ರೇಕ್ ಅಲ್ಲಿ ಖಂಡಿತ ಜಾಗನ ಕಣ್ತುಂಬ ನೋಡ್ತೀನಿ.
1: ಓಕೆ,
0: ಆಮೇಲೆ ಒಂದು ಹೊಸ ಜಾಗ ನೋಡಿದ ಸಂತೋಷ ಆಗುತ್ತೆ, ಅದೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗ್ಬೋದು, ಒಂದು ದೇವಸ್ಥಾನನೇ ಆಗ್ಬೋದು, ಒಂದು ಇನ್ಸ್ಟಿಟ್ಯೂಷನ್ನೇ ಆಗ್ಬೋದು. ಸೊ ಎಷ್ಟು ಚೆನ್ನಾಗಿ ಅದು ಡೆವಲಪ್ ಮಾಡಿದ್ದಾರೆ, ಅಲ್ಲಿದ ಏನು ಅವರ ಸ್ಟ್ರಾಟಜೀಸ್ ಇದೆ, ಯಾವ ತರ ನಡೆಸ್ತಿದ್ದಾರೆ ಒಂದು ಸಂಸ್ಥೆನ, ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ ನಂಗೆ. ಸೊ ಐ ಕಾಲ್ ಮೈ ಎವ್ರಿ ಪ್ರಾಜೆಕ್ಟ್ ಆಸ್ ಮೈ ಜರ್ನಿ.
1: ಓಕೆ, ಈಗ ವಾಸ್ತವ ಆಧಾರಿತ ಡಾಕ್ಯುಮೆಂಟ್ರಿಗಳು ಮತ್ತೆ ಕಲ್ಪನೆ ಫೀಚರ್ ಫಿಲ್ಮ್ಗಳು, ನಿಮ್ಗೆ ಯಾವ್ದು ಜಾಸ್ತಿ ಸವಾಲನ್ನ ಒಡ್ಡುವಂಥವು?
0: ಒಂದು ಕಲ್ಪನೆಯಿಂದ ಸೃಷ್ಟಿಸಿ ಮಾಡಿರೋ ಫೀಚರ್ ಫಿಲ್ಮು ಯಾವಾಗಲೂ ಜಾಸ್ತಿ ಚಾಲೆಂಜಿಂಗ್ ಇರುತ್ತೆ. ಅದನ್ನ ಎಕ್ಸಿಕ್ಯೂಟ್ ಮಾಡಿ ತೆರೆ ಮೇಲೆ ತರೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಹೋಗಿರುತ್ತೆ. ಒಂದು 2 ಇಯರ್ಸ್ ಆಗುತ್ತೆ ಒಂದು ಫೀಚರ್ ಫಿಲಮ್, ನಾರ್ಮಲ್ ಸಿಂಪಲ್ ಫೀಚರ್ ಫಿಲಮ್ಗೆ. ಹಿಸ್ಟಾರಿಕಲ್ ಫಿಲಮ್ಸ್ ಎಲ್ಲ ಆದ್ರೆ ರಿಸರ್ಚ್ 2 ಇಯರ್ಸ್ ಆಗುತ್ತೆ ಒಂದೊಂದ್ಸಲಿ. ಸೊ ಆತರ ತುಂಬಾ ವರ್ಕ್ ನಥಿಂಗ್ ಶುಡ್ ಗೋ ರಾಂಗ್. ಹಾಗಂತ ನಾನು ನಿಮ್ಗೆ ಡಾಕ್ಯುಮೆಂಟರಿ ಫಿಲಮ್ಸ್ ಅಲ್ಲಿ ಕಮ್ಮಿ ಎಫರ್ಟ್ ಆಗುತ್ತೆ ಅಂತ ಹೇಳಲ್ಲ, ಬಟ್ ಎಸ್ ಟೈಮ್ ಸ್ಪ್ಯಾನ್ ಕಮ್ಮಿ ಆಗುತ್ತೆ ಮಾಡೋದು. ಬಟ್ ಕ್ರಿಯೇಟಿವ್ ಆಸ್ಪೆಕ್ಟ್ ಅಲ್ಲಿ ಏನು ಕಾಂಪ್ರಮೈಸ್ ಇರಲ್ಲ, ಏನ್ ಎಫರ್ಟ್ ಇದಕ್ಕೆ ಹಾಕ್ತಿವಿ ಅದಕ್ಕೂ ಅದೇ ಹಾಕ್ತಿವಿ.
1: ಓಕೆ, ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರೋ ಅದೇ ಅದು ಟೈಮ್ ಬಂದಿಲ್ಲಪ್ಪ ಇನ್ನು ನಾನು ಅದನ್ನ ಏನು ಇನಿಷಿಯೇಟ್ ಮಾಡಕ್ಕೆ ಲಾಂಚ್ ಮಾಡಕ್ಕೆ ಅಂದ್ಕೊಂಡಿರೋ ಏನಾದ್ರೂ ಕಥೆ ಇದೆಯಾ?
0: ಹೌದು, ಒಂದು ತುಂಬಾ ಒಳ್ಳೆ ಕಥೆ ಇದೆ ನನ್ನ ಹತ್ರ.
1: ರಿವೀಲ್ ಮಾಡಲ್ಲ ಅಂತ ಮಾತ್ರ ಹೇಳ್ಬೇಡಿ.
0: ಅದು ನನ್ನ ಈಗಿನ ಜನರೇಷನ್ಗೆ ತುಂಬಾ ಹತ್ತಿರವಾಗಿರೋ ಕತೆ ಅಂತ ಹೇಳ್ಬೋದು. ಸೊ ಈಗಿನ ಜನರೇಷನ್ ಅಲ್ಲಿ ಎಲ್ಲರೂ ದೇ ಟ್ರೈ ಟು ಫಿಟ್ ಇನ್,
1: ಕರೆಕ್ಟ್,
0: ಮಾಡರ್ನೈಸೇಷನ್ ಜೊತೆ ಫಿಟ್ ಇನ್ ಆಗಕ್ ಟ್ರೈ ಮಾಡ್ತಾರೆ. ದೇ ಲೂಸ್ ದೇರ್ ಓನ್ ಐಡೆಂಟಿಟಿ, ಅಸ್ತಿತ್ವ ಕಳ್ಕೊಳ್ದೇನೆ ಫಿಟ್ ಇನ್ ಆಗೋ ಕಾನ್ಸೆಪ್ಟ್ ಇದೆಯಲ್ಲ, ಅದ್ರ ಬಗ್ಗೆ ಒಂದು ಕಥೆ. ಇದಕ್ಕಿಂತ ಹೆಚ್ಚಿಗೆ ನಾ ಹೇಳಲ್ಲ ಈಗ್ಲೇನೆ. ಸೊ ಬಟ್ ಈಗಿನ ಜನರೇಷನ್, ಈಗಿನ ಟೀನೇಜರ್ಸ್, ಈಗಿನ ಯೂತ್ಗೆ ತುಂಬಾನೇ ಕ್ಲೋಸ್ ಆಗಿ ಕನೆಕ್ಟ್ ಆಗುವಂತ ಕಥೆ ಇದು. ಒಂದು ತುಂಬಾ ಒಳ್ಳೆ ಕಥೆ ಇಟ್ಕೊಂಡಿದ್ದೀನಿ. ಸೊ ಇಷ್ಟಲ್ಲೇ ಮಾಡ್ತೀನಿ.
1: ಒಂದು ಕಥೆಯನ್ನ ಬರೆದು ಎಕ್ಸಿಕ್ಯೂಟ್ ಮಾಡಿ ಅದು ತೆರೆ ಮೇಲೆ ಬರೋ ತನಕ ತುಂಬಾ ಎಕ್ಸ್ಪೆನ್ಸಸ್ ಆಗುತ್ತೆ. ಈಸ್ ಅ ಕಮರ್ಷಿಯಲ್ ಆಂಗಲ್ ಟು ಅ ಫಿಲ್ಮ್ ಇಸ್ ಇಂಪಾರ್ಟೆಂಟ್ ಟು ಯು?
0: ಐ ವುಡ್ ಸೇ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ದಟ್ ಇಸ್ ಹೌ ದ ಪ್ರೊಡ್ಯೂಸರ್ ವುಡ್ ಸರ್ವೈವ್.
1: ನೀವು ಪ್ರೊಡ್ಯೂಸರ್ ಕೂಡ.
0: ಪ್ರೊಡ್ಯೂಸರ್ ಕೂಡ ಆಗಿದ್ದೀನಿ. ಈವನ್ ನಾನು ಬರೀ ಡೈರೆಕ್ಟ್ ಮಾಡ್ದೆ.

0: ಹೌದು,
1: ಒನ್ ಆರ್ ದಿ ಅದರ್ ವೇ ಬಂದ್ರೆ ಚೆನ್ನಾಗಿರುತ್ತೆ ಅಲ್ವಾ. ನಿಮ್ಮ ಕಥೆಗಳಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ, ಜರ್ನಿ ಆಫ್ ಬೆಳ್ಳಿಗೆನೆ ಎಲ್ಲಾ ಸುಮಾರು ಕ್ಯಾಟಗರಿಗಳಲ್ಲಿ ನಾಮಿನೇಟ್ ಕೂಡ ಆಗಿದೆ ಆ ಫಿಲ್ಮ್, ಮತ್ತೆ ನಿಮ್ಗೆ ವೈಯಕ್ತಿಕವಾಗಿನೂ ಪ್ರಶಸ್ತಿಗಳು ಬಂದಿದೆ. ಸೊ ಅವಾರ್ಡ್ಗಳಿಗಿಂತ ಹೆಚ್ಚು ಖುಷಿ ಕೊಟ್ಟಿರೋ ಏನಾದ್ರೂ ಪ್ರಶಂಸೆ ಮಾತುಗಳು ಪ್ರತಿಕ್ರಿಯೆಗಳು ಏನಾದ್ರೂ ನೆನಪಿಗೆ ಬರ್ತಿದ್ಯಾ?
0: ನಾನು ಡಾಕ್ಟರ್ ಸುಚರಿತಾ ಅಂತ ಇದ್ದಾರೆ, ಸೊ ಅವ್ರಿಗೆ ನಾನು ಒಂದು ಫಿಲಮ್ ಮಾಡಿಕೊಟ್ಟಿದ್ದೆ. ಇಟ್ಸ್ ಅಬೌಟ್ ಹರ್ ಲೈಫ್, ಹರ್ ಜರ್ನಿ, ಶೀ ಈಸ್ ಇನ್ ಟು ಹೀಲಿಂಗ್ ಆ್ಯಂಡ್ ಆಲ್ ದ್ಯಾಟ್. ಸೊ ಮಾಡಿಕೊಟ್ಟಿದ್ದೆ, ಅದು ತುಂಬ ಚೆನ್ನಾಗಿ ಮೂಡ್ ಬಂತದು ಆ ಪ್ರಾಜೆಕ್ಟು. ಸೊ ಅವಾಗ ಅವರ ಬಾಯಿಂದ ಕೆಲವು ವರ್ಡ್ಸ್ ಹೇಳಿದ್ರು, ಗೌರಿ ಹ್ಯಾಸ್ ಕ್ರಿಯೇಟೆಡ್ ಸಚ್ ವಂಡರ್ಫುಲ್ ಪ್ರಾಡಕ್ಟ್, ಶಿ ಹ್ಯಾಸ್ ಗಿವನ್ ಲೈಫ್ ಟು ವಾಟ್ ಐ ಡೂ ಅಂತ. ಸೊ ಪ್ರಶಸ್ತಿ ಎಲ್ಲ ಖುಷಿ ಕೊಡತ್ತೆ, ಬಟ್ ಅವ್ರು ಹೇಳಿದ ಮಾತುಗಳು ತುಂಬ ಮನ್ಸಿಗೆ ಮುಟ್ಟಿದೆ.
1: ಓಕೆ, ಈಗ ರೀಲ್ಸ್ ಯುಗ ಮೇಡಮ್, ಎಲ್ಲದೂ ಅಟೆನ್ಷನ್ ಸ್ಪ್ಯಾನು ಕಡಿಮೆ ಆಗಿದೆ ಎಲ್ರದ್ದು, ಅಂಡ್ ಎಲ್ಲರೂ ಕ್ವಿಕ್ ಆಗಿ ಒಂದು ಸಬ್ಜೆಕ್ಟ್ ನ ಗ್ರಾಸ್ಪ್ ಮಾಡಕ್ ನೋಡ್ತಾರೆ, ಅದೇ ಒಂದು 5 ಮಿನಿಟ್ಸ್ ಅಲ್ಲಿ ನನಗೆ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸಾಕು ಅಂತ ಅನ್ಕೋತಾರೆ. ಸೊ ಈ ಯುಗದಲ್ಲೂ ದೀರ್ಘ ಕಥೆಗಳು ಎಷ್ಟು ಪ್ರಸ್ತುತ, ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ನಿಮ್ಗೆ?
0: ರೀಲ್ಸು ಈಗ ನೀವು ಟೈಮ್ ಮಧ್ಯೆ ಟೈಮ್ ಸಿಕ್ಕಿದ್ರೆ ಜಸ್ಟ್ ಬ್ರೌಸ್ ಮಾಡ್ಬೇಕಂದ್ರೆ ನೀವು ರೀಲ್ಸ್ ನ ಬ್ರೌಸ್ ಮಾಡ್ಬೋದು. ಒಂಥರ ಬಿಂಜ್ ವಾಚಿಂಗ್ ಅಂತಾರಲ್ಲ, ಆ ಟೈಪ್ ಬರುತ್ತೆ ರೀಲ್ಸು. ಬಟ್ ಇನ್ ಡೆಪ್ತ್ ನೀವು ಒಂದು ಕಥೆನಲ್ಲಿ ಮುಳುಗಿ ಅದು ಆ ಜಾಗದಲ್ಲಿ ನೀವು ಇರೋ ಫೀಲ್ ಮಾಡ್ಬೇಕಾದ್ರೆ ಒಂದು ಇನ್ ಡೆಪ್ತ್ ಬಿಲ್ಡ್ ಆಗಿರೋ ಕಥೆ ಒಂದು ಫಿಲಮ್ಮೇ ಆಗ್ಬೇಕಾಗತ್ತೆ. ಇವತ್ತು ಕೂಡ ಜನ ಥಿಯೇಟರ್ ಅಲ್ಲಿ ಕೂತ್ಕೊಂಡು ನೋಡಕ್ ಇಷ್ಟಪಡ್ತಾರೆ, ಅದು ಸ್ಟ್ಯಾಂಡ್ ಅಲೋನ್ ಥಿಯೇಟರ್ಸ್ ಆಗ್ಲಿ, ಪಿ ವಿ ಆರ್ ಸ್ಕ್ರೀನ್ಸ್ ಆಗ್ಲಿ, ಯಾವುದೇ ಆಗ್ಲಿ, ಅಲ್ಲಿ ಕೂತು ನೋಡಿದಾಗ ಒಂದೇನು ಎಕ್ಸ್ಪೀರಿಯನ್ಸ್ ಆಗತ್ತೆ. ಆ ಕಥೆಯಲ್ಲಿ ನೀವು ಹೆಂಗೆ ಒಂದು ಪಾತ್ರದ ಜೊತೆ ಅಟ್ಯಾಚ್ ಆಗ್ತೀರಾ, ಆ ಕಥೆಯಲ್ಲಿ ನೀವು ಹೆಂಗೆ ಟ್ರಾವೆಲ್ ಮಾಡ್ತೀರಾ, ಅದು ರೀಲ್ಸ್ ಮಾಡೋಕ್ಕಾಗಲ್ಲ.
1: ಅಂಡ್ ಸಿನಿಮಾ ರಂಗಕ್ಕೆ ಬರೋದಕ್ಕೆ ತುಂಬಾ ಜನ ಯುವಕ ಯುವತಿಯರು ಕನಸು ಕಾಣ್ತಿರ್ತಾರೆ, ನಟನೆ ಇರಬಹುದು ಅಥವಾ ಡೈರೆಕ್ಷನ್ ಇರಬಹುದು, ಪ್ರೊಡಕ್ಷನ್ ಇರಬಹುದು. ಸೊ ಅವರಿಗೆ ನಿಮ್ಮ ಕಿವಿ ಮಾತೇನು? ಸೊ ಇದರಲ್ಲಿ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂದ್ರೆ, ನೀವು ನಿಮ್ಗೆ ಬಂದಿರೋ ಸವಾಲುಗಳು ಅದನ್ನ ಯುವ ಜನರು ಹೇಗೆ ಸಾರ್ಟ್ ಔಟ್ ಮಾಡ್ಕೋಬಹುದು, ಅಂಡ್ ಹೇಗೆ ಬೇಸಿಕ್ ಪ್ರಿಪರೇಷನ್ ಇರಬೇಕು ಅವ್ರದ್ದು, ತುಂಬಾ ಪ್ಯಾಷನೇಟ್ ಆಗಿರೋರಿಗೆ ಈ ಸಲಹೆಗಳು ವರ್ಕ್ ಆಗುತ್ತೆ ಅನ್ಸುತ್ತೆ ಮೇಡಮ್. ಸೊ ಹೇಳಿ.
0: ಸೊ ಈ ಸಿನಿಮಾ ರಂಗದಲ್ಲಿ ಮುಂದೆ ಬರಬೇಕು ಅನ್ನೋರಿಗೆ ಫಸ್ಟ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕಂಪ್ಲೀಟ್ ಫಿಲಮ್ ಮೇಕಿಂಗ್ ಪ್ರೋಸೆಸ್ ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ.
1: ಓಕೆ,
0: ಒಂದ್ ಕತೆ ಇದನ್ನ ಶೂಟ್ ಮಾಡಿ ಎಡಿಟ್ ಮಾಡ್ಬಿಡ್ತೀನಿ ಅನ್ನೋ ಒಂದು ಅರ್ಜೆನ್ಸಿನಲ್ಲಿ ಹೋಗ್ಬೇಡಿ.
1: ಓಕೆ,
0: ಎಂಡ್ ಟು ಎಂಡ್ ಪ್ರಾಸೆಸ್, ನೀವು ಫಿಲಮ್ ಮಾಡಾದ್ಮೇಲೆ ಏನಾಗುತ್ತೆ, ನೀವು ಮಾಡಿರೋ ಫಿಲಮ್ನ ಹೆಂಗೆ ನೀವು ಜನಕ್ಕೆ ತಲುಪಿಸ್ಬೋದು, ಅದನ್ನು ಎಂಡ್ ಟು ಎಂಡ್ ಫಸ್ಟ್ ತಿಳ್ಕೊಳ್ಳಿ. ಶಾರ್ಟ್ ಫಿಲಮ್ ಆಗಲಿ, ಫೀಚರ್ ಫಿಲಮ್ ಆಗಲಿ, ಯಾವುದೇ ಆಗಲಿ, ತಿಳ್ಕೊಂಡ್ಮೇಲೆ ಬ್ಯಾಕ್ವರ್ಡ್ ಕ್ಯಾಲ್ಕುಲೇಷನಲ್ಲಿ ವರ್ಕ್ ಮಾಡಿ, ಅದು ಮಾಡ್ಬೇಕಾದ್ರೆ ನಾನು ಏನೇನು ಮಾಡಬೇಕೀಗ ಅಂತ. ಅದಾದ್ಮೇಲೆ ಪ್ರೀ ಪ್ರೊಡಕ್ಷನಲ್ಲಿ ಸುಮಾರು ಟೈಮ್ ಕೊಡಿ. ಪ್ರೀ ಪ್ರೊಡಕ್ಷನ್ ಆದಮೇಲೆ ಒಂದೊಂದೇ ಸ್ಟೆಪ್ ತಿಳ್ಕೊಂಡು ಆ ಸ್ಟೆಪ್ಸ್ನ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ.
1: ಅಂದ್ರೆ ಲೈಕ್ ಅವರಿಗೆ ಒಂದು ಬೇಸಿಕ್ ನಾಲೆಜ್ ಇರೋದು ಮುಖ್ಯ ಅಂತ ಹೇಳ್ತೀರಾ ನೀವು?
0: ಹೌದು, ಬೇಸಿಕ್ ನಾಲೆಜ್ ಬೇಕಾಗತ್ತೆ. ಒಂದು ಸ್ಕ್ರಿಪ್ಟಿಂಗ್ ನಾಲೆಜ್ ಆಗಲಿ, ಒಂದು ಸ್ಕ್ರೀನ್ ಪ್ಲೇ ಆಗಲಿ, ಸ್ಕ್ರೀನ್ ಪ್ಲೇ ಯಾವ ಪ್ಯಾಟರ್ನ್ ಅಲ್ಲಿ ಇರಬೇಕು, ಆಮೇಲೆ ಯಾರಿಗೆ ಮಾಡ್ತಿದ್ದಾರೆ, ಆಡಿಯನ್ಸ್ ಯಾರು, ಅವ್ರಿಗೆ ಮುಟ್ಟತ್ತಾಕತ್ತೆ, ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸ್ಟೋರಿ ಪ್ರಿಪರೇಷನ್ ಮಾಡ್ಬೇಕು.
1: ಸೊ ಕನಿಷ್ಠ ಎಷ್ಟು ವರ್ಷ ಅವರು ಇದಕ್ಕೆ ಎಫರ್ಟ್ ಹಾಕಬೇಕಾಗತ್ತೆ? ಎಫರ್ಟ್ ಅಂದ್ರೆ ಇಟ್ಸ್ ಆನ್ ಗೋಯಿಂಗ್ ಪ್ರೊಸೆಸ್, ಎಫರ್ಟ್ಸ್ ಆರ್ ಆನ್ ಗೋಯಿಂಗ್ ಪ್ರೊಸೆಸ್.
0: ಇವತ್ತು ಕಲಿತಿದ್ದೀನಿ ಹಂಗೆ.
1: ಸೊ ಬಟ್ ಒಂದು ಸೆಟಪ್ ಮಾಡಕ್ಕೆ ನಾನೊಂದು ಫುಲ್ ಟೈಮ್ ಡೈರೆಕ್ಷನ್ ಮಾಡಬೇಕು, ಪ್ರೊಡಕ್ಷನ್ ಮಾಡಬೇಕು ಅಂದ್ರೆ ಒಂದು ಎಷ್ಟು ಸಮಯ ಅವರು ಡೆಡಿಕೇಟ್ ಮಾಡಬೇಕಾಗತ್ತೆ
0: ಕಲಿಯೋದಕ್ಕೆ? ಅಂದ್ರೆ ಬೇಸಿಕ್ಸ್ ಕಲಿಯೋಕೆ ಒಂದ್ 2 ವರ್ಷ ಅವರು ಬೇಸಿಕ್ಸ್ ಕಲ್ತು, ಯಾರು ತಿಳಿದವ್ರ ಹತ್ರ ಅಥವಾ ಕಾಲೇಜಸ್ ಅಲ್ಲಿ ಬೇಸಿಕ್ಸ್ ಕಲ್ತ್ ಬಿಟ್ಟು, ಯಾವ್ದಾದ್ರು ಪ್ರೊಡಕ್ಷನ್ ಟೀಮ್ ಜೊತೆ ಆನ್ ಫೀಲ್ಡ್ ಆನ್ ಗ್ರೌಂಡ್ ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ನಾಗಭರಣ ಸರ್ ಜೊತೆ ಅವ್ರ ಸೀರಿಯಲ್ ವರ್ಕ್ ಮಾಡಿದ್ದೆ, ಆ ತರ ಎಲ್ಲೋ ಒಂದ್ ಕಡೆ ಅಟ್ಯಾಚ್ ಆಗಿ ವರ್ಕ್ ಮಾಡಿದಾಗ ಅಲ್ಲಿ ಸಿಗೋ ಎಕ್ಸ್ಪೀರಿಯನ್ಸ್ ಬೇರೆ. ಆಮೇಲೆ ನಿಮ್ಗೆ ಗ್ರೌಂಡ್ ರಿಯಾಲಿಟೀಸ್ ಗೊತ್ತಾಗತ್ತೆ, ಆಕ್ಚುಲ್ ಪ್ರಾಕ್ಟಿಕಲ್ ಚಾಲೆಂಜಸ್ ಏನ್ ಬರುತ್ತೆ ಗೊತ್ತಾಗತ್ತೆ, ಅದು ನೀವು ಓದಿದ್ರೆ ಜಸ್ಟ್ ಕಾಲೇಜ್ ಮಾಡಿದ್ರೆ ಸಿಗೋಲ್ಲ ನಾಲೆಜ್.
1: ಓಕೆ ಓಕೆ, ಸೊ ಪ್ರಾಕ್ಟಿಕಲ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್,
0: ವೆರಿ ಇಂಪಾರ್ಟೆಂಟ್.
1: ಜಸ್ಟ್ ಲೈಕ್ ಬುಕ್ ಓದಿಯೋ ನಾನು ನೆಕ್ಸ್ಟ್ ಪ್ರೊಡಕ್ಷನ್ ಮಾಡ್ತೀನಿ, ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಆನ್ ಹ್ಯಾಂಡ್ ಪ್ರಾಕ್ಟೀಸ್ ಬೇಕಾಗುತ್ತೆ.
0: ಬೇಕೇ ಆಗುತ್ತೆ.
1: ಓಕೆ ಗೌರಿ ಅವರೇ, ನೀವು ಈ ತರ ಪ್ರಾಕ್ಟೀಸ್ ಮಾಡುವಾಗ ನಿಮ್ಗೆ ಏನಾದ್ರೂ ಸವಾಲುಗಳು ಎದುರಾಗಿದೆಯಾ? ಲೈಕ್ ಡಿಫಿಕಲ್ಟ್ ಅನ್ಸಿತ್ತು ಈ ವರ್ಕ್ ಡಿಫಿಕಲ್ಟ್ ಆಗಿದೆ, ಅಥವಾ ಕೋಆರ್ಡಿನೇಷನ್ ವಿತ್ ದ ಟೀಮ್ ಇಸ್ ಡಿಫಿಕಲ್ಟ್, ಅಥವಾ ಕಥೆ ಹೆಣಿಯೋದು ಡಿಫಿಕಲ್ಟ್, ಆತರ ಏನಾದ್ರೂ ಸವಾಲುಗಳು ಇದ್ವಾ?
0: ಎಲ್ಲಾ ಸ್ಟೇಜಸ್ ಅಲ್ಲೂ ಒಂದ್ ಲೆವೆಲ್ ಆಫ್ ಡಿಫಿಕಲ್ಟಿ ಅಂತ ಅನ್ಸುತ್ತೆ, ಅದ್ ನೀವು ಡಿಫಿಕಲ್ಟಿ ಅಂತ ತಗೊಂಡ್ರೆ ಅದನ್ನೇ ಒಂದು ಎಸ್ ಚಾಲೆಂಜ್, ಐ ಹ್ಯಾವ್ ಟು ಡೂ ದಿಸ್, ಇದನ್ ಹೌ ಬೆಸ್ಟ್ ಕೆನ್ ಐ ಎಕ್ಸಿಕ್ಯೂಟ್, ಹೌ ಬೆಸ್ಟ್ ಕೆನ್ ಐ ಕೋಆರ್ಡಿನೇಟ್ ಅಂತ ಬಂದ್ರೆ ಡಿಫಿಕಲ್ಟ್ ಅನ್ಸಲ್ಲ, ವೇ ಫಾರ್ವರ್ಡ್ ಅನ್ಸುತ್ತೆ.
1: ಓಕೆ,
0: ಸೊ ಅದ್ ನೀವು ಹೆಂಗೆ ಪರ್ಸೀವ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.
1: ಸೊ ಮೋಸ್ಟ್ ಆಫ್ ದಿ ಟೈಮ್ ನೀವು ಮನೆಗಿಂತ ಹೊರಗಡೆ ಆನ್ ಇನ್ ಫೀಲ್ಡ್ ಇರೋದೇ ಜಾಸ್ತಿ ಅನ್ಸುತ್ತಲ್ವಾ?
0: ಹೌದು, ಶೂಟ್ಸ್ ಇದ್ದಾಗೆಲ್ಲ ಹೊರಗಡೆ ಇರ್ತೀನಿ.

0: ಸ್ಟುಡಿಯೋದಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ, ಹಂಗಂತ ಮನೇಲೂ ಇರ್ತೀನಿ, ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಮಾಡ್ತೀನಿ, ಐ ಡಿವೈಡ್ ಮೈ ಟೈಮ್ ಅಕಾರ್ಡಿಂಗ್ಲಿ.
1: ಓಕೆ, ಗೌರಿ ಅವರು ಹುಡ್ಕೊಂಡು ಹೋಗ್ತಾ ಇರೋ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ನಮ್ಮ ಕೇಳುಗರಿಗೆ ಹೇಳಿ.
0: ನಂದು ಎರಡು ಪ್ರಾಜೆಕ್ಟ್ ಇದೆ ನೆಕ್ಸ್ಟ್ ಯೋಚನೆ ಮಾಡ್ತಿರೋದು. ಒಂದು ನಾನು ನಿಮ್ಗೆ ಹೇಳಿದೆ, ಫಿಟ್ಟಿಂಗ್ ಇನ್ ಟು ದ ಮಾಡರ್ನ್ ಸೊಸೈಟಿ, ಒಬ್ಬ ಮನುಷ್ಯ ಹೆಂಗೆ ಫಿಟ್ ಆಗಕ್ಕೆ ಟ್ರೈ ಮಾಡ್ತಾನೆ ಅಂಡ್ ಹೌ ಹಿ ಚೇಂಜಸ್ ಲೂಸಿಂಗ್ ಹಿಸ್ ಐಡೆಂಟಿಟಿ ಅಂತ, ಅದೊಂದು ಪ್ರಾಜೆಕ್ಟ್ ಇದೆ ನಂದು. ಇಟ್ಸ್ ಅ ಫೀಚರ್ ಫಿಲಮ್ ಪ್ರಾಜೆಕ್ಟ್.
1: ಓಕೆ,
0: ಅದಲ್ಲದೆ ಒಂದು ಮ್ಯೂಸಿಕಲ್ ಆಲ್ಬಮ್ ಪ್ಲಾನ್ ಮಾಡ್ತಾ ಇದ್ದೀನಿ. ಅದು ಇಷ್ಟರಲ್ಲಿ ಈಗ ಅಲಕ್ ಅನ್ನೋ ಮ್ಯೂಸಿಕಲ್ ಆಲ್ಬಮ್ ಮಾಡಿದ್ದೆ ನಾನು, ಇಬ್ರು ಮ್ಯೂಸಿಕ್ ಕಂಪೋಸರ್ಸ್ ದೇಬುಲಿನಾ ಘೋಷ್ ಅಂತ ಮತ್ತೆ ಇನ್ನೊಬ್ರು ಸೌರವ್ ದೇ ಅಂತ, ತುಂಬಾ ಸಪೋರ್ಟ್ ಮಾಡಿ ಮಾಡಿದ್ರು. ಸೊ ಅವ್ರ ಜೊತೆನೆ ಇನ್ನೊಂದು ಮ್ಯೂಸಿಕಲ್ ಆಲ್ಬಮ್ ತರ ಮಾಡ್ಬೇಕು ಅಂತಿದ್ದೀನಿ ನಾನು.
1: ಓಕೆ,
0: ಸೊ ಅದ್ರ ಮೇಲೂ ವರ್ಕ್ ಮಾಡ್ತೀನಿ, ಕಾನ್ಸೆಪ್ಟ್ ಬೇಸ್ಡ್ ಆಲ್ಬಮ್.
1: ಓಕೆ, ಗೌರಿ ಅವರೇ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಬರೀ ಸಿನಿಮಾ ಮಾತ್ರ ಅಲ್ಲ, ಅದರ ಹಿಂದಿರುವ ಇಮೋಷನಲ್ ಕನೆಕ್ಟ್ ಇರ್ಬೋದು ಅಥವಾ ಶ್ರಮ ಇರ್ಬೋದು, ಅದು ಎಷ್ಟು ದೊಡ್ಡದು ಅಂತ ಅರ್ಥ ಆಗತ್ತೆ. ಮತ್ತೆ ಹಲವಾರು ಜನ ಸಿನಿಮಾ ಪ್ರೊಡಕ್ಷನ್, ಸಿನಿಮಾ ಡೈರೆಕ್ಷನ್ ಕನ್ಸು ಕಾಣ್ತಿರೋ ಹೆಣ್ಮಕ್ಳಿಗೂ ಕೂಡ ನಿಮ್ಮ ಮಾತುಗಳು ಸ್ಫೂರ್ತಿ. ಇವತ್ತೇನು ನೀವು ಮಾತಾಡಿದ್ದೀರಾ ಅದು. ಸೊ ಒಂದು ಸುಂದರ ಕಥೆಯನ್ನ ಅಷ್ಟೇ ಸುಂದರವಾಗಿ ತೆರೆಯ ಮೇಲೆ ತಂದಿರುವ ನಿಮ್ಮ ಧೈರ್ಯ ಮತ್ತೆ ಸೃಜನಶೀಲತೆಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ, ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಂಡೀವರ್ಸ್.
0: ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಮೈ ಪ್ಲೆಜರ್ ಬೀಂಗ್ ಹಿಯರ್ ಅಂಡ್ ಸ್ಪೀಕಿಂಗ್ ಹಿಯರ್ ವಿತ್ ಯು.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು.
1: ಕೇಳುಗರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಂಭಾಷಣೆಯಲ್ಲಿ ಭಾಗಿಯಾದವರು ಪ್ರತಿಭಾವಂತ ನಿರ್ದೇಶಕಿ, ದಿ ಜರ್ನಿ ಆಫ್ ಬೆಳ್ಳಿ ಮೂಲಕ ಸಿನಿ ಪ್ರೇಕ್ಷಕನ ಗಮನ ಸೆಳೆದಿರುವ ನಿರ್ದೇಶಕಿ ಗೌರಿ ಶ್ರೀನಿವಾಸ್ ಅವರು.

0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಪ್ರಕಟಣೆಗಳು.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ನಿಂದ? ಸಿಕ್ಬಿದ್ರು.
3: ಅಪರಿಚಿತ ಆಪ್ನಿಂದ ಬಚಾವಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ?
6: ಹಾ,
5: 5,000 ಉಳಿತು. ಹೊಸ ಸೀರೆ ತಗೊಳ್ಳ?
6: ಇಲ್ಲ,
5: ಕಳೆದ ತಿಂಗಳೇ ತಗೊಂಡಿದ್ದೆ ಇನ್ನೊಂದು. ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ, ಹೋಗಿ.
3: RBI ಹೇಳುತ್ತೆ,
5: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
7: PM ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ

0: ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಓಹ್ ಸವಿರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
3: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
2: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
5: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
6: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
7: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
6: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
8: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.
9: ಆಕಾಶವಾಣಿ, ಈಗ ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
10: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ, ಈ ವಿಷಯದ ಕುರಿತು ಡಾಕ್ಟರ್ ಆರ್ತಿರಾ ಹಾಗೂ ಡಾಕ್ಟರ್ ಸುರೇಶ್ ನಗಳಗುಳಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
11: ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆಯ ಕುರಿತು ಏನು ಹೇಳ್ತಾರೆ ಮತ್ತು ಯಾವ ರೀತಿಯಾಗಿ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತೆ ಅನ್ನೋದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ನಮ್ಮ ಜೊತೆಗೆ ಇವತ್ತು ಇದ್ದಾರೆ ಡಾಕ್ಟರ್ ಆತಿರಾ ಎಸ್ ರವಿ ಹಾಗೂ ಡಾಕ್ಟರ್ ಸುರೇಶ್ ನೆಗಳಗುಡಿ. ಇವರು ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
12: ನಮಸ್ಕಾರ.
11: ಈಗ ಆತಿರಾ ಅವರೇ, ಮೊದಲನೇದಾಗಿ ಈ ಆಯುರ್ವೇದ ಅಂತ ಹೇಳಿದ ತಕ್ಷಣ ಸಾಮಾನ್ಯವಾಗಿ ಜನರಲ್ಲಿ ಬರುವಂತಹದ್ದು ಪಥ್ಯ, ಆಮೇಲೆ ಪಂಚಕರ್ಮ, ಈ ರೀತಿಯಾದಂತಹ ಚಿಕಿತ್ಸೆಗಳು. ಈ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಬಗ್ಗೆ ಏನಾದರೂ ಉಲ್ಲೇಖ ಇದೆಯಾ ಮತ್ತು ಯಾವ ರೀತಿಯಾದಂತಹ ಪ್ರಕ್ರಿಯೆ ಇದಾಗಿರುತ್ತೆ?
12: ಆಯುರ್ವೇದದಲ್ಲಿ 8 ಬ್ರಾಂಚಸ್ ಉಂಟು. ಅದರಲ್ಲಿ ಶಲ್ಯತಂತ್ರ ಅಂತ ಬ್ರಾಂಚು, ಅದನ್ನು ಶಸ್ತ್ರಚಿಕಿತ್ಸೆ ಬಗ್ಗೆ ಡೀಟೇಲ್ ಆಗಿ ತುಂಬ ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಆಚಾರ್ಯ ಸುಶ್ರುತ ಅವರು ಫಾದರ್ ಆಫ್ ಸರ್ಜರಿ ಆಗಿ ಮಾಡರ್ನ್ ಸರ್ಜನ್ಸ್, ಮತ್ತೆ ನಾವು ಎಲ್ಲರೂ ಆಚಾರ್ಯ ಸುಶ್ರುತ ಅವರನ್ನು ಫಾದರ್ ಆಫ್ ಸರ್ಜರಿ ಆಗಿ ರೆಸ್ಪೆಕ್ಟ್ ಮಾಡ್ತಾ ಇರೋದು.
13: ಆಯುರ್ವೇದದಲ್ಲಿ ಶಸ್ತ್ರಕರ್ಮ ಏ ತದ್ದಿ ಅಂಗಂ ಪ್ರಥಮಂ ಅಂತ ಹೇಳಿದ್ದಾರೆ. ಆಯುರ್ವೇದದಲ್ಲಿ 8 ಶಾಖೆಗಳನ್ನು ಹೇಳಿ, ಆ ಶಾಖೆಗಳನ್ನು ಹೇಳುವಾಗ ಪ್ರಥಮತಃ ಹೇಳಿದ್ದೇ ಶಲ್ಯತಂತ್ರವನ್ನು. ಶಲ್ಯತಂತ್ರ ಆದ ಮೇಲೆ ಕಾಯ, ಬಾಲ, ಗ್ರಹ, ಊರ್ಧ್ವಾಂಗ, ದಂಷ್ಟ್ರ, ವೃಷಾನ್ ಅಂತ ಹೇಳಿದ್ದಾರೆ. ಅಂದರೆ ಫಿಸಿಷಿಯನ್ಸ್ ಸೆಕ್ಷನು, ಪೆಡಿಯಾಟ್ರಿಕ್ ಸೆಕ್ಷನು, ಗೈನಕೊಲಾಜಿಕಲ್ ಸೆಕ್ಷನು, ENT ಸೆಕ್ಷನು, ಮತ್ತು ಟಾಕ್ಸಿಕಾಲಜಿ ಸೆಕ್ಷನು, ಮತ್ತು ಜೆರಿಯಾಟ್ರಿಕ್ ಸೆಕ್ಷನ್ ಹೀಗೆ ಹೋಗ್ತದೆ. ಹಾಗೆ ಹೇಳುವಾಗ ಏತದ್ದಿ ಅಂಗಂ ಪ್ರಥಮಂ ಅಂತ ಹೇಳಿದ್ದೆ, ಯಾಕೆಂದರೆ ಯಾವುದೇ ಒಂದು ಕಾಯಿಲೆ ಅನ್ನುವಂಥದ್ದು ಒಬ್ಬ ಮಾನವನ ಶರೀರದಲ್ಲಿ ಫಾರಿನ್ ಬಾಡಿ ಇರುವ ಕಾರಣ. ಫಾರಿನ್ ಬಾಡಿ ಅಂದ್ರೇನು? ವಿದೇಶಿ ವಸ್ತು ಅಂತ ಹೇಳಿ, ನಮ್ಮ ಶರೀರಕ್ಕೆ ಬೇಡವಾದ ವಸ್ತು. ಯಾವುದೇ ಒಂದು ವಸ್ತು ನಮ್ಮ ಶರೀರದೊಳಗೆ ಇದ್ದರೆ ಅದು ಬೇಡವಾದಂಥ ವಸ್ತುವಾಗಿದ್ದರೆ ಅದು ಕಾಯಿಲೆಯನ್ನು ತರ್ತದೆ ಅಂತ ಹೇಳುವಂತಹದ್ದೇ ಮೂಲಸೂತ್ರ. ಅದರಿಂದಲೇ ದುಃಖ ಬರ್ತದೆ ಅಂದರೆ, ಹಾಗಾದರೆ ಶಲ್ಯ ಅಂದರೆ ಬೇಡದ ವಸ್ತು. ನಮ್ಮ ಉದ್ದೇಶ ಏನು? ಬೇಡದ ವಸ್ತುವನ್ನು ಹೊರಗೆ ತೆಗಿಬೇಕು. ಆ ಬೇಡದ ವಸ್ತುವನ್ನು ಹೊರಗೆ ತೆಗೆಯುವುದನ್ನೇ ಫಾರಿನ್ ಬಾಡಿ ರಿಮೂವಲ್ ಅಂತ ಕರಿತೇವೆ. ಅದು ಯಾವುದೇ ರೂಪದಲ್ಲಿ ಇರಬಹುದು. ಅಂಥದ್ರಲ್ಲಿ ನಮ್ಮ ಶರೀರದಲ್ಲಿ ಇರುವಂತಹ ಯಾವ ಬೇಡದ ವಸ್ತು ಅಂತ ನಾವು ಹೇಳಿದೆವಲ್ಲ, ಎಲ್ಲವೂ ಬೇಡದ ವಸ್ತುಗಳೇ. ಒಂದು ಜ್ವರ ಬಂದರೂ ಸಹ ಅದರಲ್ಲಿ ನಮ್ಮ ಕೆಲವು ಕಫ, ವಾತ, ಪಿತ್ತ ಇತ್ಯಾದಿಗಳು ಹೆಚ್ಚಾಗಿ ಬೇಡದ ವಸ್ತು ಆಗ್ತದೆ. ಇನ್ನೊಂದು ಕಾಯಿಲೆಯಲ್ಲೂ ಆಗ್ತದೆ, ಮತ್ತೊಂದು ಕಾಯಿಲೆಯಲ್ಲೂ ಆಗ್ತದೆ. ಹಾಗೆ ಪಂಚಕರ್ಮ ಇತ್ಯಾದಿಗಳಿಂದ ತೆಗೆಯಲು ಆಗ

0: ಆಗದಂತಹ ಸಂದರ್ಭದಲ್ಲಿ ಅಂದ್ರೆ ವಾಂತಿ ಬರಿಸಿ ಭೇದಿ ಮಾಡಿಸಿ ಇತ್ಯಾದಿಗಳಿಂದ ಅಥವಾ ಅಭ್ಯಂಗ ಎಣ್ಣೆ ಇತ್ಯಾದಿ ಮಾಡಿದ್ರೆ ತೆಗಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂತಹದ್ದು ಒಂದು ಕೇಂದ್ರೀಕೃತವಾದಂತಹ ಅಂಶಗಳೆಲ್ಲ ಶಲ್ಯಗಳು. ಅದು ಫಾರಿನ್ ಬಾಡಿ ಮುಳ್ಳು ಇದ್ದಾಗೆ ನಮ್ಮ ಶರೀರದೊಳಗಡೆ ಒಂದು ಗಡ್ಡೆ ಬೆಳೆದ್ರೆ ಅದು ಸಹ ಬೇಡದ ವಸ್ತು. ಹಾಗೆ ಏನೇ ಇರಬಹುದು, ಒಂದು ನಾರ್ಮಲ್ ಅಂತ ನಾವೇನು ಹೇಳ್ತೇವೆ, ರಚನಾತ್ಮಕವಾದ ರೀತಿಯಲ್ಲಿ ಇಲ್ಲದಂತಹ ಒಂದು ಪ್ರಕ್ರಿಯೆಯು ಶರೀರದಲ್ಲಿ ಉಂಟಾದಾಗ ಅದನ್ನು ತೆಗೆಯುವುದಕ್ಕೆ ಈ ಶಲ್ಯತಂತ್ರ ಅಂತ ಹೇಳಿದ್ದಾರೆ. ಅದು ಆಗ ಉದಾಹರಣೆ ಮಾಡ್ತಾವ್ರು, ಎಲ್ಲವೂ ಶಲ್ಯಗಳೇ, ಬೇರೆ ಬೇರೆ ಶಲ್ಯಗಳಿಗೆ ಬೇರೆ ಬೇರೆ ವಿಧಾನಗಳಲ್ಲಿ ನಾವು ಪಂಚಕರ್ಮ ಇತ್ಯಾದಿಗಳನ್ನ ಮಾಡಿದ್ರೆ ನಮಗೆ ನಮ್ಮ ಸ್ವಾಭಾವಿಕವಾದ ಬಾಯಿ ಗುದ ಇತ್ಯಾದಿಗಳನ್ನ ತೆಗೆಯಲು ಬಾರದಿದ್ದಾಗ ಒಂದು ಓಪನ್ ಅಥವಾ ದ್ವಾರವನ್ನು ನಿರ್ಮಿಸಿ ಹೊರಗೆ ತೆಗೀರಿ ಅಂದ್ರೆ ನಾವೀಗ ಸರ್ಜರಿ, ಒಂದು ಬ್ಲೇಡ್ನಲ್ಲಿ ಒಂದು ಕತ್ತರಿಸುವುದು ಮತ್ತೆ ಓಪನ್ ಮಾಡುವುದು ತೆಗೆಯುವುದು ಹಾಗೆ ಹೇಳಿದ್ದಾರೆ. ಹಾಗಾಗಿಯೇ ಇದಕ್ಕೆ ಪ್ರಥಮಾಂಗ ಅಂತ ಹೇಳಿದ್ದಾರೆ, ಉತ್ತಮಾಂಗ ಅಂತ ಹೇಳಿದ್ದಾರೆ. ಶಲ್ಯತಂತ್ರ ಅನ್ನುವಂತಹದ್ದು ಈ ರೀತಿ ನಮ್ಮ ಶರೀರದಲ್ಲಿ ಬೇಡವಾದ ವಸ್ತುವನ್ನು ಸಾಮಾನ್ಯ ವಿಧಾನದಿಂದ ತೆಗೆಯಲು ಆಗದಿದ್ದಾಗ ಶಸ್ತ್ರಗಳನ್ನು ಬಳಸಿ ಮಾಡುವಂತಹದ್ದು ಅಂತ ಹೇಳ್ಬೋದು. ಅದಕ್ಕೆ ಬೇಕಾದ ಹಲವಾರು ವಿಚಾರಗಳು, ಶಸ್ತ್ರಗಳ ಒಂದು ಪ್ರಕಾರಗಳು ಇತ್ಯಾದಿಗಳು, ಈಗ ನಾವು ಅಲೋಪತಿಯಲ್ಲಿ ಯಾವುದು ಬಳಸ್ತೇವೆ ಅವೆಲ್ಲವನ್ನೂ ಹೇಳಿದ್ದಾರೆ. ನಮ್ಮ ಶಸ್ತ್ರಕ್ರಿಯೆಗೆ ಬೇಕಾದ ಬ್ಲೇಡ್ಗಳಿರ್ಬೋದು, ಹಿಡಿಯುವ ಬೇರೆ ಬೇರೆ ಫೋರ್ಸೆಪ್ಸ್ಗಳಿರ್ಬೋದು, ಮೂಲವ್ಯಾಧಿ ನೋಡುವ ಪ್ರೊಕ್ಟೋಸ್ಕೋಪ್ ಇರ್ಬೋದು, ಇದೆಲ್ಲ ಆಯುರ್ವೇದದಲ್ಲಿ ಇದೆ, ವಿವರಣಾತ್ಮಕವಾಗಿ ಶ್ಲೋಕದಲ್ಲಿಯೇ ಇದೆ, ಹೇಗೆ ತಯಾರು ಮಾಡಬೇಕು ಅಂತಲೂ ಇದೆ. ಹಾಗೆ ಹೇಳ್ತಾ ಮತ್ತೆ ಸರ್ಜರಿಗಳು ಹೇಳ್ತಾರೆ.
1: ಇದೀಗ ಅಲೋಪತಿಯ ಸರ್ಜರಿಗೆ ಹೋಲಿಸಿದ್ರೆ ಅದರ ಪ್ರಕ್ರಿಯೆಗಳು ಒಂದೇ ತರ ಇರುತ್ತೋ ಅಥವಾ ಏನಾದ್ರದಲ್ಲಿ ಭಿನ್ನತೆಗಳನ್ನು ಕಾಣಬಹುದು?
0: ಅಲೋಪತಿಯ ಪ್ರಕಾರ ನಾವು ನೋಡಿದ್ರೆ ಭಿನ್ನತೆ ಅನ್ನುವಂಥದ್ದು ಶಸ್ತ್ರಕ್ರಿಯೆಯಲ್ಲಿ ಬರುವುದಿಲ್ಲ. ಯಾಕೆ ಗೊತ್ತಾ? ಶಸ್ತ್ರಕ್ರಿಯೆ ಅಂದ್ರೆ ಏನು? ಒಂದು ಕತ್ತರಿಸುವ ಕ್ರಿಯೆ, ಅದು ಯಾವುದೇ ಕ್ರಮದಲ್ಲಿ ಇರಬಹುದು. ಒಂದು ಕತ್ತರಿಸುವುದು, ಅಲ್ಲಿ ನಮಗೆ ಯಾವ್ದ ಬೇಡವಾದ ವಸ್ತು ಇತ್ತೋ ಅದನ್ನು ತೆಗೆಯುವುದು. ಆದ್ದರಿಂದಲೇ ಕರುಳನ್ನು ಸಹ ಕತ್ತರಿಸಿ ರಿಪೇರಿ ಮಾಡುವ ವಿಷಯವನ್ನು ಹಿಂದೆ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅಂದ್ರೇನು, ಹೆಚ್ಚು ವ್ಯತ್ಯಾಸ ಇಲ್ಲ, ಆದ್ರೇನು ಈಗ ಅಡ್ವಾನ್ಸ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಬಹಳಷ್ಟು ಹೊಸ ಹೊಸ ಆವಿಷ್ಕಾರಗಳು ಉಂಟಾಗಿವೆ. ಮೂಲತಃ ಯಾವುದೇ ವ್ಯತ್ಯಾಸಗಳಿಲ್ಲ. ಸುಶ್ರುತ ಹೇಳಿದ ಎಲ್ಲ ಇವನ್ನ ಮೂಡಗರ್ಭದ ಬಗೆಗೆ ಸಹ ಹೇಳಿದ್ದಾರೆ. ಅಂದ್ರೆ ಸಿಸೇರಿಯನ್, ಡಿಯೋಡಿನಲ್ಲಿ ಅಲ್ಸರ್ನ ರಿಪೇರಿ ಮಾಡುವುದು ಹೇಳಿದ್ದಾರೆ, ಹರ್ನಿಯವನ್ನು ತೆಗೆಯುವುದು ಹೇಳಿದ್ದಾರೆ, ಕಿಡ್ನಿಯಿಂದ ಕಲ್ಲನ್ನು ತೆಗೆಯುವುದನ್ನು ಹೇಳಿದ್ದಾರೆ. ಯಾವುದರಲ್ಲಿಯೂ ದೊಡ್ಡದಾದ ವ್ಯತ್ಯಾಸಗಳಿಲ್ವಾ? ಈಗಾಗಲೇ ನಾನು ಹೇಳಿದಾಗೆ ಮತ್ತೆ ಅಂದ್ರೆ ಲ್ಯಾಪ್ರೋಸ್ಕೋಪಿ ಬಂದಿರಬಹುದು, ಲೇಸರ್ ಬಂದಿರಬಹುದು, ಇತ್ಯಾದಿ ಬಂದಿರಬಹುದು, ಎಲ್ಲ ನೂತನ ಆವಿಷ್ಕಾರಗಳು. ಹಾಗಾಗಿಯೇ ಶಸ್ತ್ರಕರ್ಮ ಅನ್ನುವಂಥದ್ದು ಒಂದೇ, ಅದರಲ್ಲಿ ವ್ಯತ್ಯಾಸ ಇಲ್ಲ, ಪಠ್ಯ ಮಾತ್ರ ಬದಲಾವಣೆ ಅಷ್ಟೇ.
1: ಈಗ ಅಲೋಪತಿಯಲ್ಲಿ ನಾವು ಅರಿವಳಿಕೆ ಬಗ್ಗೆ ಮಾತಾಡ್ತೇವೆ ಶಸ್ತ್ರಚಿಕಿತ್ಸೆಗಿಂತ ಮುಂಚೆ. ಆಯುರ್ವೇದದಲ್ಲಿ ಇದು ಯಾವ ರೀತಿಯಾಗಿ ಇರುತ್ತೆ?
2: ಆಯುರ್ವೇದದಲ್ಲಿ ಮುಂಚೆ ಎಲ್ಲ ಅನಸ್ಥೀಶಿಯ ಆಗಿ ಒಂದು ವಿಭಾಗ ಇರುವುದಿಲ್ಲ. ಸೊ ಆ ಟೈಮಲ್ಲಿ ಮದ್ಯಪಾನದ ಒಂದು ಡಿಫ್ರೆಂಟ್ ಸ್ಟೇಜಸ್ ಉಂಟು. ಅದರಲ್ಲಿ ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಲ್ಲಿ ಮದ್ಯ ಕುಡಿಸಿ ಆಮೇಲೆ ಇದನ್ನು ಶಸ್ತ್ರಕರ್ಮ ಮಾಡ್ತಾ ಇರುವುದು. ಮತ್ತೆ ಅದ್ರ ಜೊತೆ ಪೇಷಂಟ್ ಜೊತೆ ಇರೋದು ಬೈಸ್ಟ್ಯಾಂಡರ್, ಅವರು ತುಂಬಾ ಸ್ಟ್ರಾಂಗ್ ಇರಬೇಕಂತ ಸ್ಪೆಷಲ್ ಆಗಿ ಹೇಳಿದ್ದಾರೆ. ಯಾಕೆಂದ್ರೆ ಪ್ರೊಸೀಜರ್ ಈ ತರ ಶಸ್ತ್ರಕರ್ಮ ಮಾಡುವ ಟೈಮಲ್ಲಿ ಅವರನ್ನು ಗಟ್ಟಿ ಹಿಡ್ಬೇಕು. ಸೊ ಅದಕ್ಕೋಸ್ಕರ ಹೀಗೆ ಎಲ್ಲ ಮಾಡ್ತಾ ಇತ್ತು.
0: ಸಿದ್ಧ ಸ್ಥಿರ ಬಲವಂತ ಅಂತ ಹೇಳಿದ್ದಾರೆ. ಆ ಮೊದಲಿನ ಕಾಲದಲ್ಲಿ ಪ್ರಾಯಶಃ ಮನುಷ್ಯರಿಗೆ ವಿಲ್ ಪವರ್ ಜಾಸ್ತಿ. ಇದು ನಾವು ಹಳ್ಳಿಗಳಲ್ಲಿ ನೋಡ್ತೇವೆ. ನಾನು ಎಷ್ಟೋ ಸಾರಿ ನನ್ನ ವಿಲೇಜ್ ಪ್ರಾಕ್ಟೀಸ್ ನಲ್ಲಿ ಬಿಗಿನಿಂಗ್ ಅಲ್ಲಿ ಇದ್ದಾಗ ಯಾರಾದ್ರೂ ಕುರ ಇತ್ಯಾದಿ ಆದ್ರೆ ಡೆಪಲ್ ಡಾಕ್ಟರ್ ಅಂತ ಹೇಳಿ ನಮ್ಮ ಕೈಯನ್ನು ಎತ್ತಿ ಕೊಡ್ತಿದ್ರು. ಎನಸ್ಟೀಶಿಯಲ್ಲ ಏನು ಇಲ್ಲ, ಡೈರೆಕ್ಟ್ ಮಾಡಿ ಅಂತ ಹೇಳುವ ತರ. ಹಾಗೆ ಒಂದು ಅದು. ಇನ್ನೊಂದು, ಎನಸ್ಟೀಶಿಯ ಆವಾಗ ಇಲ್ಲದ ಕಾರಣ ಎರಡು ವಿಷಯ ನಮಗೆ ಸಿಗ್ತದೆ. ಒಂದು, ಈಗಾಗಲೇ ಡಾಕ್ಟರ್ ಅತೀರ ಅವರು ಹೇಳಿದ ಹಾಗೆ ತೀಕ್ಷ್ಣವಾದ ಮದ್ಯವನ್ನು ಕೊಡುವುದು. ಯಾರಿಗೆ? ಮದ್ಯಪಾನ ಮಾಡುವವನಿಗೆ ತೀಕ್ಷ್ಣವಾದ ಮದ್ಯಪಾನ ಕೊಟ್ಟಾಗ ಆತನಿಗೆ ಅದು ಆ ಆಲ್ಕೋಹಾಲ್ನಲ್ಲಿ ಸ್ಟೇಜ್ಗಳಿದೆ, ಶುರುವಿನ ಸ್ಟೇಜಲ್ಲಿ ಹೆಚ್ಚೇನು ಆಗುದಿಲ್ಲ, ಎರಡನೇ ಸ್ಟೇಜಲ್ಲಿ ಬಡಬಡಿಸ್ತಾನೆ, ಮೂರನೇ ಸ್ಟೇಜಲ್ಲಿ ಬೀಳ್ತಾನೆ ಅಂತೇಳಿ ನಮ್ಗೆ ಗೊತ್ತದು ಕುಡಿದವರದ್ದೇ ನಾವು ನೋಡುವಾಗ. ಹಾಗೆ ಇಲ್ಲಿ ಸಹ ಹೇಳಿದ್ದಾರೆ ಅವರು, ಆ ಮೂರನೇ ಸ್ಟೇಜ್ಗೆ ಒಯ್ಯುವಷ್ಟು ಮದ್ಯವನ್ನು ಕುಡಿಸಬೇಕು, ಆಮೇಲೆ ಅವನನ್ನು ಆಪರೇಟ್ ಮಾಡಬೇಕು. ಅದರ ಜೊತೆಗೆ ಇನ್ನೊಂದು ಹೇಳಿದ್ದಾರೆ, ಮೋಹಚೂರ್ಣ ಅಂತೇಳಿ. ಆ ಮೋಹಚೂರ್ಣದ ಇಂಗ್ರೀಡಿಯೆಂಟ್ ನಮಗೆ ಇನ್ನೂ ಗೊತ್ತಿಲ್ಲ, ಆದ್ರೆ ಅದನ್ನು ಮೂಗಿಗೆ ಹಿಡಿದ್ರೆ ಸಾಕು ಅವನಿಗೆ ಅನಸ್ಥೀಸಿಯಾ ಆಗ್ತದೆ, ಗೊತ್ತಾಗುವುದಿಲ್ಲ ಅಂತೇಳಿ. ಪ್ರಾಯಶಃ ಅದರಿಂದಲೇ ಇರಬಹುದು ಕ್ಲೋರೋಫಾರ್ಮ್ ಬಂದದ್ದು. ಪ್ರಥಮತಃ ಅಲೋಪತಿಯಲ್ಲಿ ಸಹ ಬೇರೆ ಯಾವ ಅನಸ್ಥೀಸಿಯಗಳು ಇರಲಿಲ್ಲ, ಕ್ಲೋರೋಫಾರ್ಮ್ ಅನ್ನು ಹತ್ತಿಯನ್ನು ಮೂಗಿನಲ್ಲಿ ಹಿಡಿಯುವುದೇ ಇದ್ದದ್ದು. ಹಾಗೆ ಇದರಲ್ಲಿ ಅನಸ್ಥೀಸಿಯದಲ್ಲಿ ಮೋಹಚೂರ್ಣ ಅಂತ ಒಂದು ಬಂದಿದೆ. ಅದರ ವಿಷಯ, ಅದರ ಒಳಗಿರುವ ಇಂಗ್ರೀಡಿಯೆಂಟ್ ನಮಗೆ ಇನ್ನೂ ಗೊತ್ತಿಲ್ಲ, ಅದರ ಬಗ್ಗೆ ಉಲ್ಲೇಖಗಳು ಸಿಗ್ತಾ ಇಲ್ಲ, ಅದು ಸರಿಯಾಗಿ ಮೋಹಚೂರ್ಣದ ಉಲ್ಲೇಖ ಇದೆ ಆದರೆ ಏನಿದೆ ಅಂತ ಇಲ್ಲ. ಹಾಗೆ ಇನ್ನೊಂದು ಪ್ರಶ್ನೆ ನೀವು ಕೇಳಬಹುದು, ಅನಸ್ಥೀಸಿಯ ಎಲ್ಲ ಕೊಟ್ಟು ಆಪರೇಷನ್ ಎಲ್ಲ ಮಾಡಿದ್ವಿ, ಆಪರೇಷನ್ ಆದಮೇಲೆ ಅವನಿಗೆ ಹೇಗೆ ಪುನಃ ಸ್ಮೃತಿ ತರಿಸ್ತೀರಿ ಅಂತ ಹೇಳಿ. ಅದಕ್ಕೂ ನಮ್ಮಲ್ಲಿ ಆವಾಗ ಒಂದು ಸಂಜೀವಿನಿ ಕಲ್ಪ ಅಂತ ಹೇಳಿದರು. ಆ ಸಂಜೀವಿನಿ ಕಲ್ಪವನ್ನು ಮೂಸಿ ಮೂಗಿಗೆ ಹಿಡಿದ್ರೆ ಪುನಃ ಅವನು ಮರುಸ್ಥಿತಿಗೆ ಬರ್ತಾನೆ ಅಂತೇಳಿ. ಹೀಗೆ ಅರಿವಳಿಕೆ ಅನ್ನುವಂಥದ್ದರ ಒಂದು ಕಲ್ಪನೆ ಇತ್ತು ಅನ್ನೋ

0: ಎಂಬುದನ್ನು ನಾವು ಸ್ಪಷ್ಟವಾಗಿ ಈ ವಿಚಾರಗಳಿಂದ ತಿಳ್ಕೊಳ್ಬೋದು. ಇದು ಸುಶ್ರುತ ಸಂಹಿತೆಯಲ್ಲಿ ಸ್ಪಷ್ಟವಾಗಿ ಇದೆ. ಹಾಗಾಗಿ ಅರಿವಳಿಕೆ ಇತ್ತು, ಅರಿವಳಿಕೆಯನ್ನು ಈ ರೀತಿಯಲ್ಲಿ ಉಪಯೋಗ ಮಾಡಿ ಬೇರೆ ಬೇರೆ ಸರ್ಜರಿಗಳನ್ನು ಮಾಡುತ್ತಿದ್ರು, ಮತ್ತು ಗಟ್ಟಿಯಾಗಿ ನಾಲ್ಕು ಕಡೆಯಿಂದ ಬಿಗಿದು ಕಟ್ಟಿ ಹಿಡಿದು ಹೀಗೆ ತುಂಬಾ ಇದೆ ವಿವರಣೆಗಳು. ಬೇರೆ ಬೇರೆ ಸರ್ಜರಿಗೆ ಬೇರೆ ಬೇರೆ ತರ ಹೇಳ್ತಾರೆ. ಪೊಸಿಷನಿಂಗ್ ಸಹ ಹೇಳಿದ್ದಾರೆ ನಮ್ಮ ಇದರಲ್ಲಿ ಎಲಪತಿಯಲ್ಲಿರುವಾಗ. ಮೂಲವ್ಯಾಧಿಗೆಲ್ಲ ಕಾಲೆತ್ತರದಲ್ಲಿ ಇಟ್ಟು ಮಾಡುವಂಥದ್ದು, ಹೊಟ್ಟೆದಕ್ಕೆ ನೇರ ಮಲಗಿಸುವುದು, ಬೆನ್ನಿನದ್ದು ಮಾಡೋದಾದ್ರೆ ಅಡ್ಡ ಮಲಗಿಸುವುದು, ಕಾಲಿನದ್ದು ಮಾಡೋದಾದ್ರೆ ಕಾಲನ್ನು ಎತ್ತುವುದು, ಹೀಗೆಲ್ಲ ಪೊಸಿಷನಿಂಗ್ ಸಹ ಇದೆ. ಹೀಗಿತ್ತು
1: ಡಾಕ್ಟರ್. ಈಗ ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಈ ಒಂದು ಶಸ್ತ್ರಚಿಕಿತ್ಸೆ ಬಗ್ಗೆ ಮಾತಾಡುವಾಗ ಅನುಶಸ್ತ್ರ ಕರ್ಮ ಅನ್ನುವಂಥದ್ದನ್ನ ಕೇಳ್ತೇವೆ. ಏನಿದು ಅನುಶಸ್ತ್ರ ಕರ್ಮ ಅನ್ನುವಂಥದ್ದು?
2: ಅನುಶಸ್ತ್ರ ಅಂತ ಶಸ್ತ್ರಕರ್ಮ ಫಸ್ಟ್ ಆಗಿ ಇದ್ದದ್ದು, ಅದು ಸೆಕೆಂಡ್ ಆಗಿ ನಾವು ಅನುಶಸ್ತ್ರ ಅನುಪಶ್ಚಾತ್ ಇದೆ ಅನುಶಸ್ತ್ರ ಕರ್ಮ. ಅದರಲ್ಲಿ ಅಗ್ನಿಕರ್ಮ, ಜಲೋಕಾವಚರಣ, ಕ್ಷಾರಕರ್ಮ ಇದೆಲ್ಲ ಇಂಪಾರ್ಟೆಂಟ್ ಆಗಿ ಇರ್ತದೆ. ಅದರಲ್ಲಿ ಅಗ್ನಿಕರ್ಮ ಅಂದ್ರೆ ಅಗ್ನಿ ಯೂಸ್ ಮಾಡಿ ಮಾಡುದು. ಅದರಲ್ಲಿ ಅದು ಅಗ್ನಿಕರ್ಮ ಶಲಾಕ, ಪಂಚಲೋಹ ಇಂತು ಬಿಲ್ಟ್ ಮಾಡೋದು ಅಗ್ನಿಕರ್ಮ ಶಲಾಕ ಯೂಸ್ ಮಾಡಿ ಅದೆಲ್ಲ ಅದು ರಿಮೂವ್ ಮಾಡ್ತದೆ ಅಗ್ನಿಕರ್ಮ ಶಲಾಕ ಯೂಸ್ ಮಾಡಿ. ಮತ್ತೆ ಜಲೋಕಾವಚರಣ ಅಂದ್ರೆ ಲೀಚ್ ಥೆರಪಿ, ರಕ್ತ ತೆಗೀಲಿಕ್ಕೆ ಅದು ಲೀಚ್ ಯೂಸ್ ಮಾಡ್ತದೆ. ಮತ್ತೆ ಸಿರಾವ್ಯಧ ಅಂತ ರಕ್ತ ಮೋಕ್ಷಣದು ಡಿಫ್ರೆಂಟ್ ವೆರೈಟಿ, ಅದು ಸಿರಾವ್ಯಧದಲ್ಲಿ ನೀಡಲ್ ಯೂಸ್ ಮಾಡಿ ರಕ್ತ ತೆಗಿತದೆ, ಅದು ವೆರಿಕೋಸ್ ವೀನ್ ಹಾಗೆ ಎಲ್ಲ ಯೂಸ್ ಮಾಡ್ತದೆ. ಜಲೋಕಾವಚರಣ ಅದು ಸ್ಕಿನ್ ಡಿಸೀಸಸ್, ಪಿಂಪಲ್ಸ್ ಆ ತರ, ಅದು ನಾನ್ ಹೀಲಿಂಗ್ ಅಲ್ಸರ್ಸ್ ಅಂದ್ರೆ ಅದು ತುಂಬಾ ಟೈಮ್ ಅಂತೂ ನಾವು ಟ್ರೀಟ್ಮೆಂಟ್ ಎಲ್ಲ ಮಾಡಿದೆ ಬಟ್ ಅದು ಒಣಗ್ಲಿಲ್ಲ, ಆ ತರದ್ದು ಡಿಸೀಸಸ್, ಅದಕ್ಕೆಲ್ಲನೂ ಜಲೋಕಾವಚರಣ ತುಂಬಾ ಎಫೆಕ್ಟ್ ಉಂಟು.
0: ಹೌದು, ಅರ್ಧ ಚಿಕಿತ್ಸೆ ಅಂತ ಕರೆದಿದ್ದಾರೆ ಈ ರಕ್ತ ಮೋಕ್ಷಣಕ್ಕೆ, ಸಿರಾವ್ಯದ ಚಿಕಿತ್ಸಾರ್ಧಂ ಅಂತೇಳಿ. ಇಡೀ ಒಬ್ಬ ವ್ಯಕ್ತಿಗೆ ಬಂದಂತ ಕಾಯಿಲೆಯಲ್ಲಿ ಯಾವುದೇ ಕಾಯಿಲೆ ಆಗಿರು ವಾತ ಪಿತ್ತ ಮತ್ತು ಕಫಗಳ ವ್ಯತ್ಯಾಸ ಆಗಿ ಆಗುವಂತಹದ್ದು ಅಂತ ಹೇಳ್ತಾರೆ. ಆದ್ದರಿಂದಲೇ ಈ ರಕ್ತವನ್ನು ತೆಗೆದರೆ ಅವನಿಗೆ ಅರ್ಧಾಂಶ ಚಿಕಿತ್ಸೆ ಆಯಿತು ಅಂತ ಲೆಕ್ಕ, ಅಂದ್ರೆ ಅರ್ಧ ಗುಣ ಆಯಿತು ಅಂತೇಳಿ. ಯಾಕೆಂದ್ರೆ ಕೆಟ್ಟ ರಕ್ತವು ಹೋಗ್ತದೆ, ಕೆಟ್ಟ ರಕ್ತ ಹೋದಾಗ ಅಲ್ಲಿ ಏನಾಗ್ತದೆ, ಹೊಸ ರಕ್ತ ಹುಟ್ಟುತ್ತದೆ. ಈ ಕೆಟ್ಟ ರಕ್ತವನ್ನು ತೆಗೆದು ಹೊಸ ರಕ್ತವನ್ನು ಹುಟ್ಟುವಾಗ ಏನಾಗ್ತದೆ, ಆ ಹೊಸ ರಕ್ತದಲ್ಲಿ ಶಕ್ತಿ ಜಾಸ್ತಿ ಇರ್ತದೆ. ರೆಟಿಕ್ಯುಲೋ ತೀಲೋ ಎಂಡೋತೀಲಿಯಂ ಅಂತ ಇದೆ, ಅದು ರಕ್ತವನ್ನು ಉತ್ಪಾದನೆ ಮಾಡುವ ಘಟಕ ನಮ್ಮ ಶರೀರದಲ್ಲಿ ಪ್ರಿಯಾದಿಂದ. ಆ ರೆಟಿಕ್ಯುಲೋ ಎಂಡೋತೀಲಿಯಂ ಆಕ್ಟಿವೇಶನ್ ಅಂತ ಆಗ್ತದೆ. ಹಾಗಾಗಬೇಕಾದ್ರೆ ಅದಕ್ಕೊಂದು ಕಾರಣ ಬೇಕಲ್ಲ, ರಕ್ತ ಕಡಿಮೆ ಆದಾಗ ಅದು ಶುರು ಆಗ್ತದೆ ಆಕ್ಟಿವ್ ಆಗ್ಲಿಕ್ಕೆ. ಹಾಗ ಏನಾಗ್ತದೆ, ಹೊಸ ರಕ್ತ ಬರ್ತದೆ. ಒಂದು ಲೋಟ ಹಾಲಿನಲ್ಲಿ ನೀವು ಒಂದು ಅರ್ಧ ಆದ ಮೇಲೆ ಅದಕ್ಕೆ ಒಂದು ಲೋಟ ವಿಷ ಮತ್ತು ಒಂದು ಲೋಟ ಹಾಲು, ಅದನ್ನು ಆ ವಿಷದ ಹಾಲಿಗೆ ಸೇರಿಸ್ತಾ ಬಂದು ಆದಾಗ ಈ ಹೊಸ ಹಾಲಿನಲ್ಲಿ ವಿಷ ಇಲ್ಲದ ಹಾಗೆ ಆಗ್ತದೆ. ಆ ವಿಷ ಇರುವ ಹಾಲಿಗೆ ನೀವು ಹಾಲು ಹಾಕ್ತಾ ಹಾಕ್ತಾ ಹಾಕ್ತಾ ಹೋದಾಗ ಅದರಲ್ಲಿ ವಿಷ ಕಡಿಮೆ ಆಗ್ತದೆ. ಹೀಗೊಂದು ಸಿದ್ಧಾಂತ ಇದೆ. ಅಂದ್ರೆ ಏನು, ಕ್ವಾಲಿಟೇಟಿವ್ ಇಂಪ್ರೂವ್ಮೆಂಟ್ ಅಂತೇಳಿ, ಕ್ವಾಲಿಟಿಯಲ್ಲಿ ಆಗುವ ಇಂಪ್ರೂವ್ಮೆಂಟ್ ರಕ್ತದಲ್ಲಿ, ಮನುಷ್ಯನ ಶರೀರದಲ್ಲಿ ಹೆಮೋಗ್ಲೋಬಿನ್ ಹೆಚ್ಚಾಗ್ತದೆ. ಹಿಸ್ಟಮಿನ್ಸ್ ಅಂತೇಳಿ ನಾವು ಏನು ಎಲರ್ಜಿ ಕೊಡುವಂತಹದ್ದು ಹೇಳ್ತೇವಲ್ಲ, ತುರಿಕೆ ಇತ್ಯಾದಿಗಳು ಬರುವುದು, ಅವುಗಳು ಬರುವ ಆ ಹಿಸ್ಟಮಿನ್ಗಳು ಹೆಚ್ಚು ಹೊರಗೋಗ್ತವೆ ಹೊಸ ರಕ್ತ ಬರುವಾಗ. ಹಾಗಾಗಿ ಈ ರಕ್ತ ಮೋಕ್ಷಣವನ್ನು ಎಲರ್ಜಿ ಕಾಯಿಲೆಗಳಲ್ಲಿ ಮಾಡ್ತೇವೆ. ರಕ್ತವನ್ನು ತೆಗೆಯುವುದು ಸೀದಾ ಒಂದು 200 ml 300 ml ವರೆಗೆ ತೆಗೆಯಬಹುದು. ಆದ್ದರಿಂದಲೇ ಬ್ಲಡ್ ಡೊನೇಷನ್ ಅಂತ ನಾವೇನು ಹೇಳ್ತೇವೆ, ರಕ್ತವನ್ನು ಇನ್ನೊಬ್ಬ ರೋಗಿಗೆ ಕೊಡುವುದರಿಂದ ಆ ರೋಗಿಗೆ ಪ್ರಯೋಜನ ಆಗುವುದು ಮಾತ್ರವಲ್ಲದೆ ಈತನಿಗೂ ಪ್ರಯೋಜನ ಆಗ್ತದೆ, ಕೊಟ್ಟವನಿಗೂ ಕೂಡ. ಅವನಿಗಲ್ಲಿ ಒಳ್ಳೆ ರಕ್ತ ಬರ್ತದೆ, ಸ್ಟ್ರಾಂಗ್ ರಕ್ತ ಬರ್ತದೆ, ಹಿಸ್ಟಮಿನ್ ರಿಲೀಸ್ ಆದ ರಕ್ತ ಬರ್ತದೆ. ಹಾಗಾಗಿ ಇದು ಡ್ಯುಯಲ್ ಅಡ್ವಾಂಟೇಜ್ ಅಂತ ಹೇಳ್ತಾರೆ. ಇದೇ ವಿಷಯದಲ್ಲಿ ನಾನು ಥೀಸಿಸ್ ವರ್ಕ್ ಸಹ ಮಾಡಿದ್ದೆ ಸೋರಿಯಾಸಿಸ್ ಮೇಲೆ. ಈ ಸೋರಿಯಾಸಿಸ್ ಅಂತ ಕಾಯಿಲೆಗಳಲ್ಲಿ ಸಹ ಅದು ರಕ್ತದ ಒಂದು ಹೆಚ್ಚು ಕಡಿಮೆ ತೊಂದರೆಗಳಿಂದ ಬರುವುದು, ರಕ್ತದಲ್ಲಿ ಆಗುವ ತೊಂದರೆ ನಮ್ಮ ಪ್ರಕಾರ ಆಯುರ್ವೇದ ಪ್ರಕಾರ. ಆ ರಕ್ತವನ್ನು ತೆಗೆದು ಆಗುವಾಗಲಿ ಹೊಸ ರಕ್ತ ಬರುವಾಗ ಅವನಿಗೆ ತೂರಿಕೆ ಇರುವುದಿಲ್ಲ. ಒಂದು ವಾರದಲ್ಲಿ ಅವನ ಹೆಮೋಗ್ಲೋಬಿನ್ ಸಂಖ್ಯೆ 1 gram ಹೆಚ್ಚಾಗ್ತದೆ, ನಾನು ನೋಡಿದ್ದೇನೆ ಸ್ಪಷ್ಟ ನಿದರ್ಶನ. ಮತ್ತು ಅವನಿಗೆ ಉಲ್ಲಾಸ ಇರ್ತದೆ, ಒಂದು ಉತ್ತಮವಾದ ಗುಣ ಇರ್ತದೆ. ಹಾಗೆ ಈ ರಕ್ತ ಮೋಕ್ಷಣವನ್ನು ನಾವು ವೆರಿಕೋಸ್ ವೈನ್ ನಲ್ಲಿ ಮಾಡ್ತೇವೆ. ಆ ವೆರಿಕೋಸ್ ವೈನ್ ಅಂದ್ರೆ ಕಾಲಿನಲ್ಲಿ ಉಬ್ಬಿದ ನರಗಳು. ಹಾಗೆ ಮೂಲವ್ಯಾಧಿಯಲ್ಲಿ ಸಹ ಮಾಡ್ತೇವೆ. ಆ ಒಂದು ಹೊರಗೆ ಬಂದು ಕೆಂಪಾಗಿ ಒಂದು ಸಡನ್ ಆಗಿ ಬಂದಂತ ಮೂಲವ್ಯಾಧಿಗೆ ನಾವು ಜಿಗಳೆಗಳನ್ನು ಕಚ್ಚಿಸಿ ರಕ್ತವನ್ನು ತೆಗಿತೇವೆ. ಅದು ತೆಗೆದಾಗ ಅರ್ಧ ಗಂಟೆಯಲ್ಲಿ ಅವನಿಗೆ ಕಡಿಮೆ ಆಗ್ತದೆ, ಗುಣ ಆಗುವುದು ಹೇಳುದಿಲ್ಲ ನಾನು, ಕಡಿಮೆ ಆಗ್ತದೆ. ಆಮೇಲೆ ಬೇಕಾದ ಚಿಕಿತ್ಸೆಯನ್ನು ಮಾಡಿದ್ರಾಯ್ತು. ಹೀಗೆ ಹಲವಾರು ಕಾಯಿಲೆಗಳನ್ನು ನಾವು ಹೇಳ್ಬೋದು. ಆದ್ದರಿಂದಲೇ ರಕ್ತ ಮೋಕ್ಷಣ ಚಿಕಿತ್ಸಾರ್ಧ ಅಂತ ಹೇಳಿರಬೇಕು. ಹಲವಾರು ಒಳಗಿನ ಕಾಯಿಲೆಗೆ ಸಹ ರಕ್ತ ಮೋಕ್ಷಣ ಹೇಳಿದ್ದಾರೆ. ಕರುಳಿನಲ್ಲಿ ಗಡ್ಡೆ ಆದಾಗ ರಕ್ತನಾಳದಿಂದ ರಕ್ತವನ್ನು ತೆಗೆದ್ರೆ ಆ ಗಡ್ಡೆ ಕಡಿಮೆ ಆಗ್ತದೆ ಅಂತ ಹೇಳಿದ್ದಾರೆ. ಅಂತ ತುಂಬಾ ಉದಾಹರಣೆ. ಅಂತೂ ರಕ್ತ ಮೋಕ್ಷಣ ಒಂದು ಉತ್ತಮವಾದ ಆಯುರ್ವೇದಿಯ ಅನುಶಸ್ತ್ರ ಕರ್ಮ ಅಂತ ಹೇಳ್ಬೋದು.
1: ಈಗ ಶಲ್ಯತಂತ್ರ ಅಂದ್ರೆ ಅದನ್ನ ವಿಸ್ತಾರವಾಗಿ ಹೇಳೋದಾದ್ರೆ ಏನಿದು, ಮತ್ತೆ ಯಾವ ರೀತಿಯಾದಂತಹ ಶಲ್ಯತಂತ್ರಗಳನ್ನ ಆಯುರ್ವೇದದಲ್ಲಿ ಹೆಚ್ಚಾಗಿ ಬಳಸ್ತಾರೆ?
0: ಶಲ್ಯತಂತ್ರ ಅಂದ್ರೆ, ಶಲ್ಯ ಅಂದ್ರೆ ಫಾರಿನ್ ಬಾಡಿ, ಯಾವುದು ವಿದೇಶಿ ವಸ್ತು ಅದೆಲ್ಲ ಫಾರಿನ್ ಬಾಡಿ. ಹಾಗಾದ್ರೆ ಶಲ್ಯ ತಂತ್ರ ಅಂದ್ರೆ, ತಂತ್ರ ಅಂದ್ರೆ ಒಂದು ಶಾಸ್ತ್ರ. ಫಾರಿನ್ ಬಾಡಿ ಅಥವಾ ವಿದೇಶಿ ವಸ್ತುವಿಗೆ ಸಂಬಂಧಪಟ್ಟದ್ದನ್ನು ತೆಗೆ

0: ಬಂದಂತಹ ದನ್ವಂ ಇಯರ್ತಿ ಇತಿ ಧನ್ವಂತರಿ ಅಂತೇಳಿ, ಅದನ್ನು ಹಿಡಿದು ಬಂದಂತಹ ಧನ್ವಂತರಿಯು ಆ ಶಸ್ತ್ರದ ಮುಖಾಂತರ ಆ ಒಂದು ವಿದೇಶಿ ವಸ್ತುವನ್ನು ಹೊರಗೆ ತೆಗೆಯುವಂತಹ ಕ್ರಿಯೆಗೆ ಶಲ್ಯತಂತ್ರ ಅಂತ ಹೆಸರು. ಅದರಿಂದಲೇ ಶಲ್ಯತಂತ್ರ ಅಂದ್ರೇನು? ಶಸ್ತ್ರ ಚಿಕಿತ್ಸಾ ವಿಭಾಗ, ಶಸ್ತ್ರ ಚಿಕಿತ್ಸಾ ಶಾಸ್ತ್ರ. ಬೇರೆ ಈಗ ಔಷಧ ಚಿಕಿತ್ಸಾ ಶಾಸ್ತ್ರ, ಪ್ರಸೂತಿ ಚಿಕಿತ್ಸಾ ಶಾಸ್ತ್ರ ಇದ್ದಾಗೆ ಶಸ್ತ್ರಚಿಕಿತ್ಸಾ ಶಾಸ್ತ್ರ, ಇದು ಶಲ್ಯತಂತ್ರ ಅಂತ ನಾವು ಹೇಳ್ತೇವೆ. ಹಾಗಾಗಿ ಶಲ್ಯತಂತ್ರ ಅಂದ್ರೆ ಏನಾಗಾದ್ರೆ ಎಲ್ಲ ಎಲ್ಲೆಲ್ಲಿ ನಮಗೆ ಸರ್ಜರಿ ಮಾಡಬೇಕೋ ಅದೆಲ್ಲವೂ ಶಲ್ಯತಂತ್ರಗಳು. ಸೂಕ್ಷ್ಮವಾಗಿ ಹೇಳುವುದಾದ್ರೆ ಎಲ್ಲೆಲ್ಲಿ ಬ್ಲೇಡ್ ಹಾಕ್ಬೇಕೋ, ಎಲ್ಲೆಲ್ಲಿ ಬೇರೆ ಇತರ 8 ವಿಧದ ಶಸ್ತ್ರಕರ್ಮ ಹೇಳಿದ್ದಾರೆ ಶಸ್ತ್ರಕರ್ಮದಲ್ಲಿ ಸಹ, ಅದು ಬ್ಲೇಡ್ ಹಾಕೋದು ಮಾತ್ರ ಅಲ್ಲ, ಬೇರೆ ಲೇಖನ ಮಾಡುವುದಿರ್ಬೋದು, ಕೆರಸುವುದಿರ್ಬೋದು, ಅಥವಾ ಅದನ್ನು ಸೀಳಿ ಅಗಲ ಮಾಡುವುದಿರ್ಬೋದು, ಕತ್ತರಿಸಿ ಬಿಸಾಡುವುದಿರ್ಬೋದು, ಅಥವಾ ಅದನ್ನು ಏನು ಅಲ್ಲಿ ಒಂದು ತೂತು ಮಾಡಿ ಈಗ ಕುರ ಒಂದು ತೂತು ಮಾಡೋದು ಅಲ್ಲಿ ಒಳಗಿಂದ ಕೀವನ್ನು ತೆಗೆಯುವುದು ಅಂತದ್ದಿರ್ಬೋದು. ಮತ್ತೆ ಕೊನೆಗೆ ಒಂದು ದೊಡ್ಡ ಗಾಯ ಬಂದಿದೆ, ಹೊಲಿಗೆ ಹಾಕ್ತೇವೆ, ಹೊಲಿಗೆ ಹಾಕುತ್ತಿರ್ಬೋದು ಸೀವನ ಅಂತೇಳಿ ಇವೆಲ್ಲ ಅದರಲ್ಲಿ ಪುನಃ ಪ್ರಕಾರಗಳಿದೆ. ದೊಡ್ಡ ಒಂದು ವಿಚಾರ ಆಯ್ತು ಸಮುದ್ರದ ಹಾಗೆ. ಆ ಪ್ರಕಾರಗಳು ಸಹ ಈಗಿನ ಆಧುನಿಕ ಬಹಳ ಹತ್ತಿರ ಇದೆ. ಅದು ಬಿಟ್ಟು ಬಿಟ್ಟು ಹಾಕುವ ಹೊಲಿಗೆ ಇರ್ಬೋದು, ಕಂಟಿನ್ಯೂಸ್ ಆಗಿ ಹಾಕುವ ಹೊಲಿಗೆ ಇರ್ಬೋದು, ಬಟನ್ ಹೋಲ್ ಸ್ಟಿಚ್ ಅಂತ ಹೇಳ್ತೇವೆ ನಮ್ಮ ಅಂಗಿ ಗುಂಡಿಯನ್ನು ಹಾಕುವ ತರಹದ ಸ್ಟಿಚ್ ಇರ್ಬೋದು, ಮ್ಯಾಟ್ರೆಸ್ ಸ್ಟಿಚ್ ಅಂತ ಕರಿತೇವೆ ಆಳದಿಂದ ಮಾಡುವಂತಹ ಹೊಲಿಗೆ ಇತ್ಯಾದಿ ಹೊಲಿಗೆಗಳ ಪ್ರಕಾರಗಳು ಇದೆ. ಹಾಗೆಯೇ ಬ್ಯಾಂಡೇಜಿನ ಪ್ರಕಾರಗಳು ಇವೆ, ಬೇರೆ ಬೇರೆ ವಿಧದ ಬ್ಯಾಂಡೇಜು, ಕಣ್ಣಿಗೆ ಒಂಥರ, ಕೈಗೆ ಒಂಥರ, ತಲೆಗೊಂದು ತರ, ಎರಡು ಕಡೆ ಗಾಯ ಇದ್ರೆ ಒಂದು ತರ, ಹೀಗೆಲ್ಲ ಇತ್ಯಾದಿ ತುಂಬಾ. ಅದು ವಿವರಿಸ್ಲಿಕ್ಕೆ ಹೋದ್ರೆ ಪುನಃ ಒಂದು ಟಾಪಿಕ್ ಆಗ್ತದೆ.
1: ಈ ಫಿಸ್ತೂಲ ಇರ್ಬೋದು ಅಥವಾ ಪೀರೋನೈಡಲ್ ಸೈನಸ್ ಇರ್ಬೋದು, ಇವುಗಳಿಗೆ ಯಾವ ರೀತಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತೆ ಡಾಕ್ಟರ್?
0: ಮೂಲವ್ಯಾಧಿಯದ್ದು ಒಂದು ಕ್ಷಾರಕರ್ಮ ಅಂತ ಇದೆ, ಅದನ್ನೊಂದು ಹೇಳಿದನ್ನು ಹೇಳ್ತೇನೆ. ಮೂಲವ್ಯಾಧಿಯಲ್ಲಿ ವಿಶೇಷವಾಗಿ ನಾವು ಮಾಡುವಂತಹ ಶಸ್ತ್ರಕ್ರಿಯೆ ಅಂದ್ರೆ ವೇದನಾ ರಹಿತವಾಗಿ ಎರಡೇ ದಿನದಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಬಲ್ಲಂತಹ ಒಂದು ಕ್ಷಾರಕರ್ಮ ಅಂತ ಹೇಳಿ. ಮೂಲವ್ಯಾಧಿಯ ಮೊಳಕೆಗಳಿಗೆ ಕ್ಷಾರವನ್ನು ಹಚ್ಚಿ, ಕ್ಷಾರ ಅಂದ್ರೆ ಖಾರವಾದ ಕೆಲವು ವಸ್ತುಗಳು ಉತ್ತರಾಣಿ ಇತ್ಯಾದಿಗಳಿಂದ ಮಾಡಿದಂತಹ ಒಂದು ಪೇಸ್ಟ್, ಆ ಪೇಸ್ಟ್ ಅನ್ನು ಹಚ್ಚಿದಾಗ ಅದು ಶ್ರಿಂಕ್ ಆಗ್ತದೆ, ಅದರಲ್ಲಿ ತೆಗೆಯುವುದಕ್ಕೆ ನಾವು ಕ್ಷಾರಕರ್ಮ ಅಂತ ಕರಿತೇವೆ. ಹಾಗೆ ತೆಗೆದು ಬಹಳ ಉತ್ತಮ, ಅವನಿಗೆ 2 ದಿವಸ ಡಿಸ್ಚಾರ್ಜ್ ಆಗ್ತದೆ, ಕೆಲಸಗಳಿಗೆ ಹೋಗ್ಲಿಕ್ಕಾಗ್ತದೆ, ಎಲ್ಲ ಆಗ್ತದೆ, ಸರ್ಜರಿಯಷ್ಟೇ ಕೆಲಸ ಮಾಡ್ತದೆ. ಹಾಗೂ ಅದನ್ನು ಆವಾಗ ಜಾಗಕ್ಕೆ ಲೇಪ ಮಾಡಿ ಬಿಡುದು, ಆವಾಗ ಅದು ಕಂಪ್ಲೀಟ್ ಸಂಪೂರ್ಣವಾಗಿ ಗುಣ ಮಾಡ್ತದೆ. ಆದ್ರೆ ಮಾಡುವುದು ಎನೆಸ್ಟೀಶಿಯ ಕೊಟ್ಟು ನಾವು, ಸ್ಪೈನಲ್ ಅಥವಾ ಜನರಲ್. ಹಾಗೆ ಫಿಸ್ಟ್ಯುಲಾ ಅಂದ್ರೆ ಗುದದ್ವಾರದ ಬದಿಯಲ್ಲಿ ಒಂದು ತೂತು ಬೀಳುದು, ಕುರ ಇತ್ಯಾದಿಗಳಾದಾಗ ಅದು ಒಡೆದ್ರೆ ಮುಂದಕ್ಕೆ ಅದು ಒಳಗಿನಿಂದ ಒಂದು ಇನ್ನೊಂದು ಸುರಂಗ ಮಾರ್ಗವನ್ನು ತಂದು ಅದರಲ್ಲಿ ಕೀವು ಮಲ ಇತ್ಯಾದಿ ಬರ್ತದೆ. ಆಗ ಅದಕ್ಕೆ ನಾವು ಕ್ಷಾರ ಸೂತ್ರ ಅಂತ ಹಾಕ್ತೇವೆ. ಇಲ್ಲ ಇದ್ರೆ ಫಿಸ್ಟ್ಯುಲೆಕ್ಟಮಿ ಅಂತ ಇದೆ, ಅದನ್ನು ಸೀಳಿ ಆಪರೇಷನ್ ಮಾಡುದು, ಅದು ಆಯುರ್ವೇದದಲ್ಲೂ ಹೇಳಿದ್ದಾರೆ, ಕತ್ತರಿಸಿ ಅಗಲ ಮಾಡಿಬಿಡುದು. ಹಾಗೆ ಆದಾಗ ಅಲ್ಲಿ ಇನ್ಕಾಂಟಿನೆನ್ಸ್ ಬರ್ತದೆ, ಮಲ ಇತ್ಯಾದಿ ವಿಸರ್ಜನೆಗಳು ಒಟ್ಟಾರೆ ಹೋಗ್ತದೆ. ಅದಕ್ಕೆ ಒಂದು ವಿಶೇಷವಾಗಿ ಗುಣ ಮಾಡುವಂತ ಅತ್ಯುತ್ತಮ, ಪ್ರಪಂಚದಲ್ಲಿ ಪ್ರಥಮ ಸ್ಥಾನ ಪಡೆದಂತಹದ್ದು, ಈಗ WHO ಸಹ ಅಂಗೀಕಾರ ಮಾಡಿದ್ದಾರೆ. ಒಂದು ಇದೇ ನಾನಾಗ ಹೇಳಿದ ಅಪಮಾರ್ಗ ಇತ್ಯಾದಿಗಳ ಕ್ಷಾರವನ್ನು ಲೇಪಿಸಿದ ದಾರವನ್ನು ಆ ಫಿಸ್ಟ್ಯುಲಾ ಅಂತ ಹೇಳುವ ತೂತಿನ ಒಳಗಿಂದ ಕೊಂಡು ಹೋಗಿ ಗುದದ್ವಾರದಿಂದ ತಂದು ಕಟ್ಟುವುದು, ಅಷ್ಟೇ, ಅಲ್ಲಿಗೆ ಮುಗೀತು. ಕ್ಷಾರ ಸೂತ್ರ ಚಿಕಿತ್ಸೆ ಅಂತ ಹೆಸರು. ಇದನ್ನು ನಾವು ಫಿಸ್ಟ್ಯುಲಾದಲ್ಲಿ ಮಾಡ್ತೇವೆ. ಹಾಗೆ ಪಿಲೋನೈಡಲ್ ಸೈನಸ್ ನಲ್ಲಿ ಸಹ, ಪಿಲೋನೈಡಲ್ ಸೈನಸ್ ಅಂದ್ರೆ ಗುದದ್ವಾರದಿಂದ ಮೇಲೆ ಬೆನ್ನಿನ ನರಗಳ ಉದ್ದದಲ್ಲಿ ಕೆಳಭಾಗದಿಂದ ಒಂದು ಸಣ್ಣ ತೂತು ಬೀಳುದು, ಅದು ಸಹ ಒಂದು ಸೈನಸ್ ಫಿಸ್ಟ್ಯುಲಾದ ಹಾಗೆ. ಸಾಮಾನ್ಯವಾಗಿ ಅಧಿಕವಾದ ರೋಮ ಇದ್ದವರಿಗೆ ಆ ರೋಮವು ಕುಕ್ಕಿ ಕುಕ್ಕಿ ಒಳಗೆ ಕೂತ್ಕೊಳ್ತದೆ. ಹಾಗಾಗಿ ಆ ಪಿಲೋನೈಡಲ್ ಸೈನಸ್ ಅನ್ನುವಂತಹ ಸಣ್ಣ ತೂತು ಒಂದು ನಾಳದ ಹಾಗೆ ಆಗಿ ಗುದದ್ವಾರದ ಕಡೆಗೆ ಹೋಗ್ತದೆ, ಅದು ಸಹ ಏನು ತುಂಬಾ ತೊಂದರೆ ಕೊಡ್ತದೆ, ಕೀವಾಗ್ತದೆ, ಕುರ ಆಗ್ತದೆ, ಎಲ್ಲ ಆಗ್ತದೆ. ಅದನ್ನು ಸಾಮಾನ್ಯವಾಗಿ ಓಪನ್ ಮಾಡಿಬಿಡ್ತೇವೆ, ಕತ್ತರಿಸಿ ಓಪನ್ ಮಾಡಿ ಬಿಡುವಂತದ್ದು ಕ್ರಮ. ಈಗ ನಾವೇನು ಮಾಡ್ತೇವೆ ಅಂದ್ರೆ ನಮ್ಮ ಆಯುರ್ವೇದ ಪ್ರಕಾರದಲ್ಲಿ ಅದರ ಎಡೆಯಲ್ಲಿ ಕ್ಷಾರಸೂತ್ರವನ್ನು ಹಾಕ್ತೇವೆ, ಕ್ಷಾರಸೂತ್ರವನ್ನು ಹಾಕಿ ಬಿಗಿತೇವೆ. ಇದನ್ನು ವಾರ ವಾರ ವಾರ ಬದಲಾವಣೆ ಮಾಡಿ ಆಗುವಾಗ ಅದು ತುಂಡಾಗ್ತಾ ಬರ್ತದೆ, ತನ್ನಷ್ಟಕ್ಕೆ ನ್ಯಾಚುರಲ್ ಆಗಿ ತುಂಡಾಗ್ತದೆ, ಒಂದು ದಿವಸ ಹೀಲ್ ಆಗ್ತದೆ. ಫಿಸ್ಟ್ಯುಲಕ್ಕೂ ಇದೇ ಕೆಲಸ, ಫಿಸ್ಟ್ಯುಲ ಪಿಲೋನೈಡ ಸೈನಸ್ಗೂ ಇದೇ ಕ್ಷಾರಸೂತ್ರ. ಮೂಲವ್ಯಾಧಿಗೆ ವಿಶೇಷವಾಗಿ ಕ್ಷಾರ ಕರ್ಮ, ಕ್ಷಾರಸೂತ್ರ ಸಹ ಮಾಡುವುದಿದೆ. ಅದರ ಬುಡದಲ್ಲಿ ಕ್ಷಾರಸೂತ್ರವನ್ನು ಎಳೆದು ಕಟ್ಟಿದ್ರೆ ಒಂದು ವಾರದಲ್ಲಿ ಬೀಳ್ತದೆ. ಹೀಗೆ ಈ ಒಂದು ಚಿಕಿತ್ಸೆಯನ್ನು ನಾವು ಹೆಚ್ಚಾಗಿ ಮಾಡ್ತೇವೆ. ನಮ್ಮ ಆಯುರ್ವೇದದಲ್ಲಿ ನಾವು ಆಯ್ದುಕೊಂಡಂತಹ ಒಂದು ವಿಭಾಗ ಆಗಿದೆ ಅದು, ಯಾಕಂದ್ರೆ ಇತರ ಸರ್ಜರಿಗಳು ಬಹಳಷ್ಟು ಆಧುನಿಕರಲ್ಲಿದೆ, ಈ ಚಿಕಿತ್ಸೆಗಳು ಯಾವುದೂ ಇಲ್ಲ. ಹಾಗಾಗಿ ನಾವು ಇದನ್ನು ಪ್ರಧಾನ ನಮ್ಮ ಶಸ್ತ್ರಕರ್ಮಗಳನ್ನಾಗಿ ಮಾಡಿದ್ದೇವೆ. ಇದನ್ನು ನಾವು ನಮ್ಮ ಆಸ್ಪತ್ರೆಯಲ್ಲಿ ಸಹ ಮಾಡ್ತೇವೆ, ಪೈಲ್ಸ್, ಮೂಲವ್ಯಾಧಿ, ಫಿಸ್ಟ್ಯುಲ ಅಥವಾ ಪಿಲೋನೈಡಲ್ ಸೈನಸ್ ಅಥವಾ ಇತರ ಯಾವುದಾದ್ರು ಸಣ್ಣ ಸಣ್ಣ ಗಡ್ಡೆಗಳ ತರ ಇದ್ದಾಗ ಈ ಕ್ಷಾರಸೂತ್ರ ಕ್ಷಾರಕರ್ಮ ಚಿಕಿತ್ಸೆಗಳನ್ನು ಧಾರಾಳವಾಗಿ ಮಾಡಬಹುದು ಮತ್ತು ಬಹಳ ಸೇಫ್, ಎರಡನೇದಾಗಿ ಬೇಗನೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತದೆ, ಅವನಿಗೆ ಹೆಚ್ಚು ಸಮಯದ ಬೆಡ್ ರಿಡನ್ ಒಂದು ಸಮಸ್ಯೆಗಳು ಇರುವುದಿಲ್ಲ ಹಾಗೆ ಹೇಳ್ಬಹುದು.
1: ಈಗ ಇನ್ನು ಇತರ ಕೆಲವು ಚರ್ಮದ ಸಮಸ್ಯೆಗಳು ಇರಬಹುದು, ಇವುಗಳಿಗೆ ಕೂಡ ಯಾವ ರೀತಿಯಾದಂತಹ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗುತ್ತೆ ಡಾಕ್ಟ್ರೆ?
0: ನಾವು ಚರ್ಮದ ಕಾಯಿಲೆಗಳಿಗೆ ಈ ಕುರ ಇತ್ಯಾದಿಗಳಿಗೆ ನಾವು ಸಹ ಒಪ್ಪನೆ ಮಾಡುವುದು, ನಮ್ಮಲ್ಲಿ ಸಹ ಹೇಳಿದ್ದ ಅದನ್ನೇ, ಕುರ ಅಥವಾ

0: ಒಂದು ಗಡ್ಡೆ ಸಣ್ಣ ಇದೆಲ್ಲ ಇದ್ರೆ, ಬೇರೆ ಚರ್ಮದಲ್ಲಿ ನಾನು ಆಗ ಹೇಳಿದ ಸೋರಿಯಾಸಿಸ್, ಎಕ್ಸಿಮಾ ಇತ್ಯಾದಿಗಳಿದ್ದಾಗ ಹಾಗೆ ಒಂದು ಲೇಪನ ಚಿಕಿತ್ಸೆ ಅಂತ ಇದೆ, ಧಾರಣ ಲೇಪ ಅಂತಲೂ ಇದೆ. ಅಂತ ಲೇಪನಗಳನ್ನು ಕೆಲವು ಆಯುರ್ವೇದದಲ್ಲಿ ಹೇಳಿದ ಕೆಲವು ಇಂಗ್ರೀಡಿಯೆಂಟ್ಗಳ ಪೇಸ್ಟ್ ಮಾಡಿ ಇಡೀ ಶರೀರಕ್ಕೆ ಆಯಾ ಜಾಗಕ್ಕೆ ಎಫೆಕ್ಟ್ ಆದ ಪ್ರದೇಶಕ್ಕೆ ಹಚ್ಚಿ ಅದನ್ನು ಬಿಡುವಂತಹದ್ದು, ಅದು ಒಣಗಿದ ಮೇಲೆ ತೊಳೆಯುವಂತಹದ್ದು, ಇದು ಒಂದಾದ್ರೆ. ಇನ್ನೊಂದು ಪಂಚಕರ್ಮದಲ್ಲಿ ಹೇಳಿದ ವಾಂತಿ ಚಿಕಿತ್ಸೆ ಮತ್ತು ಬೇದಿ ಚಿಕಿತ್ಸೆಯನ್ನು ವಿಶೇಷವಾಗಿ ಮಾಡ್ತೇವೆ. ಕುಷ್ಠರೋಗ ಅಂತ ಒಂದು ಅಧ್ಯಾಯ ಇದೆ, ಆ ಅಧ್ಯಾಯದಲ್ಲಿ ಹೇಳಿದ ಪ್ರಕಾರ ವಿರೇಚನ ಚಿಕಿತ್ಸೆ, ಹೊಟ್ಟೆಗೆ ಔಷಧಿ ಕೊಟ್ಟು ಬೇದಿ ಮಾಡಿಸುವುದು, ಅನಂತರ ಮಾಡುವಂತದ್ದು ರಕ್ತ ಮೋಕ್ಷಣ. ಪಂಚಕರ್ಮದಲ್ಲಿರುವಂತಹ ಬೇದಿ ಚಿಕಿತ್ಸೆಯನ್ನು ಮಾಡಿ ಅನಂತರ ರಕ್ತ ಮೋಕ್ಷಣ ನಾನು ಆಗಿದೆ. ಅದೇ ರಕ್ತ ಮೋಕ್ಷಣವನ್ನು ಇದೇ ಎಲ್ಲ ರೀತಿಯ ಚರ್ಮ ಕಾಯಿಲೆಗಳಿಗೂ ಮಾಡ್ಲಿಕ್ಕೆ ಆಗ್ತದೆ. ಅದರಲ್ಲಿ ಪ್ರಚ್ಛಾನ ಅಂತ ಇದೆ, ಒಂದು ಬ್ಲೇಡ್ ತಕ್ಕೊಂಡು ಆ ಚರ್ಮ ರೋಗ ಆದ ಭಾಗದಲ್ಲಿ ಸಂಪೂರ್ಣವಾಗಿ ಅಲ್ಲಲ್ಲಲ್ಲಿ ಚುಚ್ಚುತ್ತಾ ಬರುವುದು, ಚುಚ್ಚುತ್ತಾ ಬಂದು ಅಲ್ಲಿ ರಕ್ತ ಬರುವ ಹಾಗೆ ಮಾಡುವುದು. ಅದೇನಾಗ್ತದೆ, ಹೊಸ ಒಂದು ಫ್ರೆಶ್ ಉಂಡಾಗ್ತದೆ. ಫ್ರೆಶ್ ಉಂಡಾದ ಕೂಡಲೇ ಫ್ರೆಶ್ ಉಂಡು ಚಿಕಿತ್ಸೆ. ಮತ್ತೆ ತಲೆಯಲ್ಲಿ ಕೂದಲಿಲ್ಲದಂತಹ ಸಂದರ್ಭ ಬರ್ತದಲ್ಲ, ಅಲ್ಲಲ್ಲಿ ಉರುಟು ಉರುಟಾಗಿ ಬೀಳುದು, ಇಂದ್ರಲುಪ್ತ ಅಂತ ಕರಿತೇವೆ ನಾವು. ಅಲ್ಲಿ ಸಹ ನಾವು ಇದೇ ರೀತಿಯ ಚುಚ್ಚುವಿಕೆ, ಪ್ರಚ್ಛಾನ ಅಂತ ಹೆಸರಿದಕ್ಕೆ, ಬ್ಲೇಡಿನಲ್ಲಿ ಹತ್ರ ಹತ್ರ ಹತ್ರ ಹತ್ರ ಚುಚ್ಚುವುದು, ರಕ್ತ ಬರಿಸುವುದು. ಹಾಗೆ ಇನ್ನೊಂದು ಕಪ್ಲಿಂಗ್ ಅಂತ ಇದೆ, ಒಂದು ಸಣ್ಣ ಬುಗ್ಗೆ ಆಗಿರುವಂತಹದ್ದು, ಅದನ್ನು ಅಲ್ಲಿಗೆ ಆ ಜಾಗದಲ್ಲಿ ಸಣ್ಣ ಒಂದು ಪ್ರಿಕ್ ಮಾಡಿ ಇಡುವುದು, ಮತ್ತೆ ಅಲ್ಲಿ ನಿರ್ವಾತವನ್ನು ಏರ್ಪಡಿಸಿದಾಗ ಆ ಕಪ್ಲಿಂಗ್ ಆ ಬಲೂನ್ ಆಗಿರುವಂತಹದ್ದನ್ನು ಒತ್ತಿ ಅಲ್ಲಿ ನಿರ್ವಾತ ಮಾಡಿ ಬಿಡುವಾಗ ನಿರ್ವಾತ ಆಗ್ತದೆ. ಅಲ್ಲಿ ಅದನ್ನು ಹೀಗೆ ಇಡುವುದು, ಇಡುವಾಗ ಏನಾಗ್ತದೆ, ರಕ್ತ ಎಲ್ಲ ಹೊರಗೆ ಚಿಮ್ತದೆ. ಕಪ್ಲಿಂಗ್ ಅಂತೇಳಿ ಎಲ್ಲಿ ಎಫೆಕ್ಟ್ ಆಗಿದೆ ಆ ಜಾಗದಲ್ಲಿ ಒಂದು ಇದರಾಗ ಮುಚ್ಚಳದಾಗೆ ಉಂಟು, ಅದನ್ನು ಇಟ್ಟು ಮಾಡುವಂಥದ್ದು. ಅದು ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಹೇಳುವಾಗ ಅದನ್ನು ಶೃಂಗ ಅಂತ ಹೇಳಿದ್ದಾರೆ, ಅಂದರೆ ಗೋವಿನ ಶೃಂಗದಿಂದ ಮಾಡುವಂಥದ್ದು. ಹಾಗೆ ಘಟಿ ಯಂತ್ರ ಅಂತ ಹೇಳಿದ್ದಾರೆ, ಘಂಟಾಪಾತ್ರೆ ಪ್ರಯೋಗ ಅಂತ ನಾವು ಯಾವುದು ಪ್ರೈಮರಿ ಸ್ಕೂಲಲ್ಲಿ ಕಲ್ತಿದ್ದೇವೆ. ಅದೇ ಥರ ಒಳಗೆ ಒಂದು ದೀಪ ಇಡುವುದು, ಒಂದು ಘಂಟಾಪಾತ್ರೆಯನ್ನು ಇಡುವುದು, ದೀಪ ಅಲ್ಲಿ ಆಕ್ಸಿಜನ್ ಮುಗಿಯುವಾಗ ದೀಪ ಆರ್ತದೆ, ಹೊರಗೆ ಒಳಗಿನ ರಕ್ತ ಮೇಲೆ ಬರ್ತದೆ, ಯಾಕಂದ್ರೆ ಜಾಗ ಇದೆ, ಆ ನಿರ್ವಾತ ಪ್ರದೇಶಕ್ಕೆ ಜಾಗ ಬರ್ತದೆ. ಆ ಘಟಿ ಯಂತ್ರ ಪ್ರಯೋಗ ಅದು ಸಹ ಇದೆ. ಹಾಗೆ ಅಲಾಬು ಅಂತ ಇದೆ, ಅಲಾಬು ಅಂದ್ರೆ ಸೋರೆ ಬುರುಡೆ, ಸೋರೆ ಬುರುಡೆಯ ಒಂದು ಭಾಗವನ್ನು ಕತ್ತರಿಸಿ ಅದನ್ನು ಅಲ್ಲಿ ಇಟ್ಟು ಈಚೆ ಕಡೆಯಿಂದ ನಾವು ಹೀರುವಂತಹದ್ದು ಶೃಂಗದಲ್ಲಿ. ಹಾಗೆ ಗೋಶೃಂಗ, ಅದರ ಅಗಲವಾದ ಭಾಗವನ್ನು ಗಾಯಿರುವ ಭಾಗಕ್ಕೆ ಇಡುವುದು, ಮೇಲಿನ ಭಾಗದಿಂದ ಗಾಳಿಯನ್ನೇ ಎಳೆಯುವುದು ಹಿಂದಕ್ಕೆ, ನಿರ್ವಾತ ಮಾಡುವುದು, ಇತ್ಯಾದಿ ಚಿಕಿತ್ಸೆಗಳನ್ನೇ ನಾವು ಈಗ ಅದರಲ್ಲಿ ಶೃಂಗ ಇತ್ಯಾದಿಗಳು ಮಾಡೋದು ಕಡಿಮೆ. ಕಪಲಿಂಗ್ ಮಾಡ್ತೇವೆ, ಹಾಗೆ ಶಿರಾವೇದ ಮಾಡ್ತೇವೆ, ಪ್ರಚ್ಛಾನ ಮಾಡ್ತೇವೆ, ಲೀಚ್ ಥೆರಪಿ ಮಾಡ್ತೇವೆ, ಇತ್ಯಾದಿಗಳು ಚರ್ಮದ ಕಾಯಿಲೆಗಳಿರುವ ಕಾಯಿಲೆಗಳು. ಅಂದರೆ ಪ್ರಥಮ ಔಷಧಿ, ಶೋಧನ, ವಿರೇಚನ ಮತ್ತು ಲೇಪನಾದಿ ಕಾರ್ಯಗಳ ಒಟ್ಟಿಗೆ ಅಂತ ಹೇಳ್ಬೋದು.
1: ಡಾಕ್ಟರ್, ಈಗ ಶಸ್ತ್ರಚಿಕಿತ್ಸೆ ಆದ ನಂತರ ಅವರ ಆರೈಕೆ ಯಾವ ರೀತಿಯಾಗಿರುತ್ತೆ ಆಯುರ್ವೇದದ ಚಿಕಿತ್ಸೆ ಪ್ರಕಾರ?
0: ಆಯುರ್ವೇದ ಪ್ರಕಾರ ಹೇಳಿದ್ರೆ ಶಸ್ತ್ರಚಿಕಿತ್ಸಾ ನಂತರ ಪೋಸ್ಟ್ ಆಪರೇಟಿವ್ ಕೇರ್ ಎಲ್ಲ ಚಿಕಿತ್ಸೆಗಳ ಹಾಗೆ ಇದರಲ್ಲಿ ಬೇಕಾಗ್ತದೆ. ನಾವು ಆಮೇಲೆ 1 ವಾರದಿಂದ 15 ದಿವಸವರೆಗೆ ರೋಗಿಯ ಒಂದು ಸರಿಯಾದ ವಿಮರ್ಶೆ ಮಾಡಬೇಕು. ನಾವು ವಿಶೇಷವಾಗಿ ಪಥ್ಯಕ್ಕೆ ಗಮನ ಕೊಡ್ತೇವೆ, ಆಹಾರ ಇತ್ಯಾದಿಗಳಲ್ಲಿ ಡಯಟ್, ಸರಿಯಾದ ಪೋಸ್ಟ್ ಆಪರೇಟಿವ್ ಡಯಟ್ ಕೊಡಬೇಕಾಗ್ತದೆ. ಖಾರ ಇತ್ಯಾದಿ ಇಲ್ಲದ ಮತ್ತು ಜೀರ್ಣಕ್ಕೆ ಜಡ ಆಗದ, ಅಜೀರ್ಣ ಆಗದ ಒಂದು ಆಹಾರಗಳನ್ನು ಕೊಡಬೇಕಾಗ್ತದೆ, ಒಂದು ಆಹಾರದ ಪಥ್ಯ. ಇನ್ನೊಂದು ವಿಹಾರ, ಅಗತ್ಯ ಇರುವಂತಹ ಸಂದರ್ಭಗಳಲ್ಲಿ ಸಣ್ಣ ಸಣ್ಣ ವ್ಯಾಯಾಮ ಇತ್ಯಾದಿಗಳನ್ನು, ಯೋಗಾಸನ ಇತ್ಯಾದಿಗಳನ್ನು, ಅಗತ್ಯ ಎಲ್ಲ ಕಡೆ ಆಗುದಿಲ್ಲ ಅದು ಕೆಲವರಲ್ಲಿ, ಇಲ್ಲೇ ಇದ್ರೆ ಅವನಿಗೆ ಸಣ್ಣ ವಾಕಿಂಗ್ ಅನ್ನು ದಿನ ಬಿಟ್ಟು 1-2 ದಿವಸ ಆದ್ಮೇಲೆ ಹೇಳುವಂಥದ್ದು, ಆಮೇಲೆ ಸ್ವಲ್ಪ ದೊಡ್ಡ ವಾಕಿಂಗ್ ಹೇಳುವುದು, ಹೀಗೆ ಹೇಳುವಂತಹದ್ದು. ಹಾಗೆ ಮತ್ತೆ ರೆಸ್ಟ್, ಪ್ರಧಾನವಾಗಿ ರೆಸ್ಟ್ ಮತ್ತು ಔಷಧಿ ಪ್ರಯೋಗ, ಔಷಧಿಗಳನ್ನು ಕ್ರಮವಾಗಿ ಕೊಡುವಂಥದ್ದು. ಅದು ಆಯಾಯ ಕಾಯಿಲೆ ಹೊಂದಿಕೊಂಡು ಇರ್ತದೆ, ಒಂದೊಂದು ಕಾಯಿಲೆ, ದೊಡ್ಡ ಕಾಯಿಲೆ ಆದರೆ ಡ್ರೆಸ್ಸಿಂಗ್ ಇತ್ಯಾದಿ ಮಾಡುವಂಥದ್ದು ಇರ್ತದೆ. ಈಗ ಡಯಾಬಿಟಿಕ್ ಫುಟ್, ಅದಕ್ಕೆ ನಾವು ಭಾಳ ಅದ್ಭುತವಾದ ಚಿಕಿತ್ಸೆಯನ್ನು ಮಾಡ್ತೇವೆ, ಅಂದರೆ ಔಷಧಿಯ ಮೂಲಕವೇ ಆ ಆಯುರ್ವೇದದಲ್ಲಿ ಹೇಳಿದ ಡಯಾಬಿಟಿಸ್ನ ಔಷಧಿಗಳನ್ನು ಹೇಳಿ ಆ ಗ್ಯಾಂಗ್ರೀನ್ ಜಾಗವನ್ನು ಚೆನ್ನಾಗಿ ವಾಶ್ ಮಾಡಿ, ಆಸನಾದಿ ಕಷಾಯದಲ್ಲಿ ವಾಶ್ ಮಾಡಿ, ಆಮೇಲೆ ಆಯುರ್ವೇದದಲ್ಲಿ ಹೇಳಿದ ಔಷಧಿಗಳನ್ನು ಕ್ಷಾರದ ಜತೆಗೆ ಸೇರಿಸಿ ಅಲ್ಲಿ ಕಪರ್ದಿಕ ಭಸ್ಮ ಅಂತ ಇದೆ, ಕಪರ್ದಿಕ ಭಸ್ಮವನ್ನು ಜಾತ್ಯಾದಿ ತೈಲದಲ್ಲಿ ಹಾಕಿ ಅಲ್ಲಿಗೆ ಉಜ್ಜಿ, ಜೊತೆಗೆ ಅಲೋಪತಿ ಚಿಕಿತ್ಸೆಯನ್ನು ಸಪೋರ್ಟಿವ್ ಆಗಿ ಇಟ್ಟು ಆಂಟಿಬಯೋಟಿಕ್ ಮತ್ತು ಆಂಟಿ ಡಯಾಬಿಟಿಕ್ ಸ್ವಲ್ಪ ಸಮಯಗಳ ಕಾಲ ಹಾಗೆ ಮಾಡಿ ಗ್ಯಾಂಗ್ರೀನ್ ಪಾದ ಹೋಗುವಂತಹದ್ದನ್ನು ತಪ್ಪಿಸ್ಲಿಕ್ಕೆ ಆಯುರ್ವೇದದಲ್ಲಿ ಆಗ್ತದೆ. ಇದು ಆಯುರ್ವೇದ ಹಿರಿಮೆ ಅಂತ ಹೇಳ್ಬೋದು. ಅವರಿಗೂ ಪಂಚಕರ್ಮವನ್ನು ಸಹ ಮಾಡ್ಲಿಕ್ಕೆ ಆಗ್ತದೆ ಪೋಸ್ಟ್ ಆಪರೇಟಿವ್ ಆದ್ಮೇಲೆ ಸಹ ಒಮ್ಮೆ. ಅಂತೂ ನಂತರ ಮಾಡುವ ಚಿಕಿತ್ಸೆ ಅಂದ್ರೆ ಈ ತರ ಎಲ್ಲ ಚಿಕಿತ್ಸೆಗಳಾಗಿ, ಪೋಸ್ಟ್ ಆಪರೇಟಿವ್ ಕೇರ್ ಅಂದ್ರೆ ಪ್ರಿವೆಂಟ್ ಫ್ರಮ್ ಇನ್ಫೆಕ್ಷನ್, ಪುನಃ ಅವನಿಗೆ ಯಾವುದೇ ತೊಂದರೆ ಆಗದಾಗ ನೋಡಿಕೊಳ್ಳುವುದೇ ಆಗಿರ್ತದೆ.
1: ಧನ್ಯವಾದಗಳು ಡಾಕ್ಟರ್ ಇಬ್ಬರಿಗೂ ಕೂಡ, ಡಾಕ್ಟರ್ ಆತಿರ ಎಸ್ ರವಿ ಹಾಗೂ ಡಾಕ್ಟರ್ ಸುರೇಶ್ ನೇಗಳಗುಳಿ. ಇಷ್ಟೊತ್ತು ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆಯ ವಿವಿಧ ಆಯಾಮಗಳನ್ನ ಚರ್ಚೆ ಮಾಡಿದ್ವಿ. ಈ ಮಾಹಿತಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
0: ನಿಮಗೂ ಧನ್ಯವಾದ.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಈ ವಿಷಯದ ಕುರಿತು ಡಾಕ್ಟರ್ ಆತಿರ ಹಾಗೂ ಡಾಕ್ಟರ್ ಸುರೇಶ್ ನಗಳಗುಳಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ

ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ

0: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಇ ಡ್ರೈವ್ ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ರಾಜ್ಯ ಸರ್ಕಾರದ ಅಧಿಕಾರಿಗಳಾದ ಶ್ರೀ ಶರಶ್ಚಂದ್ರ ರಾನಡೆಯವರು.
1: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅಂತೇಳಿ. ನಾನು ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರ್ದೇಶಕನಾಗಿದ್ದೇನೆ. ಇಂದು ಪಿಎಂ ಇ ಡ್ರೈವ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಥವಾ ದಿ ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಯೋಜನಾ ಅನ್ನುವಂಥ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೆಯದಾಗಿ, ನಮಗೆಲ್ರಿಗೂ ಗೊತ್ತಿದೆ, ಇಂದು ಮಧ್ಯಪ್ರಾಚ್ಯ ಯುದ್ಧದ ಕಾರಣದಿಂದಾಗಿ ಭಾರತಕ್ಕೆ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ದಿನೇ ದಿನೇ ಅವುಗಳ ಧಾರಣೆ ಕೂಡ ಹೆಚ್ಚುತ್ತಾ ಇದೆ. ಇದನ್ನು ಮನಗಂಡಂತಹ ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಈ ಬಿಕ್ಕಟ್ಟಿನಿಂದ ನಾವು ಪಾರಾಗಬೇಕಾದರೆ ಮತ್ತು ಅಮೂಲ್ಯವಾದಂತಹ ವಿದೇಶಿ ವಿನಿಮಯವನ್ನು ಉಳಿಸಲಿಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ನ ಮಿತ ಬಳಕೆಗೆ ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ಭಾರೀ ಬೇಡಿಕೆ ಇದ್ದು ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರನೇ ಪಿಎಂ ಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡಬಹುದು. ತೈಲ ಸರಬರಾಜು ಮತ್ತು ಅದರ ಬೆಲೆ ಏರಿಕೆಯ ಪ್ರಸ್ತುತ ಸಮಸ್ಯೆಯ ಸಂದರ್ಭದಲ್ಲಿ ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಸಚಿವಾಲಯದ ಈ ಯೋಜನೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಪಿಎಂ ಇ ಡ್ರೈವ್ ಅಂತ ಎಲ್ಲ ನಾವು ಕೇಳಿದ್ದೇವೆ, ಈ ಯೋಜನೆ ಏನು ಅನ್ನೋದನ್ನು ಈಗ ಅರ್ಥ ಮಾಡಿಕೊಳ್ಳೋಣ. ಮೊದಲನೇದಾಗಿ ಪಿಎಂ ಇ ಡ್ರೈವ್ ಯೋಜನೆ ಅಂತ ಹೇಳಿದರೆ ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಂಥೇಳಿ ಇದರ ಅರ್ಥ. ಇದು ಫೇಮ್ ಇಂಡಿಯಾ ಸೆಕೆಂಡ್ ಅಂತ ಹೇಳಿದರೆ ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ ಇಂಡಿಯಾ ಅಥವಾ ಭಾರತದಲ್ಲಿ ಮಿಶ್ರ ಮತ್ತು ವಿದ್ಯುತ್ ವಾಹನಗಳ ಅಳವಡಿಕೆ ಮತ್ತು ಉತ್ಪಾದನೆಯನ್ನು ವೇಗಗೊಳಿಸತಕ್ಕಂತಹ ಎರಡನೇ ಹಂತದ ಮುಂದುವರೆದ ಯೋಜನೆಯ ಭಾಗವಾಗಿದೆ. ಈ ರಿಕ್ಷಾಗಳು ಹಾಗೂ ಈ ವಾಹನಗಳಿಗೆ ಈ ಯೋಜನೆಯಡಿ ನೇರ ಆರ್ಥಿಕ ಪ್ರೋತ್ಸಾಹವನ್ನು ನೀಡಲಾಗ್ತದೆ. ಇನ್ನು ಈ ಯೋಜನೆಯ ರಚನೆ ಹೇಗಾಯಿತು ಅಂತ ನಾವು ನೋಡೋಣ. ದೇಶದಲ್ಲಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಎಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವಾಹನಗಳ ಖರೀದಿಯನ್ನು ಉತ್ತೇಜನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವೇ 2015 ಫೇಮ್ ಇಂಡಿಯಾ ಮೊದಲ ಹಂತದ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಈ ಯೋಜನೆಯ ಅವಧಿ 2015 to 2019 ಇನ್ನು ಫೇಮ್ ಇಂಡಿಯಾ ಸೆಕೆಂಡ್ ಯೋಜನೆಯನ್ನು 2019 to 2024 ಜಾರಿಗೊಳಿಸಲಾಯಿತು. ನಂತರ ಇ

ಎಂಪಿಎಸ್ ಅಥವಾ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ 2024 ಅಥವಾ ವಿದ್ಯುತ್ ಚಲನಶೀಲತೆಯ ಉತ್ತೇಜನ ಯೋಜನೆ 2024 500 ಕೋಟಿ ರೂಪಾಯಿ ಅನುದಾನದೊಂದಿಗೆ 4 ತಿಂಗಳ ಕಾಲ ಜಾರಿಗೊಳಿಸಲಾಯಿತು. ನಂತರ 1/10/2024 31/3/2026 ಅವಧಿಯ ಪಿಎಂಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತರಲಾಯಿತು. ಈ ಒಂದು ಯೋಜನೆಗೆ ಈಗ 10,900 ಕೋಟಿ ರೂಪಾಯಿ ಅನುದಾನವನ್ನು ನೀಡಿ ಈ ಯೋಜನೆಯನ್ನು 31/3/2028 ವಿಸ್ತರಿಸಲಾಗಿದೆ. ಇದನ್ನೆಲ್ಲ ನಾವು ಗಮನಿಸಬೇಕಾದಂಥ ಅವಶ್ಯಕತೆ ಇದೆ. ಇನ್ನು ಈ ಯೋಜನೆಯ ಗುರಿಗಳೇನು ಅಂತ ನಾವು ನೋಡೋಣ. ಮೊಟ್ಟಮೊದಲಾಗಿ ಪಿಎಂ ಇ ಡ್ರೈವ್ ಯೋಜನೆಯು ಎಲೆಕ್ಟ್ರಿಕ್ ದ್ವಿಚಕ್ರ, ತ್ರಿಚಕ್ರ ವಾಹನಗಳು ಮತ್ತು ಇ ಬಸ್, ಇ ಟ್ರಕ್ಗಳು ಇವುಗಳ ನೇರ ಖರೀದಿಗೆ ಪ್ರೋತ್ಸಾಹಧನದ ಮೂಲಕ ಬೆಂಬಲ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ಇನ್ನು ಎರಡನೆಯದಾಗಿ ಯೋಜನೆಯಡಿ 24.97 ಲಕ್ಷ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳು ಮತ್ತು 39,034 ಈ ಆಟೋ ರಿಕ್ಷಾಗಳಿಗೆ ಸಹಾಯಧನವನ್ನು ನೀಡತಕ್ಕಂಥ ಗುರಿಯನ್ನು ಹೊಂದಲಾಗಿದೆ. ಇನ್ನು ಮೂರನೇದಾಗಿ ಪಿಎಂ ಇ ಡ್ರೈವ್ ಯೋಜನೆಯು 14,000 ಹೆಚ್ಚು ಇ ಬಸ್ಗಳಿಗೆ ಪ್ರೋತ್ಸಾಹಧನ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ನಾಲ್ಕನೆಯದಾಗಿ ತುರ್ತು ಆರೋಗ್ಯ ಸಾರಿಗೆಯನ್ನು ಆಧುನೀಕರಣಗೊಳಿಸಲು ಈ ಆಂಬುಲೆನ್ಸ್ಗಳಿಗೆ ಸಹಾಯಧನವನ್ನು ನೀಡತಕ್ಕಂಥದ್ದು ಕೂಡ ಇದರ ಗುರಿಯಾಗಿದೆ. ಇನ್ನು ಐದನೇದಾಗಿ ವಾಯುಮಾಲಿನ್ಯ ನಿಯಂತ್ರಣಕ್ಕಾಗಿ ಒಟ್ಟು 5,600 ಈ ಟ್ರಕ್ಗಳಿಗೆ ಪ್ರೋತ್ಸಾಹಧನವನ್ನು ನೀಡಲಾಗ್ತಾ ಇದ್ದು ಅವುಗಳಲ್ಲಿ 1,100 ಟ್ರಕ್ಗಳನ್ನು ದೆಹಲಿಗೆ ಹಂಚಿಕೆ ಮಾಡಿರತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಈ ಪಿಎಂಇ ಡ್ರೈವ್ ಯೋಜನೆಯ ಉದ್ದೇಶಗಳೇನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಮೊಟ್ಟಮೊದಲಾಗಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಪರಿಸರ ಸ್ನೇಹಿ ಸಾರಿಗೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ಎರಡನೇದಾಗಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ದೇಶದಲ್ಲಿ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳ ಖರೀದಿಯನ್ನು ಉತ್ತೇಜಿಸ್ತಕ್ಕಂಥದ್ದು. ಮೂರನೇದಾಗಿ ದೇಶೀಯವಾಗಿ ವಿದ್ಯುತ್ ವಾಹನಗಳ ಉತ್ಪಾದನೆಯನ್ನು ಹೆಚ್ಚಿಸಿ ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಬಲಪಡಿಸ್ತಕ್ಕಂಥದ್ದು. ನಾಲ್ಕನೇದಾಗಿ ಇಂಧನದ ಬಳಕೆಯನ್ನು ಕಡಿಮೆ ಮಾಡಿ ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸ್ತಕ್ಕಂಥದ್ದು. ಐದನೇದಾಗಿ ಸಾರ್ವಜನಿಕ ಚಾರ್ಜಿಂಗ್ ಕೇಂದ್ರಗಳ ಜಾಲವನ್ನು ವಿಸ್ತರಿಸ್ತಕ್ಕಂಥದ್ದು ಮತ್ತು ಅವುಗಳ ಪರೀಕ್ಷಾ ಸಂಸ್ಥೆಗಳನ್ನು ಆಧುನೀಕರಿಸಲು ಧನಸಹಾಯವನ್ನು ಮಾಡತಕ್ಕಂಥದ್ದು. ಇನ್ನು ಆರನೆಯದಾಗಿ ಎಲೆಕ್ಟ್ರಿಕ್ ವಾಹನಗಳ ಬೆಲೆಯನ್ನು ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ಅವು ಕೈಗೆಟಕುವಂಥ ಬೆಲೆಯಲ್ಲಿ ಸಿಗುವಂತೆ ಮಾಡ್ತಕ್ಕಂಥದ್ದು. ಏಳನೇದಾಗಿ ನಾವೆಲ್ಲರೂ ಕೇಳಿದ್ದೀವಿ ಗ್ರೀನ್ ಹೌಸ್ ಎಫೆಕ್ಟ್ ಅಂಥೇಳಿ, ಈ ರೀತಿಯಾಗಿರ್ತಕ್ಕಂಥ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ತಡೆಗಟ್ಟತಕ್ಕಂಥದ್ದು. ಎಂಟನೇದಾಗಿ ಪಿಎಂಇ ಡ್ರೈವ್ ಡಿಜಿಟಲ್ ವೋಚರ್ ಮೂಲಕ ವಿದ್ಯುತ್ ಖರೀದಿಯನ್ನು ಸುಲಭಗೊಳಿಸಿ ಗ್ರಾಹಕರಿಗೆ ಸಹಾಯಧನ ಪ್ರಯೋಜನವನ್ನು ತಕ್ಷಣವೇ ತಲುಪಿಸುವಂತೆ ಮಾಡ್ತಕ್ಕಂಥದ್ದು. ಇನ್ನು ಒಂಬತ್ತನೇದಾಗಿ ಸಾರಿಗೆ ಕ್ಷೇತ್ರದಲ್ಲಿ ಇಂಗಾಲದ ಹೆಜ್ಜೆಯ ಗುರುತುಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡ್ತಕ್ಕಂಥದ್ದು. ಹತ್ತನೇದಾಗಿ ಭಾರತವನ್ನು ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಗುರಿಯತ್ತ ಕೊಂಡೊಯ್ಯತಕ್ಕಂಥದ್ದು. ಇನ್ನು ಹನ್ನೊಂದನೆಯದಾಗಿ ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬೆಂಬಲಿಸತಕ್ಕಂಥದ್ದು. ಈ ಒಂದು ಯೋಜನೆಯಲ್ಲಿ ಸಹಾಯಧನವನ್ನು ನೀಡಲಾಗ್ತದೆ. ಯಾವ ರೀತಿ ಅದನ್ನು ನೀಡಲಾಗುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಈ ಸಹಾಯ ಧನದ ಯೋಜನೆಯಡಿ ಈ ವಾಹನಗಳ ಖರೀದಿಗಾಗಿ 5 ರೀತಿಯಾದಂಥ ವರ್ಗೀಕರಣವನ್ನು ಮಾಡಿರತಕ್ಕಂಥದ್ದನ್ನು ನಾವು ನೋಡಬಹುದು. ಮೊಟ್ಟ ಮೊದಲನೇದಾಗಿ ಈ ದ್ವಿಚಕ್ರ ವಾಹನಗಳು ಅಂದರೆ E2W ಇವುಗಳ ಖರೀದಿಗೆ ಬ್ಯಾಟರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 ರೂಪಾಯಿನಂತೆ ಗರಿಷ್ಠ 50,000 ರೂಪಾಯಿ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಎರಡನೇ ವರ್ಗದಲ್ಲಿ ಈ ತ್ರಿಚಕ್ರ ವಾಹನಗಳು ಅಂದರೆ E3W ವೆಹಿಕಲ್ಸ್ ಅಂತ ಏನು ಹೇಳ್ತೇವೆ ಅವುಗಳಿಗೆ, ಅವುಗಳಲ್ಲಿ ಇ ರಿಕ್ಷಾ ಮತ್ತು L5 ವರ್ಗದ ವಾಹನಗಳಿಗೆ ಬ್ಯಾಟ್ರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 ರೂಪಾಯಿನಂತೆ ಗರಿಷ್ಠ 75,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಮೂರನೇದಾಗಿ ಈ ಬಸ್ ಖರೀದಿಗೆ ಪ್ರತಿ ಕಿಲೋವ್ಯಾಟಿಗೆ 10,000 ರೂಪಾಯಿನಂತೆ 20 ಲಕ್ಷದಿಂದ ಗರಿಷ್ಠ 35 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ನಾಲ್ಕನೆಯದಾಗಿ ಈ ಟ್ರಕ್ಗಳಿಗೆ ಅಂತ ಹೇಳಿದರೆ ಅವುಗಳ ಗಿಗಾವ್ಯಾಟ್ ಅವರ್ ಎಂಬತಕ್ಕಂತಹ ಬ್ಯಾಟ್ರಿಯ ವಿದ್ಯುತ್ ಸಾಮರ್ಥ್ಯ, ಅದನ್ನು ಸಂಕ್ಷಿಪ್ತವಾಗಿ GVW ಸಾಮರ್ಥ್ಯ ಅಂತ ಕರೀತೇವೆ, ಅಥವಾ ಅವುಗಳ ತೂಕದ ಆಧಾರದ ಮೇಲೆ 2.9 ಲಕ್ಷ ರೂಪಾಯಿಗಳಿಂದ 9.6 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಐದನೇ ವರ್ಗದಲ್ಲಿ ತುರ್ತು ಆರೋಗ್ಯ ಸಾರಿಗೆಯ ಆಧುನೀಕರಣಕ್ಕಾಗಿ ವಿದ್ಯುತ್ ಆಂಬ್ಯುಲೆನ್ಸ್ಗಳಿಗೆ 20 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ ಪಿಎಂಇ ಡ್ರೈವ್ ಅಂತಕ್ಕಂಥ ಒಂದು ವೋಚರನ್ನು ನಾವು
ನಾವು ಪಡೀಬೇಕಾಗುತ್ತೆ. ಅದು ಏನು ಅನ್ನೋದನ್ನು ನಾವೀಗ ನೋಡೋಣ. ಪಿ ಎಂ ಇ ಡ್ರೈವ್ ಡಿಜಿಟಲ್ ವೋಚರ್ ಅಂತಕ್ಕಂಥದ್ದು ಅರ್ಹ ವಿದ್ಯುತ್ ವಾಹನಗಳ, ಅದರಲ್ಲೂ ಮುಖ್ಯವಾಗಿ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳ ಖರೀದಿದಾರರಿಗೆ ಸಹಾಯಧನ ಪಡೆಯಲು ಇರತಕ್ಕಂತಹ

0: ಒಂದು ಡಿಜಿಟಲ್ ಕೂಪನ್ ಆಗಿದೆ. ಇದು ಆಧಾರ್ ಆಧಾರಿತ ಇ KYC ಮೂಲಕ ದೃಢೀಕರಿಸಿದ ಅಧಿಕೃತ ಪೋರ್ಟಲ್ನಲ್ಲಿ ಉತ್ಪಾದಿಸಲಾಗುವಂತಹ ಒಂದು ವೋಚರ್ ಆಗಿದೆ. ಇದನ್ನು ಡೀಲರ್ಶಿಪ್ ಅಥವಾ ಅಧಿಕೃತ ಮಾರಾಟದಲ್ಲಿ ಬಳಸೋದ್ರಿಂದ ವಾಹನ ಖರೀದಿಯಲ್ಲಿ ತಕ್ಷಣವೇ ನಮಗೆ ರಿಯಾಯಿತಿ ಸಿಗುತ್ತೆ. ಇನ್ನು ಇದನ್ನು ಹೇಗೆ ನಾವು ಪಡಿಬೇಕು, ಅದು ಕೂಡ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಅನುಮೋದಿತವಾಗಿರತಕ್ಕಂತಹ ಡೀಲರ್ಶಿಪ್ನಿಂದ ಅಥವಾ ಅಧಿಕೃತ ಮಾರಾಟಗಾರರಿಂದ ಅರ್ಹವಾದಂತಹ ಈ ದ್ವಿಚಕ್ರ ಅಥವಾ ತ್ರಿಚಕ್ರ ವಾಹನಗಳನ್ನು ಖರೀದಿ ಮಾಡಬೇಕಾದರೆ PMEDrive.heavy.industries.gov.in ಭೇಟಿ ನೀಡಬೇಕು. ಇಲ್ಲಿ ಮುಖದ ದೃಢೀಕರಣ ಪ್ರಕ್ರಿಯೆಯ ಮೂಲಕ ಡೀಲರ್ PMEDrive ಆ್ಯಪನ್ನು ಬಳಸಿ ಆಧಾರ್ ಆಧಾರಿತ ಈ KYCಯನ್ನು ಪೂರ್ಣಗೊಳಿಸಲಾಗುತ್ತೆ. ನಂತರ ದೃಢೀಕರಣ ಅಂತಕ್ಕಂಥದ್ದು ಯಶಸ್ವಿಯಾಗಿ ಪೋರ್ಟಲ್ನಲ್ಲಿ ಒಂದು ವಿಶಿಷ್ಟವಾದ ಇ ವೋಚರ್ ಸೃಷ್ಟಿಯಾಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿದಾಗ ನೋಂದಾಯಿತ ಮೊಬೈಲ್ಗೆ ವೋಚರ್ SMS ಮೂಲಕ ಬರುತ್ತದೆ. ಈ ವೋಚರ್ಗೆ ಸಹಿ ಮಾಡಿ ಅಧಿಕೃತ ಮಾರಾಟಗಾರರಿಗೆ ಸಲ್ಲಿಸಿದ ತಕ್ಷಣ ಅವರೂ ಸಹ ಸಹಿ ಮಾಡಿ ವೋಚರನ್ನು ಪೋರ್ಟಲ್ಗೆ ಅಪ್ಲೋಡ್ ಮಾಡ್ತಾರೆ. ಸಹಾಯಧನವು ಅಂತಿಮ ಹಣ ಪಾವತಿಸಿದ ತಕ್ಷಣ ನಮಗೆ ದೊರಕುತ್ತದೆ. ಈ ವಾಹನ ತಯಾರಕರು ಈ ವೋಚರನ್ನು ಸರ್ಕಾರದಿಂದ ಸಹಾಯಧನವನ್ನು ಮರಳಿ ಪಡೆಯಲಿಕ್ಕೋಸ್ಕರ ಬಳಸ್ತಾರೆ. ಧನ್ಯವಾದ.
1: ಇದುವರೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ E-Drive ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ H. ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ, ಈಗ ಸಮಯ 1:10 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಸಂಸತ್ ಮುಂಗಾರು ಅಧಿವೇಶನ, ಸರ್ವಪಕ್ಷ ಸಭೆ ಆರಂಭ, ಪ್ರತಿಭಟನೆ ಬಳಿಕ ಪ್ರತಿಪಕ್ಷಗಳ ಮರು ಭಾಗವಹಿಸುವಿಕೆ. ಮೂರು ರಾಷ್ಟಗಳ ಪ್ರವಾಸಕ್ಕಾಗಿ ಪ್ರಯಾಣ ಬೆಳೆಸಿದ ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆ ಮೆಲ್ಡೋವಾ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಭಾರೀ ಮಳೆಯಿಂದ ಹಠಾತ್ ಪ್ರವಾಹ, ನೂರಾರು ಜನರ ಸ್ಥಳಾಂತರ, ಕೇಂದ್ರ ಸರ್ಕಾರದಿಂದ ಅಗತ್ಯ ನೆರವಿನ ಭರವಸೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026, ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ ಭಾರತದ ಪಿಬಿ ಸಿಂಧು. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಸರಣಿ ಕೈವಶಕ್ಕೆ ಭಾರತ ಇಂಗ್ಲೆಂಡ್ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೂ ಮುನ್ನ ಕೇಂದ್ರ ಸರ್ಕಾರ ಕರೆದಿದ್ದ ಸರ್ವಪಕ್ಷ ಸಭೆ ಇಂದು ಸಂಸತ್ ಸಂಕೀರ್ಣದಲ್ಲಿ ಆರಂಭವಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹಾಗೂ ರಾಜ್ಯಸಭೆಯ ಸಭಾನಾಯಕ ಜೆಪಿ ನಡ್ಡಾ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆ ಆರಂಭವಾದ ತಕ್ಷಣವೇ ಪ್ರತಿಪಕ್ಷಗಳು ಪ್ರತಿಭಟಿಸಿ ಸಭೆಯಿಂದ ಹೊರನಡೆದವು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೊಯಿತ್ರ, ಕಾಂಗ್ರೆಸ್, ಸಮಾಜವಾದಿ ಪಕ್ಷ, ಡಿಎಂಕೆ, ಜೆಎಂಎಂ, ತೃಣಮೂಲ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಕ್ಷ ಸೇರಿದಂತೆ ಎಲ್ಲಾ ಪ್ರತಿಪಕ್ಷಗಳು ಪ್ರತಿಭಟಿಸಿ ಸಭೆಯಿಂದ ಹೊರನಡೆದವು ಎಂದು ತಿಳಿಸಿದರು. ಸರ್ವಪಕ್ಷ ಸಭೆಯಲ್ಲಿ ಪಾಲ್ಗೊಂಡಿದ್ದ ರಾಷ್ಟೀಯ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ, ಎನ್ಸಿಪಿಐ ಮಾನ್ಯತೆ ಪಡೆದ ಸಂಸದೀಯ ಪಕ್ಷವಲ್ಲ ಎಂದು ಪ್ರತಿಪಕ್ಷದವರು ಆರೋಪಿಸಿದರು. ಆದರೆ ತಮ್ಮ ಪ್ರತಿಭಟನೆಯನ್ನು ದಾಖಲಿಸಿದ ಬಳಿಕ ಕಾಂಗ್ರೆಸ್ ಸಂಸದ ಜಯರಾಮ್ ರಮೇಶ್, ಸಿಪಿಐಎಂ ನಾಯಕ ಜಾನ್ ಬ್ರಿಟ್ಟಾಸ್ ಸೇರಿದಂತೆ ಪ್ರತಿಪಕ್ಷದ ಸದಸ್ಯರು ಪುನಃ ಸಭೆಯಲ್ಲಿ ಭಾಗವಹಿಸಿದರು. ಮುಂಗಾರು ಅಧಿವೇಶನದಲ್ಲಿ ಹಲವು ಪ್ರಮುಖ ಮಸೂದೆಗಳನ್ನು ಚರ್ಚಿಸಲು ಹಾಗೂ ಅಂಗೀಕಾರಕ್ಕಾಗಿ ಮಂಡಿಸುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಉಭಯ ಸದನಗಳ ಕಲಾಪ ಸುಗಮವಾಗಿ ನಡೆಯಲು ಎಲ್ಲಾ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೋರಲು ಸರ್ಕಾರ ಈ ಸಭೆ ನಡೆಸಿದೆ. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭಗೊಂಡು ಮುಂದಿನ ತಿಂಗಳ 13ರವರೆಗೆ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗಳ ಮೂರು ರಾಷ್ಟಗಳ ಭೇಟಿಗೆ ಪ್ರಯಾಣ ಬೆಳೆಸಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ರಾಷ್ಟಪತಿಯವರು ನಾಳೆ ಮೊಲ್ಡೋವಾ ತಲುಪಲಿದ್ದು ಅಲ್ಲಿನ ಅಧ್ಯಕ್ಷೆ ಮೈಯಾ ಸೆಂಡು ಅವರನ್ನು ಭೇಟಿ ಮಾಡಿ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಮೊಲ್ಡೋವಾ ಸಂಸತ್ ಅಧ್ಯಕ್ಷ ಇಗೋರ್ ಗ್ರೋಸು ಅವರನ್ನು ಭೇಟಿ ಮಾಡಲಿದ್ದಾರೆ. ಅಲ್ಲದೆ ಮೊಲ್ಡೋವಾ ಭಾರತ ಸಂಸದೀಯ ಸ್ನೇಹ ಸಮೂಹದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದಲ್ಲದೆ

0: ರಾಷ್ಟಪತಿಯವರು ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದು, ಮೊಲ್ಡೋವಾದಲ್ಲಿನ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಭಾರತದ ರಾಷ್ಟಪತಿಯೊಬ್ಬರು ಮೊಲ್ಡೋವಾಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲಾಗಿದೆ. ಮೊಲ್ಡೋವಾ ಭೇಟಿಯ ಬಳಿಕ ರಾಷ್ಟಪತಿಯವರು ತಮ್ಮ ಪ್ರವಾಸದ ಎರಡನೇ ಚರಣದಲ್ಲಿ ಮಂಗಳವಾರ ಉತ್ತರ ಮ್ಯಾಸಿಡೋನಿಯಾ ತಲುಪಲಿದ್ದಾರೆ. ಭೇಟಿಯ ವೇಳೆ ರಾಷ್ಟಪತಿಯವರು ಅಲ್ಲಿನ ಅಧ್ಯಕ್ಷೆ ಗೋರ್ಡಾನಾ ಸಿಲ್ಯಾನೋಸ್ಕಾ ಡಾವ್ಕೋವಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಅಲ್ಲದೆ ಪ್ರಧಾನಿ ಕ್ರಿಸ್ಟಿಜನ್ ಮಿಕೋಸ್ಕಿ ಮತ್ತು ಸಂಸತ್ ಅಧ್ಯಕ್ಷರನ್ನು ಸಹ ಭೇಟಿ ಮಾಡಲಿದ್ದಾರೆ. ರಾಷ್ಟಪತಿಯವರು ಉತ್ತರ ಮ್ಯಾಸಿಡೋನಿಯಾ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು, ಭಾರತ ಉತ್ತರ ಮ್ಯಾಸಿಡೋನಿಯಾ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರವಾಸದ ಅಂತಿಮ ಹಂತದಲ್ಲಿ ರಾಷ್ಟಪತಿಯವರು ಗುರುವಾರ ರೊಮಾನಿಯಾ ತಲುಪಲಿದ್ದಾರೆ. ಎರಡು ದಿನಗಳ ರೊಮಾನಿಯಾ ಭೇಟಿಯ ಸಂದರ್ಭದಲ್ಲಿ ಅವರು ಅಧ್ಯಕ್ಷ ನಿಕುಶೋರ್ ಡಾನ್, ಹಂಗಾಮಿ ಪ್ರಧಾನಿ ಇಲಿಯೆ ಬೊಲೆಜಾನ್, ಸೆನೆಟ್ ಅಧ್ಯಕ್ಷ ಮಿರ್ಚಿಯಾ ಅಬ್ರುಡಿಯನ್ ಮತ್ತು ಪ್ರತಿನಿಧಿಗಳ ಸಭೆಯ ಅಧ್ಯಕ್ಷ ಸೊರಿನ್ ಗ್ರಿಂಡಿಯಾನು ಅವರನ್ನು ಭೇಟಿ ಮಾಡಲಿದ್ದಾರೆ. ಇದಲ್ಲದೆ ರೊಮಾನಿಯಾ ಭಾರತ ಸಂಸದೀಯ ಸ್ನೇಹ ಸಮೂಹದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಬಳಿಕ ಭಾರತ ರೊಮಾನಿಯಾ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದು, ಅಲ್ಲಿನ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾಹಿತಿ ನೀಡಿದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಹಠಾತ್ ಪ್ರವಾಹ ಉಂಟಾದ ಪರಿಣಾಮ ನೂರಾರು ನಿವಾಸಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಇಂದು ಮುಂಜಾನೆ ಬೇಲಾ ಕಾಲೋನಿಯಲ್ಲಿರುವ ಹೊಸ ಬಸ್ ನಿಲ್ದಾಣ ಸೇರಿದಂತೆ ತಗ್ಗು ಪ್ರದೇಶಗಳು ನೀರಿನಿಂದ ಜಲಾವೃತಗೊಂಡಿವೆ. ನದಿಗಳು ಅಪಾಯದ ಮಟ್ಟ ಮೀರಿ ಹರಿದ ಪರಿಣಾಮ ಹಲವು ವಾಹನಗಳು ಕೊಚ್ಚಿಹೋಗಿವೆ. ಮಳೆಯಿಂದಾಗಿ ಅಲ್ಲಿ ವ್ಯಾಪಕ ಹಾನಿ ಮತ್ತು ಜನಜೀವನ ಅಸ್ತವ್ಯಸ್ತವಾಗಿದೆ. ಸ್ಥಳೀಯ ಆಡಳಿತದ ಸಹಯೋಗದೊಂದಿಗೆ ರಕ್ಷಣಾ ಮತ್ತು ಪರಿಹಾರ ತಂಡಗಳು ಸಂತ್ರಸ್ತ ಕುಟುಂಬಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವ ಕಾರ್ಯದಲ್ಲಿ ತೊಡಗಿವೆ. ಜಮ್ಮು ಕಾಶ್ಮೀರದ ಕಟ್ರಾ ಉಪವಿಭಾಗೀಯ ಆಡಳಿತವು ಮುಂಗಾರು ವಿಪತ್ತು ನಿರ್ವಹಣೆಗೆ ತ್ವರಿತ ಸ್ಪಂದನೆ ಹಾಗೂ ಸಮರ್ಪಕ ಸಮನ್ವಯಕ್ಕಾಗಿ ನಿಯಂತ್ರಣ ಕೊಠಡಿಯನ್ನು ಸ್ಥಾಪಿಸಿದೆ. ನಿಯಂತ್ರಣ ಕೊಠಡಿಯು ದಿನದ 24 ಗಂಟೆಯೂ ಮುಂಗಾರು ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲಿದೆ. ಈ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಹಾಗೂ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿ ರಜೌರಿ ಜಿಲ್ಲೆಯಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಉಂಟಾಗಿರುವ ಪ್ರವಾಹ ಪರಿಸ್ಥಿತಿಯ ಕುರಿತು ಮಾಹಿತಿ ಪಡೆದರು. ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಹಾಗೂ ಪ್ರವಾಹದಿಂದ ಸಂತ್ರಸ್ತರಾದ ಜನರ ಸುರಕ್ಷತೆ ಮತ್ತು ಭದ್ರತೆ ಖಾತರಿಪಡಿಸಲು ಕೇಂದ್ರ ಸರ್ಕಾರದಿಂದ ಎಲ್ಲಾ ರೀತಿಯ ಅಗತ್ಯ ನೆರವು ನೀಡುವುದಾಗಿ ಸಚಿವರು ಭರವಸೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ಅವರು ಇಂದು ಬೆಳಗ್ಗೆ ನವದೆಹಲಿಯಲ್ಲಿ ತಾಂಜಾನಿಯಾದ ಸಂಯುಕ್ತ ಗಣರಾಜ್ಯದ ಅರೆ ಸ್ವಾಯತ್ತ ಪ್ರದೇಶವಾದ ಜಾಂಜಿಬಾರ್ನ ಅಧ್ಯಕ್ಷ ಡಾ ಹುಸೇನ್ ಅಲಿ ಮ್ಯೂನಿ ಅವರನ್ನು ಭೇಟಿ ಮಾಡಿದರು. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಡಾ ಜಯಶಂಕರ್, ಉಭಯ ನಾಯಕರು ಉನ್ನತ ಶಿಕ್ಷಣ, ಸಾಮರ್ಥ್ಯ ಅಭಿವೃದ್ಧಿ, ನೀರು ಸರಬರಾಜು, ಆರೋಗ್ಯ, ಕೃತಕ ಬುದ್ದಿಮತ್ತೆ, ಡಿಜಿಟಲ್ ತಂತ್ರಜ್ಞಾನ ಹಾಗೂ ಇತರ ಆದ್ಯತಾ ಕ್ಷೇತ್ರಗಳಲ್ಲಿ ಭಾರತ ತಾಂಜಾನಿಯಾ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ಇಂದು ನವದೆಹಲಿಯಲ್ಲಿ ಆಯೋಜಿಸಿದ್ದ ಸಂಡೇ ಆನ್ ಸೈಕಲ್ ಅಭಿಯಾನದ 82ನೇ ಆವೃತ್ತಿಯಲ್ಲಿ ಭಾಗವಹಿಸಿದ್ದರು. ದೇಶದಾದ್ಯಂತದ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಸಿಬ್ಬಂದಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಅಭಿಯಾನವು ಆರೋಗ್ಯ, ದೈಹಿಕ ಸದೃಢತೆ ಹಾಗೂ ಪರಿಸರ ಸಂರಕ್ಷಣೆಯ ಮಹತ್ವದ ಸಂದೇಶವನ್ನು ಸಾರಿದೆ ಎಂದು ಸಚಿವ ಮನ್ಸುಖ್ ಮಾಂಡವೀಯ ಹೇಳಿದರು. ಸೈಕಲ್ ಸವಾರಿ ಸಣ್ಣ ಪ್ರಯತ್ನವಾದರೂ ಅದರ ಪ್ರಯೋಜನಗಳು ಅಪಾರವಾಗಿವೆ. ಪ್ರತಿ ಭಾನುವಾರ ಕನಿಷ್ಠ 1 ಗಂಟೆ ಸೈಕಲ್ ಸವಾರಿಗೆ ಮೀಸಲಿಡುವಂತೆ ಸಾರ್ವಜನಿಕರಿಗೆ ಅವರು ಕರೆ ನೀಡಿದರು. 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುನ್ನುಡಿ ಬರೆದ ಕ್ರಾಂತಿಕಾರಿ ಯೋಧ ಮಂಗಲ್ ಪಾಂಡೆ ಅವರ ಜನ್ಮದಿನವನ್ನು ಇಂದು ದೇಶಾದ್ಯಂತ ಆಚರಿಸಲಾಗುತ್ತಿದೆ. 1827ರ ಜುಲೈ 19ರಂದು ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯ ನಾಗ್ವಾ ಗ್ರಾಮದಲ್ಲಿ ಜನಿಸಿದ ಅವರು ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ 34ನೇ ಬೆಂಗಾಲ್ ನೇಟಿವ್ ಇನ್ಫ್ಯಾಂಟ್ರಿ ಪಡೆಯ ಸೈನಿಕರಾಗಿದ್ದರು. ಭಾರತದ ಸ್ವಾತಂತ್ರ್ಯ ಹೋರಾಟದ ಮೊದಲ ಕ್ರಾಂತಿಕಾರಿ ಯೋಧರಲ್ಲಿ ಮಂಗಲ್ ಪಾಂಡೆ ಪ್ರಮುಖ ಸ್ಥಾನ ಪಡೆದಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಮಂಗಲ್ ಪಾಂಡೆ ಅವರ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಂಗಲ್ ಪಾಂಡೆ ಅವರಿಗೆ ಗೌರವ

0: ಗೌರವನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮಾತೃಭೂಮಿಯ ಗೌರವ ಮತ್ತು ಸ್ವಾಭಿಮಾನವನ್ನು ಕಾಪಾಡಲು ಮಂಗಲ್ ಪಾಂಡೆ ಅವರು ತಮ್ಮ ಪ್ರಾಣವನ್ನೇ ಅರ್ಪಿಸಿದರು ಎಂದು ಹೇಳಿದರು. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ಭಾರತದ ಪಿವಿ ಸಿಂಧು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಟೋಕಿಯೋದಲ್ಲಿ ಇಂದು ನಡೆದ ಫೈನಲ್ನಲ್ಲಿ ಆತಿಥೇಯ ದೇಶದ ಹಾಗೂ ಹಾಲಿ ವಿಶ್ವ ಚಾಂಪಿಯನ್ ಅಕಾನೆ ಯಮಗುಚಿ ಅವರನ್ನು 21-17 21-17 ನೇರ ಸೆಟ್ಗಳಿಂದ ಮಣಿಸಿದ ಸಿಂಧು ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ಜಯದೊಂದಿಗೆ ಸಿಂಧು ಸುಮಾರು 2 ವರ್ಷಗಳ ಬಳಿಕ ಬಿಡಬ್ಲ್ಯೂಎಫ್ ವರ್ಲ್ಡ್ ಟೂರ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದು 7 ವರ್ಷಗಳ ಬಳಿಕ ಪ್ರಮುಖ ವೈಯಕ್ತಿಕ ಪ್ರಶಸ್ತಿಯನ್ನು ಗೆದ್ದ ಸಾಧನೆಯನ್ನು ದಾಖಲಿಸಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ನಿರ್ಣಾಯಕ 3ನೇ ಪಂದ್ಯ ಇಂದು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. 3 ಪಂದ್ಯಗಳ ಈ ಸರಣಿಯಲ್ಲಿ ಉಭಯ ತಂಡಗಳು 1-1 ಸಮಬಲ ಸಾಧಿಸಿವೆ. ಬ್ರಿಟನ್ ಪ್ರವಾಸದಲ್ಲಿ ಮೊದಲ ಸರಣಿ ಗೆಲುವಿನ ನಿರೀಕ್ಷೆಯಲ್ಲಿರುವ ಭಾರತ ತಂಡ ಇಂದಿನ ಪಂದ್ಯದಲ್ಲಿ ಜಯ ಸಾಧಿಸಿ ಪ್ರವಾಸವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸುವ ಗುರಿ ಹೊಂದಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ 2026 ಅಂತಿಮಘಟ್ಟ ತಲುಪಿದೆ. ಪಂದ್ಯಾವಳಿಯ ಫೈನಲ್ ಪಂದ್ಯ ಇಂದು ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ ಮುಂಗಾರು ಅಧಿವೇಶನ ಸರ್ವಪಕ್ಷ ಸಭೆ ಆರಂಭ, ಪ್ರತಿಭಟನೆ ಬಳಿಕ ಪ್ರತಿಪಕ್ಷಗಳ ಮರುಭಾಗವಹಿಸುವಿಕೆ. 3 ರಾಷ್ಟ್ರಗಳ ಪ್ರವಾಸಕ್ಕಾಗಿ ಪ್ರಯಾಣ ಬೆಳೆಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಾಳೆ ಮೋಲ್ಡೋವಾ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಭಾರೀ ಮಳೆಯಿಂದ ಹಠಾತ್ ಪ್ರವಾಹ, 100+ ಜನರ ಸ್ಥಳಾಂತರ, ಕೇಂದ್ರ ಸರ್ಕಾರದಿಂದ ಅಗತ್ಯ ನೆರವಿನ ಭರವಸೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ ಭಾರತದ ಪಿವಿ ಸಿಂಧು. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಸರಣಿ ಕೈವಶಕ್ಕೆ ಭಾರತ ಇಂಗ್ಲೆಂಡ್ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಬೆಂಗಳೂರು, ಈಗ ಚಿತ್ರಗೀತೆಗಳು. ಮೊದಲಿಗೆ ಬೇವು ಬೆಲ್ಲ ಚಿತ್ರದ ಗೀತೆ, ರಾಜೇಶ್ ಕೃಷ್ಣನ್ ಮತ್ತು ಚಂದ್ರಿಕಾ ಗುರುರಾಜ್ ಅವರ ಧ್ವನಿಯಲ್ಲಿ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸರೇಖಾ ಅವರದು.

0: ಏನು ರಂಗ, ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
4: ರಾಜೇಶ್ ಅವರ ಧ್ವನಿಯಲ್ಲಿ ಆಂಧ್ರ ಹೆಂಡತಿ ಚಿತ್ರದ ಗೀತೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಈಗ ಸಮಯ ಸರಿಯಾಗಿ 1:30 ಚೈತ್ರವನ್ನ ಕಾರ್ಯಕ್ರಮ ಕೇಳುವಿರಿ. ಮೊದಲಿಗೆ ಒಂದು ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಪ್ರಿಯ ಕೇಳಿದರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 24ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್.
5: ಪಾರ್ಥನು ವರ್ತಿಸಿದ ರೀತಿಯನ್ನು, ಮಾಡಿದ ಪ್ರಮಾದವನ್ನು, ಮಣಿಪುರದ ಅರಸನನ್ನು ಜರಿದ ರೀತಿಯನ್ನು ಕೃಷ್ಣ ಭೀಮ ಮುಂತಾದವರಿಗೆ ತಿಳಿಸುತ್ತಾ ಕೌಂತೆಯನ ಕುಮಾರನು ಕೆರಳಿ ಕಲಿಪಾರ್ಥನ ಕೊರಳನ್ನು ದೂರದಲ್ಲಿ ಕತ್ತರಿಸಿದ ಕರುಣಾಜನಕ ಘಟನೆಗಳನ್ನು ಕಿರಿದಾಗಿ ವಿವರಿಸಿದರು. ಅಷ್ಟರಲ್ಲಿ ಅರ್ಜುನನ ಮಗ ಭೀಮನ ಕಾಲಿಗೆ ಎರಗುತ್ತಾ ಒತ್ತರಿಸಿ ಬರುವ ದುಃಖವನ್ನು ಹತ್ತಿಕ್ಕಿಕೊಳ್ಳುತ್ತಾ, ದೊಡ್ಡಪ್ಪ, ಸಹೋದರನನ್ನು ಸಾಯಿಸಿದವನು ಶತ್ರುವಲ್ಲವೇ? ಹೆತ್ತ ತಂದೆಯನ್ನೇ ಕೊಂದವನು? ಅಂತಹ ಪಾಪಿಗಳು ಪ್ರಪಂಚದಲ್ಲಿ ಇನ್ನಾರಾದರೂ ಇರುವರೇ? ಇಂತಹ ಪರಮ ಪಾಪಿ ಪ್ರಪಂಚದಲ್ಲಿ ಜೀವಿಸಿರಬಾರದು. ತೆಗೆದುಕೋ ಈ ಗದೆಯನ್ನು, ಎದೆಯನ್ನು ಸೀಳಿ ಪರಲೋಕಕ್ಕೆ ಕಳಿಸು ಎಂದು ಅತೀವ ವ್ಯಥೆಯಿಂದ ಭೀಮನನ್ನು ಒತ್ತಾಯಿಸುತ್ತಿದ್ದಾನೆ.

0: ತತ್ಕ್ಷಣದೊಳ್ ಅರಿದಂತೆ ಕತ್ತರಿಸು ಚಕ್ರದಿಂ ಪಕ್ಷಿ ವಾಹನ ತನ್ನ ಕೊರಲನು ಕತ್ತರಿಸು ಎಂದ ಪಾರ್ಥಿ ಕೆಡದನು ಅಚ್ಯುತ ನಡಿಯೊಳು.
1: ಅವನ ಮನಸ್ಸಿನಲ್ಲಿ ಪಾಪ ಪ್ರಜ್ಞೆ ಯಾವ ರೀತಿಯಲ್ಲಿ ಕಾಡುತ್ತಿತ್ತೆಂದರೆ ಭೀಮನನ್ನು ಬಿಟ್ಟು ಈಗ ಕೃಷ್ಣನಲ್ಲಿ ಕೇಳುತ್ತಿದ್ದಾನೆ, ಶ್ರೀಕೃಷ್ಣ ಮುರಾರಿ, ಧರ್ಮದ್ರೋಹಿಗಳನ್ನು ಭಾಗವತ ವಿರೋಧಿಗಳನ್ನು ರಕ್ಷಿಸದೆ ಶಿಕ್ಷಿಸುವುದು ನಿನ್ನ ಕರ್ತವ್ಯವಲ್ಲವೇ? ನಿನ್ನ ಪರಮ ಭಕ್ತನು ಪರಮ ಭಾಗವತೋತ್ತಮನು ನಿನ್ನ ಸಖನು ಹೆತ್ತ ತಂದೆಯೂ ಆದ ಪಾರ್ಥನನ್ನೇ ವಧಿಸಿದ ಈ ಪರಮ ಪಾಪಿಗೆ ಪ್ರಾಯಶ್ಚಿತ್ತ

ಆಗ ಬೇಡವೇ? ಅದಕ್ಕೆ ಅಂದು ರಾಹುವಿನ ಕತ್ತನ್ನು ಚಕ್ರದಿಂದ ಕತ್ತರಿಸಿದಂತೆ ನನ್ನ ಶಿರವನ್ನು ಸುದರ್ಶನದಿಂದ ಸಂಹರಿಸಿ ನನಗೆ ಮೋಕ್ಷ ಕರುಣಿಸು ಎಂದು ಕೃಷ್ಣನ ಕಾಲಿಗೆ ಕಣ್ಣೀರಿನ ಅಭಿಷೇಕ ಮಾಡಿದ ಚಿತ್ರಾಂಗದೆಯ ಪುತ್ರ.

ಮಹಾಸ್ಥಿತ ಪ್ರಜ್ಞನಾದ ಪುರುಷೋತ್ತಮನಾದ ಶ್ರೀಕೃಷ್ಣನಿಗೂ, ವಜ್ರ ಹೃದಯ ರುದ್ರಾವತಾರನಾದ ಭೀಮನಿಗೂ ಬಭ್ರುವಾಹನನ ಘೋರ ವಿಷಮ ಪರಿಸ್ಥಿತಿ ಕಂಡು ಮರುಕವಾಯಿತು. ಇಂತಹ ಸ್ಥಿತಿಯಲ್ಲಿಯೇ ಕುಂತಿಯನ್ನು ಕಂಡು ಆತನ ಮಗನನ್ನು ಕೊಂದ ಕಡು ಪಾಪಿ ಮೊಮ್ಮಗ ತಾನು ಎಂದು ಹೇಳಿಕೊಳ್ಳಲು ಪಾಪ ಪ್ರಜ್ಞೆ ಕಾಡುತ್ತಿದೆ ಎಂದು ಕುಂತಿಯನ್ನು ತಬ್ಬಿಕೊಂಡು ಕಣ್ಣೀರುಗರೆದ ಬಭ್ರುವಾಹನ. ದೇವಕಿ ಯಶೋಧೆಯರ ಕಾಲಿಗೆ ರಗುತ್ತಾ, ಈ ಪಾಪಿಯನ್ನು ಆಶೀರ್ವದಿಸದಿರಿ, ನನಗೆ ಆಶೀರ್ವಾದ ಬೇಡ ಎಂದು ಭ್ರಮೆಯಿಂದ ಬಳಲಿದ. ಪಾರ್ಥನ ಪತ್ನಿಯರು ಎಂದರೆ ತನ್ನ ತಾಯಂದಿರಾದ ಚಿತ್ರಾಂಗದೆ ಉಲೂಪಿಯರನ್ನು ಸಮಾಧಾನಿಸಿ ಎಂದು ಮರುಗುತ್ತ ಭ್ರಮೆಯಿಂದ ಏನನ್ನೋ ನುಡಿಯತೊಡಗಿದ.

ಅಳುತ್ತಿರುವ ಉಲೂಪಿ ಚಿತ್ರಾಂಗದೆಯರು ಕುಂತಿಯನ್ನು ದೇವಕ್ಕೆ ಯಶೋದೆಯರನ್ನು ವಂದಿಸಿ ದುಃಖಾರ್ತರಾಗಿ ಕಣ್ಣೀರುಗರೆಯುತ್ತಾ, ನಾತಾದೃಷ್ಟ ನರನ ಪತ್ನಿಯರು ತಾವೆಂದು, ಪತಿಯನ್ನು ಕಳೆದುಕೊಂಡ ವಿಧವೆಯರೆಂದು ಒಂದೇ ಸವನೆ ರೋಧಿಸುತ್ತಿರುವಾಗ ಕುಂತಿಯ ದುಃಖದ ಕಟ್ಟೆಯೊಡೆಯಿತು. ಕೌಂತೆಯನ ಕಳೆಬರಹದ ಮೇಲೆ ಬಿದ್ದು ದುಃಖದಿಂದ ಶ್ರೀಕೃಷ್ಣನನ್ನು ಕುರಿತು ಹೇಳುತ್ತಿದ್ದಾಳೆ.

ಎಲೈ ದೇವಕೀರ್ತನೆಯ ಪಾರ್ಥನ ಪರಿಸ್ಥಿತಿಯನ್ನು ನೋಡು. ನಾನು ಮಧ್ಯಮ ಪಾಂಡವನನ್ನು ಕಳೆದುಕೊಂಡು ಅನಾಥಳಾಗಿದ್ದೇನೆ. ಪುತ್ರಶೋಕಂ ನಿರಂತರಂ, ಮಗನಿಲ್ಲದ ಶೋಕದ ಉರಿ ನನ್ನನ್ನು ಸುಡುತ್ತಲಿದೆ. ಕುರುಕ್ಷೇತ್ರ ಸಮರದಲ್ಲಿ ಪಾರ್ಥನು ರಥದ

ಸಾಮರ್ಥ್ಯವನ್ನು, ಅಷ್ಟೇ ಅಲ್ಲ ಪಾಂಡವರ ಜೀವನದ ಸಾರಥ್ಯವನ್ನು ವಹಿಸಿಕೊಂಡು ಪಾರ್ಥ ಸಾರಥಿ ಎಂಬ ಅನ್ವರ್ಥದಲ್ಲಿ ನಮ್ಮನ್ನು ಕೊರೆದಿದ್ದೆ. ಆದರೆ ಇನ್ನು ಮುಂದೆ ಪ್ರಾರ್ಥನೆ ಇಲ್ಲದ ಮೇಲೆ ಯಾರಿಗೆ ಸಾರಥಿಯಾಗಿ ರಥವನ್ನು ಮುನ್ನಡೆಸುವೆ? ಪಾರ್ಥ ಸಾರಥಿ ಎಂಬ ಹೆಸರನ್ನು ಉಳಿಸಿಕೊಳ್ಳುವೆಯಾ? ಈತ ನಳಿದ ಮೇಲೆ ತ್ರೈಲೋಕ್ಯ ವೀರನೆಂಬ ಬಿರುದು ಯಾರಿಗೆ ದಕ್ಕಿತು? ಗಾಂಡೀಯವನ್ನು ಹಿಡಿದು ಉಗ್ರ ಪ್ರತಾಪಿಯಾಗಿ ಶತ್ರುಗಳನ್ನು ದಮನ ಮಾಡುವವರಾರು? ಇನ್ನು ಧರ್ಮರಾಯನು ಯಾರನ್ನು ರಕ್ಷಣೆಗೆ ಕಳುಹುವನು? ತ್ರಿಕಾಲ ಜ್ಞಾನಿಯಾದ ನೀನೇ ಬಲ್ಲೆ ಎಂದು ಭಕ್ತಿಯಿಂದ ರೋದಿಸುತ್ತಾ ಹೇಳಿದಳು ಕುಂತಿ.

ಮತ್ತೆ ಇತ್ತ ನೋಡು, ಅತ್ತ ಮಗ ಇತ್ತ ಮೊಮ್ಮಗ, ಇಂತಹ ದುಃಖದ ಪ್ರಸಂಗ ಪ್ರಾಯಶಃ ಪ್ರಪಂಚದಲ್ಲಿ ಯಾರಿಗೂ ಬಂದಿರಲಿಕ್ಕೆ ಸಾಧ್ಯವಿಲ್ಲ. ಕರ್ಣನ ಮಗನಾದ ವೃಷಕೇತು ರಣಾಂಗಣದಲ್ಲಿ ಮಡಿದು ಬಿದ್ದಿದ್ದಾನೆ. ಈ ದುಃಖವನ್ನು ನಾನೆಂತೂ ಸೇರಿಸಲಿ? ದುರಂತ ನಾಯಕನಾದ ಕರ್ಣನ ಮರಣವನ್ನು ಕರ್ಣಜನ ಸಾಹಸ ಸಾಮರ್ಥ್ಯವನ್ನು ಕಂಡು ಮರೆಯಲು ಪ್ರಯತ್ನಿಸಿದೆ. ವೃಷಕೇತು ಪ್ರವರ್ಧಮಾನಕ್ಕೆ ಬರುತ್ತಿದ್ದಾನೆ. ಏನೇ ಇರಲಿ, ಸೂರ್ಯ ಸುತನ ಸುತನಲ್ಲವೇ? ಅತ್ಯಧಿಕ ಪರಾಕ್ರಮಿ ದಾನವೀರ ಶೂರ ಕರ್ಣನ ಮಗನಲ್ಲವೇ? ಆದರೆ ಈ ಸಂತಾನದ ಕುರಿಯನ್ನು ಬಾಲಕನು ಕಡಿದು ಹಾಕಿದ ಮೇಲೆ ನಾನಿನ್ನು ಏನನ್ನು ಕಂಡು ದುಃಖವನ್ನು ಮರೆಯಲಿ ಎಂದು ಮಗ ಮೊಮ್ಮಗರಿಬ್ಬರ ಅಳಿಯವನು ನೆನೆಸಿ ಕುಂತಿ ಒಂದೇ ಸವನೆ ರೋಧಿಸುತ್ತಿದ್ದಾಳೆ.

ಫಣಿರಾಜನು ಪಾತಾಳದಿಂದ ತನ್ನ ನಾಗಸಂಕುಲದೊಂದಿಗೆ ಮಣಿಯೊಂದಿಗೆ ಮಣಿಪುರ ಪ್ರವೇಶಿಸಿ ಮುಕುಂದನ ಬಳಿಗೆ ಬಂದು ಆತನನ್ನು ಗೌರವದಿಂದ ನಮಸ್ಕರಿಸಿ ಹೇಳುತ್ತಾನೆ, ಶ್ರೀಮನ್ನಾರಾಯಣನ ಅವತಾರ ನೀನು, ಸಮಸ್ತ ವಿಶ್ವವನ್ನೇ ಹಿಡಿತದಲ್ಲಿಟ್ಟುಕೊಂಡಿರುವೆ, ಅಣುರೇಣು ತೃಣಕಾಷ್ಟದಲ್ಲಿರುವ ನಿನಗೆ ಪಾರ್ಥನ ಪ್ರಾಣದಾನ ಅಸಾಧ್ಯವೇ? ಪರಮಾತ್ಮ, ಪಾಂಡವರ ಕುಟುಂಬ ಮಾತ್ರವಲ್ಲ ಸರ್ವರೂ ಸವ್ಯಸಾಚಿಗಾಗಿ ಮರುಗುತ್ತಿದ್ದಾರೆ, ದುಃಖಾರ್ತರಾಗಿದ್ದಾರೆ. ನಿನ್ನನ್ನು ನಂಬಿರುವ ಭಕ್ತರಿಗೆ ಎಂದಾದರೂ ದುಃಖ ಶೋಕ ಪಾಪ ಭಯಗಳಿರುತ್ತವೆಯೇ? ಭಯನಾಶಕ ನೀನಲ್ಲವೇ, ನಿನ್ನಿಂದ ಅಸಾಧ್ಯವಾದುದು ಯಾವುದಿದೆ ಎಂದು ನಾಗರಾಜನು ನಂಬಿಕೆಯಿಂದ ನಾರಾಯಣನನ್ನು ವಿನಂತಿಸಿದ.

ನಾಗೇಂದ್ರನು ನಡೆದ ವರ್ತಮಾನವನ್ನು ನಾರಾಯಣನಿಗೆ ಸಂಕ್ಷಿಪ್ತವಾಗಿ ವಿವರಿಸುತ್ತಾ, ಮುಕುಂದ, ಮಣಿಪುರದ ಅರಸನು ಮಡಿದ ತಂದೆಯನ್ನು ವೃಷಕೇತುವನ್ನು ಬದುಕಿಸಲು ಅಸಾಧ್ಯ ಸಾಮರ್ಥ್ಯ ತೋರಿಸಿದ್ದಾನೆ. ಮಾತೆಯ ಮಾತಿನಂತೆ ಪಾತಾಳಕ್ಕೆ ಬಂದು ಮಣಿಯನ್ನು ಕೇಳಿ ನಿರಾಶನಾಗಿ ಸಕಲ ಸೇನೆ ಸಮೇತ ಸಮರ ಸಾರಿ ಸರ್ಪಲೋಕವನ್ನು ಸದೆ ಪಡೆದಿದ್ದಾನೆ. ಸವ್ಯಸಾಚಿಯ ಸುತನ ಪರಾಕ್ರಮಕ್ಕೆ ನಾವೆಲ್ಲ ಶರಣಾಗಿ ದಿವ್ಯ ಮಣಿಯೊಂದಿಗೆ ಆತನನ್ನು ಗೌರವಿಸಿ ನಿನ್ನನ್ನು ಕಾಣುತ್ತಿದ್ದೇವೆ. ಪಾರ್ಥನ ತಲೆಯನ್ನು ತಕ್ಷಣ ತರಿಸು. ನಿನಗೆ ಅರಿಯುವುದು ಅಸಾಧ್ಯವಾದುದು. ವಿಶ್ವದಲ್ಲೇನಿದೆ ಸರ್ವವೂ ಸುಖಾಂತ್ಯವಾಗುತ್ತದೆ. ಪಾರ್ಥನನ್ನು ಬದುಕಿಸು ದೇವಾ ಎಂದು ಕೇಳಿಕೊಳ್ಳುತ್ತಿದ್ದಾನೆ.

ತಮ್ಮೊಮ್ಮೆ ಶ್ರೀಕೃಷ್ಣನು ತೆಗೆದುಕೊಳ್ಳುವಂಥ ನಿರ್ಧಾರಗಳ ಅಳವು ಯಾರಿಗೂ ತಿಳಿಯದು. ಇಷ್ಟೆಲ್ಲ ಘಟನೆಗಳು ಸಂಭವಿಸಿದಾಗ ಕಪಟ ನಾಟಕ ಸೂತ್ರಧಾರಿ ಶ್ರೀಪತಿ ಸರ್ಪರಾಜನ ಮಾತನ್ನು ಕೇಳಿ ಕ್ರೋಧನೆಗೈಯುತ್ತಿರೋರೆಲ್ಲರನ್ನೂ ಆದೇಶಿಸಿ ತನ್ನ ಭಾಷೆಯನ್ನು ಪ್ರಕಟಪಡಿಸುತ್ತಿದ್ದಾನೆ. ನೈಷ್ಠಿಕ ಬ್ರಹ್ಮಚರ್ಯನ್ನು ನಾನು ನಿಷ್ಠೆಯಿಂದ ಪಾಲಿಸಿದ್ದು ನಿಜವಾದರೆ ಅದರ ಪುಣ್ಯದ ಪ್ರಭಾವದಿಂದ ಕಿರೀಟಿಯ ಶಿರವು ಎಲ್ಲೇ ಇದ್ದರೂ ಇಲ್ಲಿಗೆ ಬರಲಿ, ಮತ್ತು ಮೋಸದಿಂದ ಮಧ್ಯಮ ಪಾಂಡವನ ಶಿರವನ್ನು ಯಾರು ಅಪಹರಿಸಿಕೊಂಡು ಹೋಗಿದ್ದಾರೋ ಅವರ ಶಿರವು ತರೆಯಲ್ಪಟ್ಟು ನಾಶ ಹೊಂದಲಿ ಎಂದು ಆಜ್ಞೆ ಮಾಡಿದಾಗ ನೆರೆದವರೆಲ್ಲ ಸ್ತಂಭೀಭೂತರಾದರೂ ಸ್ತಬ್ಧರಾದರೂ ಎಲ್ಲ

0: ಮತ್ತೆ ವಿವರಣೆಯನ್ನು ಮುಂದುವರಿಸುತ್ತ, ಮಹಾರಾಜ, ಈ ಅದ್ಭುತ ಆಶ್ಚರ್ಯ ಬೇರೆಲ್ಲವೂ ನಡೆದಿರಲಿಕ್ಕಿಲ್ಲ. ಸ್ವಯಂಚಾಲಿತ ಸುದರ್ಶನ ಚಕ್ರವು ದುರ್ಬುದ್ಧಿ ದುಸ್ವಭಾವರೆಂಬ ಉರಗಗಳನ್ನು ತರಿದು ಹಾಕಿತು. ಸುದರ್ಶನ ಚಕ್ರ ಕೇವಲ ಆಯುಧವಲ್ಲ, ಶ್ರೀಕೃಷ್ಣನ ಮನದ ಇಂಗಿತವನ್ನೇ ಅರಿತು ಕಾರ್ಯ ಸಾಧಿಸುತ್ತದೆ. ಕಿರೀಟಿಯ ಶಿರವನ್ನು ತಂದು ಕೃಷ್ಣನಡೆಗೆ ನೀಡಿದಾಗ ಸರ್ವರು ಹರ್ಷೋದ್ಗಾರ ಮಾಡಿದರು. ನಾಗರಾಜನು ಭಗವಂತನಿಗೆ ಭಕ್ತನು ಭಕ್ತಿಯಿಂದ ಕಾಣಿಕೆಯನ್ನು ಅರ್ಪಿಸುವಂತೆ ಸಂಜೀವಕದ ಮಣಿಯನ್ನು ಸಮರ್ಪಿಸಿದನು. ಆಗ ಶ್ರೀಹರಿ ಕರ್ಣಸುತನನ್ನು ಕೌಂತೆಯನನ್ನು ಕರುಣೆಯಿಂದ ಕಂಡನು. ಮುಂದೆ
1: ಪದನಂ.

ಅನಂತರ ಶ್ರೀಹರಿ ಕರ್ಣಸುತನಾದ ವೃಷಕೇತುವಿನ ರುಂಡ ಮುಂಡಗಳನ್ನು ಸೇರಿಸಿ ಸಂಜೀವಕದ ಮಣಿಯನ್ನು ಎದೆಯ ಮೇಲಿರಿಸಿದನು. ನಂತರ ನಾರಾಯಣನು ಸುಭದ್ರೆಯ ಪತಿಯಾದ ಸವ್ಯಸಾಚಿಯ ಶಿರವನ್ನು ದೇಹವನ್ನು ಒಂದುಗೂಡಿಸಿ ದಿವ್ಯವಾದ ಮಣಿಯನ್ನು ಸ್ಪರ್ಶಿಸಿ ಪರಮೇಶ್ವರನ ಕೃಪೆಯಿಂದ ಇವರಿರುವರೂ ಬದುಕಲಿ ಎಂದು ಪ್ರಾರ್ಥಿಸಿದ. ಪರಮೇಶ್ವರನ ಅನುಗ್ರಹದಿಂದ ಪಡೆದ ಮಣಿಯಲ್ಲವೇ, ಅದಕ್ಕೆ ಆ ರುದ್ರನ ಕೃಪೆ ಬೇಕಾಗುತ್ತದೆ. ಇಲ್ಲಿ ಹರಿಹರರಲ್ಲಿ ಯಾವ ಭೇದವೂ ಇಲ್ಲ ಎಂಬ ನೀತಿಯನ್ನು ನಾವು ಅರಿಯಬೇಕಾಗಿದೆ. ಸ್ಥಿತಿಕರ್ತನಿಗೆ ಲಯಕರ್ತನು ಸಹಕಾರಿಯಾಗಿರಲೇಬೇಕಲ್ಲವೇ. ಮಹಾಪರ್ವತದಂತೆ ಬಂದಪ್ಪಳಿಸಿದ ಅಪಾಯ ಆಘಾತವು ನಿವಾರಣೆಯಾಯಿತು.

ಸೃಷ್ಟಿ ಸ್ಥಿತಿ ಲಯ ಪ್ರಕೃತಿಯ ನಿಯಮಗಳು, ಅಸಂಖ್ಯ ಕೋಟಿ ಜೀವಿಗಳು ಅಳೆಯುತ್ತಲೇ ಇರುತ್ತವೆ, ಆದರೆ ಪರಮೇಶ್ವರನ ಕೃಪೆಯಿದ್ದರೆ ಮಾತ್ರ ಬದುಕು ಸಾಧ್ಯ. ಪುರುಷನ ಪೌರುಷದಿಂದ ಎಲ್ಲವೂ ಸಾಧ್ಯವೆಂಬುದು ಭ್ರಾಂತಿ ಮತ್ತು ಮಿಥ್ಯೆ. ಪರಮೇಶ್ವರನ ಕೃಪೆಯಿಲ್ಲದೆ ಒಂದಣೂ ಕೂಡ ಅಲ್ಲಾಡದು. ನಾಲ್ಕು ಕಣ್ಣಾಲಿಗಳು ಮೆಲ್ಲನೆ ಅಲ್ಲಾಡತೊಡಗಿದವು, ದೇಹದಲ್ಲಿ ಚೈತನ್ಯ ಮೂಡಿತು. ಅರ್ಜುನ ಮತ್ತು ಋಷಕೇತು ಇಬ್ಬರು ನಿಧಾನವಾಗಿ ಕಣ್ಣು ತೆರೆಯತೊಡಗಿದರು. ಸರ್ವರೂ ತದೇಕ ಚಿತ್ತರಾಗಿ ವಿಸ್ಮಯವನ್ನು ವೀಕ್ಷಿಸುತ್ತಿದ್ದಾರೆ. ನಿದ್ದೆಯನ್ನು ತಿಳಿದದ್ದವರಂತೆ ವೀರರೀರ್ವರು ಮೈಮುರಿದು ಮುರಾರಿಯ ಧ್ಯಾನ ಮಾಡುತ್ತಾ ಎದ್ದು ಕುಳಿತಿದ್ದಾರೆ.

ರಾಹುಗ್ರಹಣದಿಂದ ವಿಮೋಚನೆಗೊಂಡ ಚಂದ್ರನಂತೆ ಮಧ್ಯಮ ಪಾಂಡವನ ಮುಖವು, ವೃಷಕೇತುವಿನ ವದನವು ಕಾಂತಿಯಿಂದ ಹೊಳೆಯತೊಡಗಿದವು. ತಮ್ಮ ಎದುರು ಪ್ರಸನ್ನ ವದನನಾಗಿ ಅಭಯ ನೀಡುತ್ತಿರುವ ಅಚ್ಯುತನನ್ನು ಕಂಡು ಭಕ್ತಿಪೂರ್ವಕ ಪಾದಗಳಿಗೆ ಎರಗಿದಾಗ ಪರಮಾತ್ಮನು ಪ್ರೀತಿಯಿಂದ ಭಕ್ತನನ್ನೂ ಭಾವನನ್ನೂ ಆಲಂಗಿಸಿಕೊಂಡ.

ಸಜ್ಜನರ ಸಾವು ದುರ್ಜನರ ಬದುಕು ಯಾರಿಂದಲೂ ಸಹಿಸಲು ಸಾಧ್ಯವಿಲ್ಲ. ಅಂತೆ ಈ ಸಜ್ಜನರ ಸದ್ಭಕ್ತರ ಬದುಕನ್ನು ದುಮ್ಮಿಗಳು ಸ್ವಾಗತಿಸಿ ಝಂಕಾರ ಮಾಡತೊಡಗಿದವು ಎಂದು ಲಕ್ಷ್ಮೀಶ ಕವಿ ಪ್ರಕೃತಿಯೊಂದಿಗಿನ ಅವಿನಾಭಾವವನ್ನು ವ್ಯಕ್ತಪಡಿಸುತ್ತಾನೆ. ಅತಿ ಸಂತಸದಿಂದ ಸುತನನ್ನು ಸಹೋದರನನ್ನು ಆಲಿಂಗಿಸಿ ತನ್ನ ಆನಂದವನ್ನು ವ್ಯಕ್ತಪಡಿಸುತ್ತಾನೆ. ಮಾತೆ ಕುಂತಿಗೆ ಸಾಷ್ಟಾಂಗ ವಂದನೆ ಸಲ್ಲಿಸಿದಾಗ ಮನದೊಂಬೆ ಹರಸುತ್ತಾಳೆ. ಯಶೋಧೆಯರು ದೇವಕಿಯರು ಹರಸಿದರು, ನಾಗೇಂದ್ರನನ್ನು ನಮಿಸಿ ಗೌರವಿಸಿದನು. ಮಾವನಲ್ಲವೇ ಆಗ ಶ್ರೀಹರಿ ಪಾಂಚಜನ್ಯವನ್ನು ಮೊಳಗಿಸಿದ. ಅದರ ಘೋಷ ಎಲ್ಲೆಡೆ ಮೊಳಗತೊಡಗಿತು.

0: ಉಲೂಚಿ ಚಿತ್ರಾಂಗದೆಯರು ಅಸ್ವಸ್ಥರಾದವರನ್ನು ಗಾಯಗೊಂಡವರನ್ನು ಉಪಚರಿಸುತ್ತಿದ್ದರು. ಆಯಾಸಗೊಂಡು ಬಳಲಿದ ಅನಿರುದ್ಧ, ಸಾತ್ಯಕಿ, ಪ್ರದ್ಯುಮ್ನ, ಸಾಂಬ, ಕೃತವರ್ಮ ಮುಂತಾದ ಯದುವೀರರು ವಿಶ್ರಾಂತಿಯನ್ನು ತೆಗೆದುಕೊಂಡು ಆಯಾಸವನ್ನು ಪರಿಹರಿಸಿ ಹೊಸ ಹುರುಪಿನಿಂದ ನಡೆದ ಘಟನಾವಳಿಗಳನ್ನು ಮೆಲುಕು ಹಾಕತೊಡಗಿದರು. ಆಗ ಶತ್ರುಗಳಾಗಿದ್ದವರು ಈಗ ಮಿತ್ರರಾಗಿದ್ದಾರೆ. ಪರಸ್ಪರ ತೆಗಳುವವರು ಈಗ ಹೊಗಳುತ್ತಿದ್ದಾರೆ. ದ್ವಾರಕಾಧೀಶನನ್ನು ಕಂಡು ಸಂತಸದಿಂದ, ಸಂಭ್ರಮದಿಂದ ಆತನ ಪಾದಗಳಿಗೆ ಎರಗುತ್ತಾ ಬಭ್ರುವಾಹನನ ಸಾಮರ್ಥ್ಯ, ಪರಾಕ್ರಮವನ್ನು, ಪೌರುಷವನ್ನು ಮುಕ್ತ ಕಂಠದಿಂದ ಹೊಗಳುತ್ತಿದ್ದಾರೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 24ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಬರ ಪರಿಹಾರ, ಕುಡಿಯುವ ನೀರು ಪೂರೈಕೆಗೆ ಕ್ರಮ, ಚುರುಕುಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಬೆಂಗಳೂರಿನಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ಧ, ಸಚಿವ ಕೃಷ್ಣ ಬೈರೇಗೌಡ. ಕನ್ನಡದ ಮಿಥ್ಯ ಹಾಗೂ ತುಳುವಿನ ಇಂಬು ಚಲನಚಿತ್ರಗಳಿಗೆ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೌರವ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹರ್ಷ. ಆಗಸ್ಟ್ 7ರಿಂದ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಯೋಜನೆ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆ, ಕುಡಿಯುವ ನೀರು ಪೂರೈಕೆ ಹಾಗೂ ಕೃಷಿ ಚಟುವಟಿಕೆಗಳ ಕುರಿತಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಎಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಬರದ ತೀವ್ರತೆಯ ಬಿಸಿ ಸಾರ್ವಜನಿಕರಿಗೆ ತಟ್ಟದಂತೆ ಆಡಳಿತ ವ್ಯವಸ್ಥೆ ತಳಮಟ್ಟದಲ್ಲಿ ಚುರುಕಾಗಿ ಕಾರ್ಯನಿರ್ವಹಿಸಬೇಕು ಮತ್ತು ಸರ್ಕಾರದ ಎಲ್ಲಾ ಪರಿಹಾರ ಕ್ರಮಗಳು ಜನರನ್ನು ನೇರವಾಗಿ ತಲುಪಬೇಕು ಎಂದು ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ರೈತರ ಹಿತರಕ್ಷಣೆಗೆ ಆದ್ಯತೆ ನೀಡಿದ ಮುಖ್ಯಮಂತ್ರಿಗಳು ಫ್ರೂಟ್ಸ್ ತಂತ್ರಾಂಶದ ಮೂಲಕ ಸಣ್ಣ ಮತ್ತು ಅತಿ ಸಣ್ಣ ರೈತರ ವಿವರಗಳನ್ನು ಸಿದ್ದವಾಗಿಟ್ಟುಕೊಂಡು ಬೆಳೆಹಾನಿ ಸಮೀಕ್ಷೆಯನ್ನು ತಕ್ಷಣವೇ ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದರು. ಯಾವುದೇ ಒಬ್ಬ ಅರ್ಹ ರೈತನು ಬೆಳೆ ವಿಮೆ ಹಾಗೂ ಪರಿಹಾರದಿಂದ ವಂಚಿತನಾಗಬಾರದು ಎಂದು ಸ್ಪಷ್ಟಪಡಿಸಿದ ಅವರು, ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬೆಳೆ ವಿಮೆ ಮಾಡಿಸುವಂತೆ ಪ್ರೇರೇಪಿಸಲು ಅಧಿಕಾರಿಗಳಿಗೆ ತಿಳಿಸಿದರು. ಯಾವುದೇ ಹಳ್ಳಿ ಅಥವಾ ನಗರದ ವಾರ್ಡ್ಗಳಲ್ಲಿ ನೀರಿನ ತೊಂದರೆ ಉದ್ಭವಿಸಬಾರದು ಎಂದ ಅವರು, ಅಗತ್ಯವಿದ್ದೆಡೆ ಖಾಸಗಿ ಕೊಳವೆ ಬಾವಿಗಳನ್ನು ಬಾಡಿಗೆಗೆ ಪಡೆದು ಅಥವಾ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಬೇಕು. ಆದರೆ ವಿತರಣೆಗೆ ಮುನ್ನ ನೀರಿನ ಗುಣಮಟ್ಟವನ್ನು ಕಡ್ಡಾಯವಾಗಿ ತಪಾಸಣೆ ನಡೆಸಿ ಕಲುಷಿತ ನೀರಿನಿಂದ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಜತೆಗೆ ಮಳೆ ನೀರು ಕೊಯ್ಲಿನ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಸೂಚಿಸಿದರು. ಇನ್ನು ಹಸಿವು ನೀರಡಿಕೆಯಿಂದ ಯಾವುದೇ ಜಾನುವಾರು ಮರಣ ಹೊಂದದಂತೆ ಅಗತ್ಯವಿರುವ ಕಡೆಗಳಲ್ಲೆಲ್ಲ ತಕ್ಷಣವೇ ಮೇವಿನ ಬ್ಯಾಂಕ್ ಹಾಗೂ ಗೋಶಾಲೆಗಳನ್ನು ತೆರೆಯಲು ಆದೇಶಿಸಿದರು. ಫಿಫಾ ವಿಶ್ವಕಪ್ ಫೈನಲ್ ಪಂದ್ಯದ ನೇರ ಪ್ರಸಾರ ವೀಕ್ಷಿಸುವ ವೇಳೆ ಫುಟ್ಬಾಲ್ ಅಭಿಮಾನಿಗಳು ತಾಳ್ಮೆಯಿಂದ ಇರುವ ಜೊತೆಗೆ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಯುವ ಪೀಳಿಗೆ ಹಾಗೂ ಕ್ರೀಡಾಪ್ರೇಮಿಗಳ ಆಶಯ ಮತ್ತು ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ರಾಜ್ಯ ಸರ್ಕಾರ ಫೈನಲ್ ಪಂದ್ಯದ ನೇರ ಪ್ರಸಾರ ಸುಲಭಗೊಳಿಸಲು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ಮುಂಜಾನೆ 3:30ರವರೆಗೆ ತೆರೆದಿರಲು ಈಗಾಗಲೇ ವಿಶೇಷ ಅನುಮತಿ ನೀಡಿದೆ ಎಂದು ಮಾಧ್ಯಮಗಳಿಗೆ ತಿಳಿಸಿದರು. ಪಂದ್ಯ ವೀಕ್ಷಣೆಯ ಉತ್ಸಾಹದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ಸಾರ್ವಜನಿಕರಿಗೆ ತಿಳಿಸಿದ್ದಾರೆ. ಬೆಂಗಳೂರಿನವರ ಜೀವನ ಗುಣಮಟ್ಟ ಸುಧಾರಿಸಲು ಹಾಗೂ ನಗರದಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿಡಿಎ ಎನ್ಟಿಎ ಬಡಾವಣೆಯಲ್ಲಿ ಅಭಿವೃದ್ಧಿಪಡಿಸಿರುವ ನೂತನ ಉದ್ಯಾನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾಗರಿಕರಿಗೆ ಉತ್ತಮ ಪರಿಸರ ಒದಗಿಸುವ ನಿಟ್ಟಿನಲ್ಲಿ ಇಲಾಖೆ ಕಾರ್ಯಪ್ರವೃತ್ತವಾಗಿದೆ. ಸ್ಥಳೀಯ ನಿವಾಸಿಗಳ ಬೇಡಿಕೆಯನ್ನು ಸಾಕಾರಗೊಳಿಸಲಾಗಿದೆ. ಇಂತಹ ಉದ್ಯಾನಗಳು ಮಕ್ಕಳ ಆಟೋಟಗಳಿಗೆ, ಹಿರಿಯ ನಾಗರಿಕರ ನಡಿಗೆಗೆ ಅತ್ಯಗತ್ಯ ಸಾರ್ವಜನಿಕ ಸ್ಥಳಗಳಾಗಿವೆ ಎಂದು ತಿಳಿಸಿದ್ದಾರೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದು, ಇವುಗಳಲ್ಲಿ ಕನ್ನಡಿಗರ ಸಾಧನೆಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಸುಮಂತ್ ಭಟ್ ನಿರ್ದೇಶನದ ಮಿಥ್ಯ ಚಲನಚಿತ್ರ ಕನ್ನಡದ ಅತ್ಯುತ್ತಮ ಚಲನಚಿತ್ರ ಹಾಗೂ ಶಿವಧ್ವಜ ಶೆಟ್ಟಿ ನಿರ್ದೇಶನದ ಇಂಬು ಚಲನಚಿತ್ರ ತುಳು ಭಾಷೆಯ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಭಾಜನವಾಗಿರುವುದಕ್ಕೆ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈ ಚಲನಚಿತ್ರಗಳಲ್ಲಿ ಅಭಿನಯಿಸಿದ ಎಲ್ಲಾ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಸೇರಿದಂತೆ ಇಡೀ ಚಿತ್ರತಂಡಕ್ಕೆ ಗೃಹ ಸಚಿವರು ಅಭಿನಂದನೆ ಸಲ್ಲಿಸಿದ್ದು, ಈ ಸಾಧನೆ ಕನ್ನಡ

0: ಚಿತ್ರರಂಗದಲ್ಲಿ ಮತ್ತಷ್ಟು ಸದಭಿರುಚಿಯ ಮತ್ತು ಗುಣಮಟ್ಟದ ಚಲನಚಿತ್ರಗಳು ಮೂಡಿಬರಲು ಪ್ರೇರಣೆಯಾಗಲಿ ಎಂದು ಹಾರೈಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಶೇಕಡ 80%ರಷ್ಟು ಬಿತ್ತನೆಯಾಗಿದೆ. ರೈತರಿಗೆ ಅಗತ್ಯವಿರುವ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಪೂರೈಸಲು ಜಿಲ್ಲಾಡಳಿತ ಹಾಗೂ ಕೃಷಿ ಇಲಾಖೆ ಸನ್ನದ್ದವಾಗಬೇಕು ಎಂದು ಸಂಸದ ಸಾಗರ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಮೇಲುಸ್ತುವಾರಿ ದಿಶಾ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪ್ರಮುಖ ಬೆಳೆಗಳಾದ ಸೋಯಾಬೀನ್, ಉದ್ದು, ಹೆಸರು ಮತ್ತು ತೊಗರಿ ಬಿತ್ತನೆ ಕಾರ್ಯ ಪ್ರಗತಿಯಲ್ಲಿದೆ. ರೈತರು ಇದೇ 31ರ ಒಳಗಾಗಿ ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸುವಂತೆ ಕೋರಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ವತಿಯಿಂದ 2026ರ ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅನ್ನು ಆಗಸ್ಟ್ 7 ಮತ್ತು 8ರಂದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ಈ ಕ್ರೀಡಾಕೂಟ ಯುವ ರಾಷ್ಟೀಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಹಾಗೂ ದಕ್ಷಿಣ ವಲಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಎಂದು ಕೋಲಾರ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜಗನ್ನಾಥನ್ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಜಿಲ್ಲೆಯ ಎಲ್ಲಾ ಅರ್ಹ ಕ್ರೀಡಾಪಟುಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಕ್ರೀಡಾಪಟುಗಳು ಭಾರತೀಯ ಅಥ್ಲೆಟಿಕ್ಸ್ ಒಕ್ಕೂಟದ ಮಾರ್ಗಸೂಚಿಯಂತೆ ವಯೋಮಿತಿಯ ಮಾನದಂಡಗಳನ್ನು ಹೊಂದಿರಬೇಕು. 14, 18, 20 ವರ್ಷದೊಳಗಿನ ಕ್ರೀಡಾಪಟುಗಳನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಆಸಕ್ತ ಹಾಗೂ ಅರ್ಹ ಕ್ರೀಡಾಪಟುಗಳು ಅರ್ಜಿ ಸಲ್ಲಿಸಲು ಇದೇ 31 ಕೊನೆಯ ದಿನಾಂಕವಾಗಿದೆ. ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸೇರಿದಂತೆ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳ ಲಾಭ ಪಡೆಯಲು ರೈತರು ತಕ್ಷಣವೇ ಫ್ರೂಟ್ ಐಡಿ ಹಾಗೂ ಇ ಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ದಾವಣಗೆರೆ ಸಹಾಯಕ ಕೃಷಿ ನಿರ್ದೇಶಕ ಶ್ರೀಧರಮೂರ್ತಿ ತಿಳಿಸಿದ್ದಾರೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ದಾವಣಗೆರೆ ತಾಲೂಕಿನಲ್ಲಿ 9,545 ರೈತರು ಇದುವರೆಗೂ ಫ್ರೂಟ್ ಐಡಿ, ಇ ಕೆವೈಸಿ ಹಾಗೂ ಅದರ ಮುಂದುವರಿದ ಭಾಗವಾದ ಸೆಂಟ್ರಲ್ ಐಡಿ ಮಾಡಿಸದೇ ಬಾಕಿ ಉಳಿದಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಿಎಂ ಕಿಸಾನ್ ಬೆಳೆ ವಿಮೆ ಹಾಗೂ ರಾಜ್ಯ ಸರ್ಕಾರದಿಂದ ದೊರೆಯುವ ವಿವಿಧ ಸೌಲಭ್ಯಗಳು ಹಾಗೂ ಪ್ರೋತ್ಸಾಹಧನಗಳನ್ನು ಪಡೆಯಲು ಈ ಗುರುತುಗಳು ಕಡ್ಡಾಯವಾಗಿವೆ ಎಂದು ಅವರು ತಿಳಿಸಿದ್ದಾರೆ.
4: ದಾವಣಗೆರೆ ತಾಲೂಕಿನ ಸುಮಾರು 9,545 ರೈತರು ಫ್ರೂಟ್ ಐಡಿ, ಇ ಕೆವೈಸಿ ಮತ್ತು ಅದರ ಮುಂದುವರೆದ ಭಾಗ ಸೆಂಟ್ರಲ್ ಐಡಿ ಮಾಡದೇ ಇರುವುದು ನಮಗೆ ಮಾಹಿತಿ ಇದೆ. ಆದುದರಿಂದ ದಯವಿಟ್ಟು ರೈತರು ಕೂಡಲೇ ತಮ್ಮ ಸಮೀಪದ ಗ್ರಾಮ ಒನ್ ರೈತ ಸಂಪರ್ಕ ಕೇಂದ್ರಗಳು, ಕೃಷಿ ಇಲಾಖೆ, ಕಂದಾಯ ಇಲಾಖೆ, ಪಶು ಇಲಾಖೆ, ರೇಷ್ಮೆ ಇಲಾಖೆ, ಮೀನುಗಾರಿಕೆ ಇಲಾಖೆ, ಸಹಕಾರ ಇಲಾಖೆಗಳಿಗೆ ಸಂಪರ್ಕಿಸಿ ಈ ಒಂದು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವಂತದ್ದು ತಮಗೆ ತಿಳಿಯಪಡಿಸುತ್ತೇನೆ.
0: ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಚುರುಕಿನಿಂದ ಸಾಗಿದ್ದು, ಈಗಾಗಲೇ 67%ರಷ್ಟು ಗಣತಿ ನಮೂನೆಗಳ ದತ್ತಾಂಶ ದಾಖಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ನಗರದ ಒನಕೆ ಓಬವ್ವ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೊಬೈಲ್ ಫೋನ್ ಟಾರ್ಚ್ ಲೈಟ್ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಾರ್ವಜನಿಕರು ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಸಹಕರಿಸಬೇಕೆಂದು ಕೋರಿದರು. ಎಸ್ಐಆರ್ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿದ್ದು, ಜುಲೈ 17ರ ಸಂಜೆಯ ವೇಳೆಗೆ ಗಣತಿ ನಮೂನೆ ವಿತರಣೆ 100%ರಷ್ಟು ಪೂರ್ಣಗೊಂಡಿದೆ. ಜೂನ್ 16ಕ್ಕೆ ಅನ್ವಯವಾಗುವಂತೆ 10,69,504 ಮತದಾರರಿದ್ದು, ಜುಲೈ 17ರ ಸಂಜೆಯ ವೇಳೆಗೆ 100%ರಷ್ಟು ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೋಂಸ್ಟೇಗಳ ಅಧಿಕೃತ ನೋಂದಣಿ ಪ್ರಕ್ರಿಯೆಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಈವರೆಗೂ 500ಕ್ಕೂ ಹೆಚ್ಚು ಹೋಂಸ್ಟೇ ಮಾಲೀಕರು ನೋಂದಣಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ರಾಜ್ಯದ ಎಲ್ಲಾ ಹೋಂಸ್ಟೇಗಳ ನೋಂದಣಿಯನ್ನು ಕಡ್ಡಾಯಗೊಳಿಸಲಾಗಿದ್ದು, ನಿಯಮಾನುಸಾರ ಪ್ರತಿಯೊಬ್ಬ ನಿರ್ವಾಹಕ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಪ್ರವಾಸೋದ್ಯಮ ಇಲಾಖೆ ಆಯುಕ್ತ ವಿ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ಕಂಡುಬರುತ್ತಿರುವ ಸೂಪರ್ ಎಲ್ನಿನೋ ಹವಾಮಾನ ವೈಪರೀತ್ಯದ ಪರಿಣಾಮದಿಂದಾಗಿ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಹಾಗೂ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಸರ್ಕಾರವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ಸಾರ್ವಜನಿಕರಿಗೆ ನಿಯಮಿತವಾಗಿ ಶುದ್ದ ಕುಡಿಯುವ ನೀರು ಪೂರೈಸಲು ಜಿಲ್ಲಾ ಆಡಳಿತವು ಬದ್ದವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ.

ಸರ್ಕಾರದ ನಿರ್ದೇಶನದಂತೆ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತಿಮ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲು ಎಲ್ಲ ಅಗತ್ಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಹಾರ ಕುಡಿಯುವ ನೀರು ಪೂರೈಕೆಗೆ ಕ್ರಮ ಚುರುಕುಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಬೆಂಗಳೂರಿನಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ಧ, ಸಚಿವ ಕೃಷ್ಣ ಬೈರೇಗೌಡ. ಕನ್ನಡದ ಮಿಥ್ಯಾ ಹಾಗೂ ತುಳುವಿನ ಇಂಬು ಚಲನಚಿತ್ರಗಳಿಗೆ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೌರವ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹರ್ಷ. ಆಗಸ್ಟ್ 7ರಿಂದ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಆಕಾಶವಾಣಿ ಬೆಂಗಳೂರು. ಈಗ ಕಾವ್ಯ ವಾಚನ. ಮೊದಲಿಗೆ ಕೆಲವು ಪ್ರಕಟಣೆಗಳು.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಕೇಳಿ ಎನ್ಆರ್ ರಾಘವೇಂದ್ರ ಅವರಿಂದ ಕಾವ್ಯ ವಾಚನ, ಕುಮಾರ ವ್ಯಾಸ ಭಾರತದ ಪೀಠಿಕಾ ಸಂಧಿ ವಾಚನ ಮತ್ತು ವ್ಯಾಖ್ಯಾನ.

ಈ ಪದ್ಯದಲ್ಲಿ ಕವಿಯು ಲಕ್ಷ್ಮಿಯ ಪತಿಯು ರಾವಣಾಸುರನನ್ನು ಸಂಹರಿಸಿದವನೂ ಆದ ಹಾಗೂ ತನ್ನ ಇಷ್ಟದೇವನಾದ ಗದುಗಿನ ವೀರನಾರಾಯಣನನ್ನು ಸ್ಮರಿಸುತ್ತಾನೆ. ಶಾಯರ್

ಅವನ್ನು ತನ್ನ ಕೊರಳಿನ ಆಭರಣವನ್ನಾಗಿ ಮಾಡಿಕೊಂಡಿರುವವನು, ಆನೆಯ ಚರ್ಮವನ್ನೇ ಧರಿಸಿರುವ ಪಾರ್ವತೀ ರಮಣ ಸಕಲ ಶ್ರೋತೃವೃಂದಕ್ಕೆ ಒಳಿತನ್ನು ಮಾಡಲಿ ಎಂದು ಆಶಿಸುತ್ತಾನೆ.

ವಿಘ್ನಹರ್ತನೂ ವಿಘ್ನ ವಿನಾಶಕನೂ ಆದ ಗಣಪತಿಯು ನಮ್ಮ ಎಲ್ಲ ಕೆಲಸಗಳನ್ನು ನಿರ್ವಿಘ್ನದಿಂದ ನಡೆಸಲಿ ಎಂದು ವಿನಮ್ರದಿಂದ ಈ ಕವಿಯು ಪ್ರಾರ್ಥಿಸುತ್ತಾನೆ.

ಓ ಬ್ರಹ್ಮದೇವರ ಮಡದಿಯೇ, ಸಕಲ ಶಾಸ್ತ್ರಗಳ ಪುರಾಣ ಆಗಮಗಳ ಅಧಿದೇವತೆಯಾದ ಶಾರದಾ ಮಾತೆಯು ನಮ್ಮ ನಾಲಿಗೆಯ ಮೇಲೆ ಮುನಿಸಿಕೊಳ್ಳದೆ ಕುಣಿಯುತ್ತಾ ನರ್ತಿಸುತ್ತಾ ಬರಲಿ ಎಂದು ಆ ಶಾರದಾಂಬೆಯನ್ನು ಕವಿಯು ಪ್ರಾರ್ಥಿಸುತ್ತಾನೆ.

ಸಮುದ್ರ ರಾಜನ ಮಗಳಾಗಿರುವವಳೇ, ಸನಗಾದಿಗಳೇ ಮೊದಲಾದವರಿಂದ ಪೂಜಿಸಲ್ಪಡುವವಳೇ, ಪರಮ ಕರುಣಾ ಸಿಂಧು ಪಾವನ ಚರಿತೆಯಾದ ಶ್ರೀಲಕ್ಷ್ಮಿಯೇ, ನಮಗೆ ಸಕಲ ಸಂಪತ್ತನ್ನು ನೀಡು ಎಂದು ಈ ಕವಿಯು ಪ್ರಾರ್ಥಿಸುತ್ತಾನೆ.

ಹೇ ಗಣಪತಿಯ ಮಾತೆಯೇ, ಪರಮಶಿವನ ಮಡದಿಯೇ, ಸುಜನರಿಂದ ಸೇವಿಸುವವಳಾದ ಮಹಿಷಾಸುರ ಮರ್ದಿನಿಯೇ, ನಮ್ಮ ಮೇಲೆ ಕಾರುಣ್ಯವನ್ನು ತೋರಿ ಕಾಪಾಡು ಎಂದು ವಿನಮ್ರವಾಗಿ ವಂದಿಸುತ್ತಾನೆ.

ನಮ್ಮ ಕುಮಾರವ್ಯಾಸ ಕವಿಯು ತನ್ನ ಗುರುಗಳಾದ ವೇದವ್ಯಾಸರನ್ನು ಈ ಪದ್ಯದಲ್ಲಿ ನಡೆದಾಡುವ ಜಗ್ಗಮರೆಂದು ಬಹಳ ಭಕ್ತಿ ಭಾವದಿಂದ ವಂದಿಸುತ್ತಾನೆ.

ತಾನು ಹೇಳ ಹೊರಟಿರುವುದು ಬರಿಯ ಕಥೆಯಲ್ಲ, ಇದು ಕೃಷ್ಣ ಕಥೆ ಮತ್ತು ಈ ಕಥೆಯ ನಾಯಕ ಕೃಷ್ಣನೇ ಎಂದು ಬಹಳ ಸ್ಪಷ್ಟವಾಗಿ ಕುಮಾರವ್ಯಾಸನು ಈ ಪದ್ಯದಲ್ಲಿ ತಿಳಿಸುತ್ತಾನೆ. ಈ ಕಥೆ ಬರಿಯ ಕಥೆಯಾಗಿರದೆ ಪಂಚಮ ವೇದವೂ ಆಗಿ ಹಲವು ಪಾಪಗಳನ್ನು ತೊಳೆಯುವ ಗಂಗಾಜಲದಂತೆ ಎಂದು ಕವಿ ಘೋಷಿಸುತ್ತಾನೆ. ಪದ

ಬರಿಯ ಪದಗಳ ಪ್ರೌಢಿಮೆ ಮತ್ತು ಈ ಕಾವ್ಯದ ಬಾಹ್ಯ ಸೌಂದರ್ಯವನ್ನು ಸಹೃದಯರು ಪರಿಗಣಿಸದೆ ಇದರಲ್ಲಿ ಇರುವ ಅಂತಃಸತ್ವವನ್ನು ಗ್ರಹಿಸುವಂತೆ ಕಳಕಳಿಯಿಂದ ಈ ಕವಿಯು ಕೇಳಿಕೊಳ್ಳುತ್ತಾನೆ.

ಸಹೃದಯರೇ, ಈ ಕವಿಯನ್ನು ಅವಧರಿಸುವುದು, ಇದರಲ್ಲಿ ಇರುವ ಸಣ್ಣ ಪುಟ್ಟ ತಪ್ಪುಗಳನ್ನು ತಾವು ತಮ್ಮ ವಿಶಾಲ ಮನೋಭಾವದಿಂದ ಮನ್ನಿಸಿ ಈ ವೀರನಾರಾಯಣನ ಕಿಂಕರನನ್ನು ಆಶೀರ್ವದಿಸಬೇಕೆಂದು ಈ ಕವಿಯು ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದಾನೆ.

0: ಕವಿಯು ಈ ಪದ್ಯದಲ್ಲಿ ಈ ಕಾವ್ಯವನ್ನು ಓದುವುದರಿಂದ ಆಗುವ ಪ್ರಯೋಜನ ಹಾಗೂ ನಮಗೆ ಲಭಿಸುವ ಫಲಗಳ ಪಟ್ಟಿಯನ್ನೇ ಮಾಡುತ್ತಾನೆ. ಉದಾಹರಣೆಗೆ, ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥಸ್ನಾನ ಫಲ ಇತ್ಯಾದಿ ಇತ್ಯಾದಿ. ಕಡೆಗೆ ಕವಿಯು ಈ ಕಾವ್ಯದ ಒಂದು ಅಕ್ಷರವನ್ನು ಕೇಳಿದರೂ ಸಾಕು, ಶ್ರೋತೃವಿಗೆ ಮೇಲೆ ಹೇಳಿರುವ ಫಲಗಳು ಲಭಿಸುವುದು ಎಂದು ಬಹಳ ಸಂತೋಷದಿಂದ ಹೇಳುತ್ತಾನೆ.
1: ಇದುವರೆಗೂ ಎನ್ ಆರ್ ರಾಘವೇಂದ್ರ ಅವರಿಂದ ಕುಮಾರವ್ಯಾಸ ಭಾರತದ ಪೀಠಿಕಾ ಸಂಧಿ ವಾಚನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ಸಲ ಕರಿತೀಯ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್

0: ಸೊ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
1: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ ರಿಸಲ್ಟ್ ಬರ್ಲಿ ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
2: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ
3: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

ಆಕಾಶವಾಣಿ ಬೆಂಗಳೂರು, ಈಗ ಸಮಯ 3:35. ಗುಲ್ಮೋಹರ್ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕಾರ್ವಾನ್ ಚಿತ್ರದ ಕೆಲವು ಗೀತೆಗಳನ್ನು, ಆಯ್ದ ಕೆಲವು ಗೀತೆಗಳನ್ನು ಕೇಳಬಹುದು. ಈ ಗೀತೆಗಳನ್ನು ಹಾಡಿದ್ದಾರೆ ಪ್ರತೀಕ್ ಕುಹಾದ್, ಪಾಪೋನ್ ಸ್ಲೋ ಗೀತ, ಅರ್ಜಿತ್ ಸಿಂಗ್. ಈ ಗೀತೆಗಳು

0: ನಾವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ.
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ

ಗುಲ್ಮೊಹರ್ನಲ್ಲಿ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಬಾಜಾರ್ ಚಿತ್ರದ ಗೀತೆ ಹಾಡಿದ್ದಾರೆ. ಬಾಜಾರ್ ಚಿತ್ರದ ಆಯ್ದ ಕೆಲವು ಗೀತೆಗಳು, ಈ ಗೀತೆಗಳನ್ನು ಹಾಡಿದ್ದಾರೆ ಈಕಾ, ಜ್ಯೋತಿಕಾ ತಂಗ್ರಿ, ನೇಹಾ ಕಕ್ಕರ್, ಬಿಲಾಲ್ ಸಯೀದ್, ರಹತ್ ಫತೇ ಅಲಿ ಖಾನ್, ಪ್ರತಿಭಾ ಸಿಂಗ್, ಕನಿಕಾ ಕಪೂರ್.

ಗುಲ್ಮೋಹರ್ನಲ್ಲಿ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಬಾಹುಬಲಿ 2 ಚಿತ್ರದ ಗೀತೆ ಗೀತೆಗಳು ಮಧುಶ್ರೀ, ಅದಿತಿ ಪೌಲ್, ದೀಪು, ಕಾಲಭೈರವ, ಕೈಲಾಶ್ ಖೇರ್, ದಲೇರ್ ಮೆಹ್ತಾ, ಸಂಜೀವ್ ಚಿಮ್ಮಲಂಗಿ, ರಮ್ಯಾ ಬೆಹಾರ ಇವರು ಹಾಡಿರುವ ಬಾಹುಬಲಿ 2 ಚಿತ್ರದ ಗೀತೆಗಳನ್ನು ಕೇಳುವಿರಿ.

0: ಆಲಿಸಿದಿರಿ. ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದ ಇಂದಿನ ಮೊದಲ ಪ್ರಸಾರವನ್ನು ಮುಕ್ತಾಯ ಮಾಡುವ ಮುನ್ನ ಇಂದು ಸಂಜೆ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ 5:30 ಗೇರ್ಮೆಂಟ್ನಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಕುರಿತು ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ನೇರಳೆ ಹಣ್ಣಿನ ಸುಧಾರಿತ ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಸುನೀತಾ ಸಿ ಅವರೊಂದಿಗೆ ಸಂದರ್ಶನ. ನಂತರ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ ಕೇಳಬಹುದು. 7:45 ಭಾರತೀ ಸುತರ ಬದುಕು ಮತ್ತು ಸಾಹಿತ್ಯ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್. ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ ಕಾರ್ಯಕ್ರಮ. 9:15 ವರ್ಷಾಲಿ ಭಿಡೆ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಬಹುದು. 9:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಶ್ಯೂಸ್ ಬಿಫೋರ್ ಪಾರ್ಲಿಮೆಂಟ್. ಇಂದು ರಾತ್ರಿ 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಿದುಷಿ ಬಾಲಮಣಿ ಈಶ್ವರ್ ಅವರ ಹಾಡುಗಾರಿಕೆ ಕೇಳುವಿರಿ. ಕಾರ್ಯಕ್ರಮ ಮಧುರೈ ಕೇಂದ್ರದ ಕೊಡುಗೆ. ಇದುವರೆಗೂ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ.
1: ಗಿರ್ಮಿಟ್ ಹೊಸ ರಾಗ ಹೊಸ ತಾಳ. ಹೊಸ ಶೈಲಿ ಹೊಸ ಮಟ್ಟು. ನವ ಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ .1 MHz ಅಂದರೆ 612 KHz ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯನ್ನು ಪ್ರತಿದಿನ ಸಂಜೆ 5:30 ಗಿರ್ಮಿಟ್.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಬೆಂಗಳೂರು ಇಲ್ಲಿಗೆ ನಿಲಯದ ಇಂದಿನ ಮೊದಲ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ 4:15 ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆಯ ಪ್ರಸಾರವು 5:30 ಆರಂಭವಾಗಲಿದೆ. ಈ ಹೊತ್ತಿನವರೆಗೆ ನಿಮ್ಮ ಜೊತೆಯಾಗಿದ್ದು ಡಾಕ್ಟರ್ ಗಿರಿಜಾ ಕಿಶೋರ್. ನಮಸ್ಕಾರ.

0: ಶಂಕರ್ ಈ ಚಿತ್ರದ ಗೀತೆನ ಕೇಳಿದ್ರಿ. ಕಿಶೋರ್ ಕುಮಾರ್ ಹಾಗೂ ಸುಲಕ್ಷಣಾ ಪಂಡಿತ್ ಅವರ ಗಾಯನದಲ್ಲಿ ಎ ಇರ್ಷದ್ ಅವರ ಸಾಹಿತ್ಯ, ಕಿಶೋರ್ ಕುಮಾರ್ ಅವರದ್ದೇ ಸಂಗೀತ. ಇದೀಗ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ. ನಮಸ್ತೆ.
1: ಹಾಯ್, ಗುಡ್ ಈವ್ನಿಂಗ್ ಶಾಲೆಜಿ, ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ ರಾಜಾಜನಗರದಿಂದ.
0: ನಮಸ್ತೆ ಸರ್, ನಿಮಗೆ ಯಾವ ಗೀತೆ ಬೇಕಿತ್ತು?
1: ನೋಡಿ, ನಾಡದ್ದು ಅಂದ್ರೆ 21st July ಆನಂದ್ ಬಕ್ಷಿ ಅವರ ಬರ್ಡೇ ಅವತ್ತು. ಮೈ ಫೇವರೇಟ್ ಲಿರಿಕ್ಸಿಸ್ಟ್ ಅಂಡ್ ಆಲ್ ಟೈಮ್ ಗ್ರೇಟ್ ಲಿರಿಕ್ಸಿಸ್ಟ್ ಆಫ್ ಇಂಡಿಯನ್ ಸಿನಿಮಾ ಆನಂದ್ ಬಕ್ಷಿ, ಸೆಲೆಬ್ರೇಟಿಂಗ್ ಇಸ್ 96th ಬರ್ತಾ ಅನಿವರ್ಸರಿ. ಸೊ ಅವ್ರ ಬರ್ತ್ಡೇಗೆ ಎರಡು ದಿವಸ ಮುಂಚೆ ಒಂದು ಹಾಡು ಕೇಳೋಣ ಅನಿಸ್ತು ಇವತ್ತು. ಹಾಗಾಗಿ ಧರ್ಮವೀರಿಂದ ಒಂದು ಹಾಡಿದೆ, ಹಮ್ ಬಂಜಾರೋ ಕಿ ಬಾತ್ ಮತ್ತು ಪೂಜೋ ಜಿ ಜೋ ಪ್ಯಾರ್ ಕಿಯಾ ತೋ ಪ್ಯಾರ್ ಕಿಯಾ ಅಂತ ಹೇಳ್ಬಿಟ್ಟು ಒಂದು ಹಾಡಿದೆ. ಕಿಶೋರ್ ಲತಾ ದೀದಿ ಹೇಳಿರೋದು, ಸೂಪರ್ ಸಾಂಗ್. ಒಂದು ಆನಂದ್ ಬಕ್ಷಿ ಬಗ್ಗೆ ಹೇಳೋಣ ಅನ್ಸುತ್ತೆ ನನಗೆ. ನೋಡಿ, ಹಿ ಇಸ್ ದ ಓನ್ಲಿ ಲಿರಿಕ್ಸಿಸ್ಟ್ ಆಫ್ ಇಂಡಿಯನ್ ಸಿನಿಮಾ ಹೂ ಹಾಸ್ ವರ್ಕ್ ವಿತ್ ದ ಫೋರ್ ಫಾದರ್ ಅಂಡ್ ಸನ್ ಮ್ಯೂಸಿಕ್ ಡೈರೆಕ್ಟರ್ಸ್. ಅಂದ್ರೆ ತಂದೆಗೂ ಹಾಡುಗಳನ್ನು ಬರೆದಿದ್ದಾರೆ, ಮಗನಿಗೂ ಹಾಡುಗಳನ್ನು ಬರೆದಿದ್ದಾರೆ. ಈ ಫೋರ್ ಮ್ಯೂಸಿಕ್ ಡೈರೆಕ್ಟರ್ಸ್ ಫಾದರ್ ಅಂಡ್ ಸಿಯರ್ ಡಿಯೋ ಯಾರು ಅಂತ ಹೇಳಿದ್ರೆ ಎಸ್ ಡಿ ಬರ್ಮನ್ ಅಂಡ್ ಆರ್ ಡಿ ಬರ್ಮನ್ ಇಬ್ರಿಗೂ ಬರೆದಿದ್ದಾರೆ. ಅದೇ ರೀತಿ ರೋಷನ್ ಅಂಡ್ ರಾಜೇಶ್ ರೋಷನ್, ಅದೇ ತರ ಚಿತ್ರಗುಪ್ತ ಅಂಡ್ ಆನಂದ್ ಮಿಲಿಂದ್, ಅಗೇನ್ ಒನ್ ಮೋರ್ ಫೋರ್ತ್ ಕಾಂಬಿನೇಷನ್, ಕಲ್ಯಾಣ್ ಜಿ ಆನಂದ್ ಜಿ ಅಂಡ್ ಅವ್ರ ಮಗ ವಿಜು ಶಾಗೆ. ಹೀಗೆ ಫಾದರ್ ಅಂಡ್ ಸನ್ ಮ್ಯೂಸಿಕ್ ಡೈರೆಕ್ಟರ್ ಡಿಯೋಗೆ ಇಸ್ ದ ಓನ್ಲಿ ಡೈರೆಕ್ಟರ್ ಟು ರೈಟ್ ಫಾರ್ ಬೋಥ್ ದ ಜನರೇಷನ್. This is the record of Anand Bakshi. Nobody has beaten this record till date. ಮುಂದೆನೂ ಆಗೋದು ಇಲ್ಲ ಅನ್ಸುತ್ತೆ ನಂಗೆ.
0: ಓಕೆ, ಸಚ್ ಎ ಲೆಜೆಂಡ್.
1: ಹಾಗಾಗಿ ಆನಂದ್ ಬಕ್ಷಿ ಅಂದ್ರೆ ನಂಗೆ ಬಹಳ ಇಷ್ಟ. ಅವ್ರ ಒಂದು ಹಾಡು ಎರಡು ದಿವಸ ಮುಂಚೆ ಕೇಳೋಣ ಅನ್ನಿಸ್ತು, ಹಾಗಾಗಿ ಧರ್ಮವೀರ್ ಹಾಡನ್ನ ಸೆಲೆಕ್ಟ್ ಮಾಡ್ಕೊಂಡೆ.
0: ಖಂಡಿತ. ಜೊತೆಗೆ ಈ ಹೊತ್ತಿನ ವಿಷಯ ಬಂದು ಮಿಲೆಟ್ಸ್ ಅಥವಾ ಸಿರಿಧಾನ್ಯ, ಇದ್ರ ಕುರಿತಾಗಿ
1: ಇದು ನೀವು ಸಿರಿಧಾನ್ಯದ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ, ರಾಗಿ ನಮ್ಮ ಮನೆಯಲ್ಲಿ ಸ್ಪೆಷಲ್ ಆಗಿ ರಾಗಿದು ರೋಟಿನೂ ಮಾಡ್ತೇವೆ, ಅದ್ರದ್ದು ದೋಸೆನೂ ಮಾಡಿದೀವಿ. ಹಾಗೆ ಅದ್ರ ಮಿಲೆಟ್ಸ್ ಇದರಿಂದ ಅದರಿಂದ ನಮ್ಮನೆಯಲ್ಲಿ ರೆಗ್ಯುಲರ್ ಆಗಿ ಕಿಚಡಿನೂ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಈ ಸಿರಿಧಾನ್ಯದ ಬಳಕೆ ಬಹಳಷ್ಟು ನಡೀತಾನೆ ಇರುತ್ತೆ ನಮ್ಮನೆಯಲ್ಲಿ. ಅದನ್ನು ಹೇಳಕ್ ಇಷ್ಟಪಡ್ತೀನಿ.
0: ಖುಷಿ ಆಯ್ತು ಕರೆ ಮಾಡಿದ್ದಕ್ಕಾಗಿ, ಧನ್ಯವಾದಗಳು.
1: ರಿಯಲಿ ಪ್ಲೆಷರ್ ಟಾಕಿಂಗ್ ಟು ಯು ಶ್ರಾವ್ಯಜಿ.
0: ಖಂಡಿತ ಸರ್, ನಿಮ್ಮ
1: ರಿಯಲಿ ಐ ವುಡ್ ರಿಯಲಿ ವಾಂಟ್ ಟು ಎಂಜಾಯ್ ಒನ್ ಆನಂದ್ ಬಕ್ಷಿ ಸಾಂಗ್, ಹಮ್ ಬಂಜಾರೋ ಕಿ ಬಾತ್ ಮತ್ತು ಪೂಜೋ ಜಿ.
0: ಖಂಡಿತ ಸರ್.
1: ಕಿಶೋರ್ ಕುಮಾರ್, ಲತಾ ಮಂಗೇಶ್ಕರ್ ವಾಯ್ಸ್.
0: ಇದೀಗ ಧರ್ಮವೀರ ಚಿತ್ರದ ಗೀತೆ, ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ, ಆನಂದ್ ಬಕ್ಷಿ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಗುಲ್ಮೊಹರ್ ಕಾರ್ಯಕ್ರಮ. ಇದೀಗ ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ನಿಮ್ಮ ಹೆಸರು?
1: ಕೊಪ್ಪಳ ಜಿಲ್ಲೆ ಮಂಗಳೂರಿನ ಮಂಗಳೇಶ ಸ್ವಾಮಿ.
0: ಮಂಗಳೇಶ ಸ್ವಾಮಿ ಅವ್ರ ಏನ್ ಮಾಡ್ಕೊಂಡಿರೋ ತಾವು?
1: ನಾವು ಇದು ಫಾಸ್ಟ್ ಫುಡ್ ಅಂಗಡಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಮೇಡಮ್.
0: ಓ ಹೌದಾ.
1: ಮೇಡಮ್,
0: ಯಾವ ಹಾಡು ಬೇಕಿತ್ತು ನಿಮಗೆ?
1: ಇವತ್ತು ನಮಗೋಸ್ಕರ ಮೈನೆ ಪ್ಯಾರ್ಕಿಯ ಚಿತ್ರದಿಂದ
0: ಖಂಡಿತ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿರುವ ಗೀತೆ.
1: ಹೌದು ಮೇಡಮ್.
0: ಹಾ, ಮತ್ತೆ ಇವತ್ತಿನ ವಿಷಯ ಬಂದು ಮಿಲೆಟ್ಸ್ ಅಥವಾ ಸಿರಿಧಾನ್ಯಗಳು. ನೀವು ಇದರ ಬಳಕೆ ನಿಮ್ಮ ಮನೆಯಲ್ಲಿ ಹೇಗೆ, ಇದರ ಕುರಿತಾಗಿ ನಮ್ ಜೊತೆ ಹಂಚ್ಕೊಳ್ಳೋದಾದ್ರೆ?
1: ಸಿರಿಧಾನ್ಯ ಬಳಸ್ಬೇಕು ಮೇಡಮ್, ಯಾಕಂದ್ರೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದನ್ನೇ ತಂದು ಕೊಡುತ್ತೆ. ರಾಗಿ ಮುದ್ದೆ ಅಂತ ಇವಾಗಲೂ ಮಕ್ಕಳಿಗೆ ಪ್ರತಿದಿನ ಮಾಡಿ ಉಣಿಸ್ತಾ ಇದ್ದೀವಿ. ಆಮೇಲೆ ನೆವಣೆ ಅಂತ ಬರುತ್ತೆ ಮೇಡಮ್, ಆ ನೆವಣೆ ಅನ್ನ ಊಟ ಮಾಡ್ಬೇಕು. ಸಜ್ಜೆ ಕೂಡ ಬರುತ್ತೆ. ಸಜ್ಜೆ ಅದು ಸಿರಿಧಾನ್ಯನ ಇದೆ ಮೇಡಮ್, ಅದಕ್ಕೂ ಅದನ್ನು ಉಪಯೋಗ ಮಾಡ್ತಾ ಇದ್ವಿ ಮೇಡಮ್.
0: ಸಜ್ಜೆಯಲ್ಲಿ ಏನ್ ಮಾಡ್ತೀರಾ?
1: ಸಜ್ಜೆ ರೊಟ್ಟಿ ಮಾಡ್ತಿದ್ವಿ ಮೇಡಮ್, ರೊಟ್ಟಿ ಮಾಡ್ಕೊಂಡ್ ತಿಂತೀವಿ. ಆಮೇಲೆ ಅರ್ಕ ರಾಗಿ ಅಂತ ಬರುತ್ತೆ ಮೇಡಮ್, ಆರ್ಕ. ಆಮೇಲೆ ಬರ್ಗ ಅಂತ ಇದೆ ಮೇಡಮ್, ಅದು ಕೂಡ ಯೂಸ್ ಮಾಡ್ತಾ ಇದ್ವಿ. ಇವಾಗ ಅದು ಸಿಗೋದ್ ಬಹಳ ಕಷ್ಟ ಆಗಿದೆ. ಮೊದಲಾಗೆಲ್ಲ ನಮ್ಮ ತಂದೆಯವ್ರ ಕಾಲದಲ್ಲಿ ಆರ್ಕನ ಅನ್ನ ಅಂತ ಮಾಡ್ತಿದ್ರು, ಅದು ದೇಹಕ್ಕೆ ಕೂಡ ಒಳ್ಳೇದು ಮೇಡಮ್. ಅನ್ನ ಇವಾಗ ರಾಗಿ ಆರ್ಕ ಸಿಗಲಾರ್ದಕ್ಕೆ ನವಣಿನೇ ಬಳಸ್ತಿದ್ವಿ ಮೇಡಮ್. ಹಂಗಾಗಿ ಸಿರಿಧಾನ್ಯ ಬಳಸ್ಬೇಕು ಮೇಡಮ್, ಆರೋಗ್ಯಕ್ಕೆ ಒಳ್ಳೇದನ್ನ ತಂದು ಕೊಡ್ತಂತೆ.
0: ಖಂಡಿತ ಸರ್,
1: ಮುಂದೆ ಬರ್ತಕ್ಕಂತ ಕಾಯಿಲೆಗಳನ್ನ ತಡೆಗಟ್ಟುತ್ತೆ ಅದು.
0: ಹೌದು, ಖಂಡಿತ ಸರ್. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ ಜೊತೆ ವಿಶೇಷ ವಿಷಯನ ಹಂಚ್ಕೊಂಡಿದ್ದೀರ ನೀವು. ಆರ್ಕ ಅಂತೆಲ್ಲ ನಾನು ಕೇಳೇ ಇರ್ಲಿಲ್ಲ.
1: ಆರ್ಕ ನಮ್ಮ ತಂದೆಯವ್ರ ಕಾಲದಾಗ ಬಿತ್ತದ್ರ ಮೇಡಮ್, ಇವಾಗ ಯಾರು ಬಿತ್ತಿಲ್ಲ ಆರ್ಕ ಅಂತ. ಅದು ಒಳ್ಳೇದೇ ಮೇಡಮ್ ಆರೋಗ್ಯಕ್ಕೆ. ಆರ್ಕನ ಅನ್ನ ಉಂಡ್ಬಿಟ್ರೆ ಅದು ದೇಹಕ್ಕೆ ಕೂಡ ಬಹಳ ಗಟ್ಟಿಮುಟ್ಟದು. ನವಣಿದಕ್ಕಿನ್ನ ಒಳ್ಳೆಯ ಪದಾರ್ಥ ಅದು ಕೂಡ. ಅದಕ್ಕೋಸ್ಕರನೇ ಈ ಸಿರಿಧಾನ್ಯ ಬಳಸ್ಬೇಕು. ಆಹಾರ ನಮ್ಮ ಒಳ್ಳೇದಲ್ಲ, ಆರೋಗ್ಯಕ್ಕೆಲ್ಲ ಒಳ್ಳೇದನ್ನ ತಂದು ಕೊಡ್ತೈತೆ ಅದೆಲ್ಲ.
0: ಖಂಡಿತ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ನೆಚ್ಚಿನ ಗೀತೆ ಇದೀಗ ಪ್ರಸಾರ ಆಗುತ್ತೆ.
1: ಓಕೆ ಮೇಡಮ್, ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ಶುಭ ಸಂಜೆ, ನಮಸ್ಕಾರಗಳು.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಮುಂದಿನ ಗೀತೆ ಮೇನೆ ಪ್ಯಾರ್ ಕಿಯಾ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ, ದೇವ್ ಕೊಹ್ಲಿ ಅವರ ಸಾಹಿತ್ಯ, ರಾಮ್ ಲಕ್ಷ್ಮಣ್ ಅವರ ಸಂಗೀತ.

0: ಇದು ಗುಲ್ಮೊಹರ್ ಕಾರ್ಯಕ್ರಮ, ನಿಮ್ಮದೇ ನೆಚ್ಚಿನ ಹಿಂದಿ ಗೀತೆಗಳ ಪ್ರಸಾರ. ಇದೀಗ ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಮೇಡಮ್ ಅವರೇ.
0: ನಮಸ್ತೆ. ನಿಮ್ಮ ಹೆಸರು?
1: ಒನ್ನೂರಲ್ಲಿ ಮೇಡಮ್ ಅವರೇ, ಹನುಮಂತಾಪುರದಿಂದ.
0: ಏನ್ ಮಾಡ್ಕೊಂಡಿರೋ ತಾವು?
1: ಮೇಡಮ್ ಅವರೇ, ನಾವು ಕಿರಾಣಿ ಅಂಗಡಿ ಇಟ್ಕೊಂಡಿವಿ.
0: ಹೌದಾ ಸರ್, ಕೇಳ್ತಾ ಇರ್ತೀರಾ ಆಕಾಶವಾಣಿ?
1: ಹೌದು ಮೇಡಮ್ ಅವರೇ, ಯಾವಾಗಲೂ ಕೇಳ್ತಿರ್ತೇನೆ.
0: ನಿಮಗೆ ಯಾವ ಹಾಡ್ ಪ್ರಸಾರ ಆಗ್ಬೇಕಿತ್ತು
1: ಮೇಡಮ್? ನನಗೆ
0: ಹಂಪ್ಯಾರ್ ಮತ್ತೆ ಇವತ್ತಿನ ವಿಷಯ ಮಿಲೆಟ್ಸ್ ಅಥವಾ ಸಿರಿಧಾನ್ಯದ ಕುರಿತಾಗಿ.
1: ನಾವು ಸಿರಿಧಾನ್ಯ ಹೆಚ್ಚಾಗಿ ಉಪಯೋಗಿಸೋದು. ನಾವು ಚಿಕ್ಕವರಿದ್ದಾಗಲಿದ್ದರೂ ಸಹ ನಮ್ಮಮ್ಮರು ರಾಗಿ ಮುದ್ದೆ, ನವಣೆ ಅನ್ನ, ಮತ್ತೆ ನಾವು ಉರುಗು ಅಂತ ಬರುತ್ತಲ್ಲ ಮೇಡಮ್ ರೀ, ಅದೂ ಸಜ್ಜೆ ನವಣೆ ಪ್ರತಿ ಒಂದನು ನಾವು ಊಟ ಮಾಡ್ತೀವಿ ಮೇಡಮ್ ರೀ.
0: ಏನೇನು ಪದಾರ್ಥಗಳು ಮಾಡ್ತೀರಾ ಇದರಿಂದ
1: ಮೇಡಮ್ ರೀ? ರಾಗಿಯಿಂದ ಮುದ್ದೆ ಮಾಡ್ತಾರೆ, ನವಣೆಯಿಂದ ಅನ್ನ ಮಾಡ್ತಾರೆ, ಮತ್ತೆ ರಾಗಿ ರೊಟ್ಟಿ ಮಾಡ್ಬೋದು, ರಾಗಿ ಮುದ್ದೆ ಮಾಡ್ಬೋದು, ಆಮೇಲೆ ಚಾವಕ್ಕಿ ಅಂತ ಬರ್ತಾವ ಮೇಡಮ್ ರೀ, ಆ ಅಕ್ಕಿನಾಗ ಅನ್ನ ಮಾಡ್ಬೋದು. ಬಾಳ ಚೆನ್ನಾಗಿರ್ತದ ಮೇಡಮ್ ರೀ, ಮೊಸರು ಹಾಕಿ ಉಂಡ್ಬಿಟ್ರೆ ಅದ್ರ ಬಾಳ ಚೆನ್ನಾಗಿರ್ತದ ಮೇಡಮ್ ರೀ. ಅದು ಅವೆಲ್ಲ ನಾವೆಲ್ಲ ಊಟ ಮಾಡಿದೀವಿ ಮೇಡಮ್ ರೀ. ಇತ್ತೀಚೆಗೆ ಈಗಿನ ಹುಡುಗರು ಊಟ ಮಾಡ್ತಿಲ್ಲ, ನಾವೆಲ್ಲ ಮೊದಲಿದ್ದಲ್ಲೇ ಎಲ್ಲ ಊಟ ಮಾಡ್ತೀವಿ ಮೇಡಮ್ ರೀ. ಎಲ್ಲ
0: ಹಾಗಾದ್ರೆ ಬಳಕೆ ಮಾಡ್ತೀರಾ ಸಿರಿಧಾನ್ಯನ?
1: ಹೌದೌದು ಮೇಡಮ್, ನಮ್ಮ ಮನೆಗೆ ಮಾಡೋದೇ ಅದು.
0: ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್.
1: ಧನ್ಯವಾದ.
0: ನಿಮ್ಮ ಗೀತೆ ಖಂಡಿತ ಪ್ರಸಾರ ಆಗುತ್ತೆ, ಹೀಗೆ ಕೇಳ್ತಾ ಇರಿ ಆಕಾಶವಾಣಿ. ಇದೀಗ ಮುಂದಿನ ಗೀತೆ ದಿಲ್ ಚಿತ್ರದಿಂದ ಉದಿತ್ ನಾರಾಯಣ್ ಹಾಗೂ ಅನುರಾಧ ಪೌಡ್ವಾಲ್ ಅವರ ಗಾಯನದಲ್ಲಿ ಸಮೀರ್ ಅವರ ಸಾಹಿತ್ಯ, ಆನಂದ್ ಮಿಲಿಂದ್ ಅವರ ಸಂಗೀತ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಗುಲ್ಮೊಹರ್ ಕಾರ್ಯಕ್ರಮ. ಇದೀಗ ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ನಿಮ್ಮ ಹೆಸರು?
1: ಮೇಡಮ್, ಹಗರಿ ಬೊಮ್ಮನಳ್ಳಿ ತಾಲೂಕು ಹಂಪ ಸಾಗರದ ಸುಭಾನ್ ಕೋರಿ ಮೇಡಮ್.
0: ಸುಭಾನ್ ಕೋರಿ ಅವರೇ, ಏನ್ ಮಾಡ್ಕೊಂಡಿರೋ ತಾವು?
1: ನಾ ಟೇಲರಿಂಗ್ ಮಾಡ್ತೀನಿ ಮೇಡಮ್.
0: ಟೇಲರಿಂಗ್ ಮಾಡ್ತೀರಾ, ಕೇಳ್ತಾ ಇರ್ತೀರಾ ಆಕಾಶವಾಣಿ?
1: ಹಾ, ಕೇಳ್ತೀನಿ ಮೇಡಮ್. 45 ವರ್ಷದ ಕೇಳ್ತಾ ಇದ್ದೀನಿ ಮೇಡಮ್.
0: 45 ವರ್ಷ?
1: ಹಾ ಮೇಡಮ್.
0: ಹಾ, ನಿಮಗೆ ಯಾವ ಹಾಡು ಬೇಕಿತ್ತು
1: ಮೇಡಮ್? ನಯಾದವ್ರು ಮೇಡಮ್.
0: ಹಾ, ನಯಾದವ್ರ ಚಿತ್ರದಿಂದ
1: ಅದು ಉಡೆ ಜಬ್ಬು ಜಬ್ಬು ಜುಲ್ಫೆ ತೇರಿ ಅಂತ ಇದೆ ನೋಡಿ ಮೇಡಮ್.
0: ಹಾ ಹಾ, ಈ ಹಾಡು ಪ್ರಸಾರ ಮಾಡೋಣ. ಮತ್ತೆ ಇವತ್ತಿನ ವಿಷಯ ಬಂದು ಸಿರಿಧಾನ್ಯಗಳು.
1: ಸಿರಿಧಾನ್ಯ ಮೇಡಮ್ ಈಗೆಲ್ಲ ಕಡಿಮೆ ಆಗಿದೆ ಮೇಡಮ್. ನಾವೆಲ್ಲ ಅಂಗಡಿಯಾಗ ತಗೊಂಡು ಊಟ ಮಾಡಕ್ ಮೇಡಮ್. ರಾಗಿ ಒಂದು ಉಳಿಸಿಂದಿರ್ತೀವಿ ಮೇಡಮ್, ಜೊತೆ ಕೊಡ್ತಾರಲ್ಲ, ಸ್ವಲ್ಪ ಮುದ್ದೆ ಮಾಡಕ್ ಮೇಡಮ್, ಗಂಜಿ ಹುಡುಗರಿಗೆ ಅವೆಲ್ಲ ಹೆಲ್ಪ್ ಆಗುತ್ತೆ ಮೇಡಮ್. ಮುಂಚೆ ನವಣಕ್ಕಿ ಅಂತೂ ಈಗ ಕನಸು ಆಗ್ಬಿಟ್ರೆ ಮೇಡಮ್, 20 ವರ್ಷ ಹಿಂದ್ಗಡೆ ದೂರ ಆಗ್ಬಿಟ್ಟು ನಮ್ಗೆ ನಾವು ನವಣೆ. ಹಾ ಮೇಡಮ್.
0: ಅಂದ್ರೆ ನೀವು ಇವಾಗ ಬಳಸೋದು ಕಡಿಮೆ ಮಾಡಿದೀರಾ ಅಥವಾ?
1: ಕಡಿಮೆ ನಾವು ಬಳಸ್ತೀವಿ ಮೇಡಮ್, ನಮಗೆ ಹುಡುಗರು ಅದನ್ನ ಊಟ ಮಾಡಲ್ಲ ಮೇಡಮ್. ಹಂಗೆ ಮೇಡಮ್.
0: ಕೇಳ್ತಾ ಹೀಗೆ ಕೇಳ್ತಾ ಇರಿ ಆಕಾಶವಾಣಿ, ನಿಮ್ಮ ನೆಚ್ಚಿನ ಗೀತೆ ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದೀಗ ಮುಂದಿನ ಗೀತೆ ನಯಾ ಅದವ್ರ ಚಿತ್ರದಿಂದ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ಅವರ ಗಾಯನದಲ್ಲಿ, ಸಾಹಿರ್ ಲುಧಿಯಾನ್ವಿ ಅವರ ಸಾಹಿತ್ಯ, ಓ ಪಿ ನಾಯರ್ ಅವರ ಸಂಗೀತ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಇದು ಆಕಾಶವಾಣಿ FM 101.3 ಕನ್ನಡ ಕಾಮನಬಿಲ್ಲು ಗುಲ್ಮೊಹರ್ ಕಾರ್ಯಕ್ರಮ. ಇದೀಗ ಮುಂದಿನ ಕರೆ. ನಮಸ್ತೆ.
3: ನಮಸ್ತೆ ಮೇಡಮ್.
2: ನಮಸ್ತೆ, ನಿಮ್ಮ ಹೆಸರು?
3: ಲಿಂಗಜ್ಜ ವಾಲ್ಮೀಕಿ ಮೇಡಮ್, ಕೊಪ್ಪಳದಿಂದ.
2: ಏನ್ ಮಾಡ್ಕೊಂಡಿರೋದು ತಾವು?
3: ನಮ್ದು ಸಣ್ಣ ಕಿರಣ ಅಂಗಡಿ ಇದೆ ಮೇಡಮ್ ಕೊಪ್ಪಳದಲ್ಲಿ.
2: ಕೇಳ್ತಾ ಇರ್ತೀರಾ ಆಕಾಶವಾಣಿ?
3: ಹ್ಞೂ ರೀ ಮೇಡಮ್, ಕೇಳ್ತಾ ಇರ್ತೀವ್ರಿ. ನಾವು ಬೆಳಗ್ಗೆ ಬಂದ್ರೆ ರೇಡಿಯೋ ಆನ್ ಮಾಡಿ ವ್ಯಾಪಾರ ಮಾಡ್ತೀವಿ ಮೇಡಮ್.
2: ನಿಮ್ಗೆ ಯಾವ ಗೀತೆ ಬೇಕಿತ್ತು?
3: ಮರದ ಚಿತ್ರದಿಂದ ಮೇಡಮ್,
2: ಖಂಡಿತ ಪ್ರಸಾರ ಮಾಡೋಣ. ಇವತ್ತಿನ ವಿಷಯ ಸಿರಿಧಾನ್ಯ, ಇದರ ಕುರಿತಾಗಿ ನೀವು ಮಾತಾಡೋದಾದ್ರೆ ನಿಮ್ಮ ಮನೆಯಲ್ಲಿ ಬಳಕೆ ಮಾಡ್ತೀರಾ ಹೇಗೆ?
3: ಹೌದ್ರಿ ಮೇಡಮ್, ನಾವು ಒಂದು ಸಿರಿಧಾನ್ಯಗಳನ್ನ ಒಂದೊಂದು ಕೆಜಿ ಪ್ಯಾಕೆಟ್ ಬರ್ತದೆ ಮೇಡಮ್ ಮಾರ್ಕೆಟ್ ನಲ್ಲಿ, ಅಂತ ತಂದು ನಾವು ಒಂದು ಅಷ್ಟು ಒಂದು ಮಿಕ್ಸ್ ಮಾಡಿ ನಮ್ಗೆ ಜೋಳದ ಹಿಟ್ಟಿನಲ್ಲಿ ಹಿಟ್ಟು ಜೋಳ ಹಾಕ್ಸ್ ಮಾಡ್ತೀನಿ ಮೇಡಮ್, ಜೋಳದ ಹಿಟ್ಟು ಅದ್ರಲ್ಲಿ ಮಿಕ್ಸ್ ಮಾಡಿ ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಎಲ್ಲ ಮಿಕ್ಸ್ ಮಾಡಿದಂತ ಕಾಳುಗಳನ್ನ ಅದ್ರಲ್ಲಿ ಮಿಕ್ಸ್ ಮಾಡಿ ಸಿರಿಂದ ಹಣ್ಣುಗಳು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿ ಹಚ್ಚಂಬಂದು ನಾವು ರೊಟ್ಟಿ ಮಾಡ್ಕೊಂಡು ಊಟ ಮಾಡ್ತೀರಿ.
2: ಯಾವ ಯಾವ ಸಿರಿಧಾನ್ಯದ ಬಳಕೆ ಮಾಡ್ತೀರಾ ನೀವು?
3: ಮೇಡಮ್ ಇವು ನವಣಿ ಮೇಡಮ್, ಅರಕ, ಉರ್ಲಿ, ಮತ್ತೆ ಇದು ರಾಗಿ, ಮತ್ತೆ ಇನ್ನೊಂದು ಎಷ್ಟು 9 ದಿನಸ ಐತಿ ಮೇಡಮ್ ಅದು, ಎಲ್ಲ 9 ದಿನಸ ಒಂದೊಂದು ಟೇಸ್ಟ್ ತಂದು ಎಲ್ಲ ಅಷ್ಟು ಮಿಕ್ಸ್ ಮಾಡಿ ಅದನ್ನ ನಮ್ಗೆ ಎಷ್ಟು ಜೋಳದಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕಿ ನಾವು ಹಿಟ್ಟು ಹಾಕ್ಸಂಬಂದ್ ರೊಟ್ಟಿ ಮಾಡ್ತಾರೆ ಮೇಡಮ್ ನಮ್ಮ ಮನೇಲಿ.
2: ಪ್ರತಿನಿತ್ಯ ಸೇವನೆ ಮಾಡ್ತೀರಾ
3: ಮೇಡಮ್?
2: ಪ್ರತಿನಿತ್ಯ ಸೇವನೆ ಮಾಡ್ತೀರಾ ಹಾಗಾದ್ರೆ?
3: ಹೌದ್ರಿ ಮೇಡಮ್, ಹೌದ್ರಿ ಮೇಡಮ್. ಇವಾಗ ಒಮ್ಮೆ ಅಂದ್ರೆ ಅದು ಜಾಸ್ತಿ ಇದಾಗಲ್ಲ ಮೇಡಮ್, ಅದು ದುಬಾರಿ ಇರ್ತದಲ್ಲ ಮೇಡಮ್. ಹಾಗಾಗಿ ಅದ್ರಲ್ಲಿ ಜೋಳದಲ್ಲಿ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡಿ ನಾವು ರೊಟ್ಟಿ ಮಾಡ್ಕೊಂಡು ಅಂತೀವಿ ಮೇಡಮ್.
2: ಖುಷಿ ಆಯ್ತು ಸರ್ ಕೇಳಿ. ನಿಮ್ಮ ನೆಚ್ಚಿನ ಗೀತೆ ಖಂಡಿತ ಪ್ರಸಾರ ಆಗುತ್ತೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದೀಗ ಮುಂದಿನ ಗೀತೆ ಮರ್ದ ಚಿತ್ರದಿಂದ ಮೊಹಮ್ಮದ್ ಅಜೀಜ್ ಅವರ ಗಾಯನದಲ್ಲಿ, ರಾಜೇಶ್ ಅವರ ಸಾಹಿತ್ಯ, ಪ್ರಯಾಗ್ ರಾಜ್ ಅವರ ಸಂಗೀತ.

0: ಕೇಳ್ತಿದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಗುಲ್ಮೊಹರ್ ಕಾರ್ಯಕ್ರಮ. ಇದೀಗ ಕಾರ್ಯಕ್ರಮದ ಕೊನೆಯ ಕರೆ. ನಮಸ್ತೆ.
1: ನಮಸ್ಕಾರ.
0: ನಮಸ್ತೆ ಸರ್, ಏನ್ ಮಾಡ್ಕೊಂಡಿರೋದು ತಾವು? ತಮ್ಮ ಹೆಸರು?
1: ನಿಂಗಪ್ಪ ಟೈಲರ್ ಅಂತಾರೆ ಮೇಡಮ್ ರೇ. ನಾವು ಟೈಲರ್ ಕೆಲಸ ಮಾಡ್ತಾರೆ. ಫೋನ್
0: ನಿಮ್ಗೆ ಯಾವ ಹಾಡ್ ಬೇಕಿತ್ತು? ಈ ಚಿತ್ರದಿಂದ ಖಂಡಿತ ಪ್ರಸಾರ ಮಾಡೋಣ. ಮತ್ತೆ ಇವತ್ತಿನ ವಿಷಯ ಸಿರಿಧಾನ್ಯ. ಇದರ ಬಳಕೆ ನಿಮ್ಮ ಮನೆಯಲ್ಲಿ ಹೇಗೆ ನಡೆಯುತ್ತೆ?
1: ನಾವೊಂದು 5-6 ವರ್ಷ ಆಯ್ತು ಮೇಡಮ್ ರೇ ಇದನ್ನ ನಾವು ಬಳಕೆ ಮಾಡಕತ್ತಿ. ಕೊರ್ಲೆ ಆರ್ಕ ಬರ್ಗು ನವಣೆ ಸಾಮೆ ಊದ್ಲು ಅಂತ ಹೇಳಿ ಬರ್ತಾವ್ರಿ ಮೇಡಮ್ ರೇ. ಅವು ಐದನ್ನು ಕೂಡಿಸಿ ಎಲ್ಲ ಉರಿತಾವ್ರಿ ಮೇಡಮ್ ರೇ. ಉರಿದ ಸಣ್ಣ ಮಿಕ್ಸಿ ಮಾಡ್ತಾರೆ, ಮಿಕ್ಸಿ ಮಾಡಿ ಗಂಜಿ ಮಾಡ್ಕೊಂಡು ಕುಡಿತಾವ್ರಿ ಮೇಡಮ್. ಅದು ಬಿ ಪಿ ಶುಗರ್ ಎಲ್ಲ ಕಡಿಮೆ ಆಗ್ತದೆ ನೋಡ್ರಿ ಮೇಡಮ್ ರೇ ಅವ್ನ ಮಾಡಿದ್ರೆ.
0: ಹೌದಾ ಸರ್?
1: ಹ್ಞೂ ರೀ, ನಾವು ಈಗ 5 ವರ್ಷ ಆಯ್ತು ಹಂಗ ಯೂಸ್ ಮಾಡಕತ್ತಿ. ಹ್ಞೂ ರೀ ಮೇಡಮ್.
0: ಖಂಡಿತ ನಿಮ್ಮ ಉಪಯುಕ್ತ ಮಾಹಿತಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ನೆಚ್ಚಿನ ಗೀತೆ ಖಂಡಿತ ಪ್ರಸಾರ ಆಗುತ್ತೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ. ಕೊನೆಯದಾಗಿ ಸಂದೇಶಗಳನ್ನ ಒಮ್ಮೆ ನೋಡೋಣ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳಿ ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮಿಲೆಟ್ಸ್ ಬಗ್ಗೆ ಕಾರ್ಯಕ್ರಮ ಚೆನ್ನಾಗಿದೆ, ದಾವಣಗೆರೆಯಲ್ಲಿ ಎಲ್ಲಾ ತರಹದ ಸಿರಿಧಾನ್ಯ ಸಿಗುತ್ತೆ, ಅಭಾವ ಏನಿಲ್ಲ, ನಾವು ಕೂಡ ತಿಂಗಳಲ್ಲಿ 15 ದಿವಸ ಬಳಸುತ್ತೇವೆ ಅಂತ ಹೇಳಿ ನಂಬರ್ ಎಂಡಿಂಗ್ ವಿತ್ 7233 ಅವರು ಸಂದೇಶವನ್ನ ಕಳಿಸಿದ್ದಾರೆ. ಗೀತಾ ಜೋಶಿ ಕಲಬುರಗಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಸಿರಿಧಾನ್ಯಗಳನ್ನ ಬಳಸುತ್ತೇವೆ, ಹೆಚ್ಚಾಗಿ ಜೋಳ ಸಜ್ಜೆಯ ರೊಟ್ಟಿಗಳನ್ನ ಮಾಡ್ತೇವೆ, ಹಾಗೆ ಎಲ್ಲ ಬಗೆಯ ರಾಗಿ ಸಜ್ಜೆ ಜೋಳ ಕಡಲೆ ಹಿಟ್ಟು ಗಳನ್ನು ಮಿಶ್ರಣ ಮಾಡಿ ಈರುಳ್ಳಿ ಹಸಿಮೆಣಸಿನಕಾಯಿ ಟೊಮ್ಯಾಟೊ ಹಾಕಿ ತಾಲಿಪಟ್ಟು ತಯಾರಿಸುತ್ತೇವೆ, ಹಾಗೆಯೇ ನವಣೆಯ ಅನ್ನವನ್ನ ನವಣೆಯ ಪಾಯಸ ಮಾಡ್ತೇವೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಮಧ್ಯಾಹ್ನದ ಪ್ರಸಾರದಲ್ಲಿ ಹಿಂದಿ ಚಿತ್ರಗೀತೆಗಳು ಬಹಳ ಇಂಪಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ರಾಮಚಂದ್ರ ಟೇಲರ್, ಈರಣ್ಣ ಜೇವೂರ, ಅಕ್ಕಲಕೋಟ ತಾಲೂಕಿನ ಮೈಂದರಗಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಗೋವಿಂದ ಮೆನನ್ ಕೋಲಾರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮಹೇಶ್ ಹೊಸೂರು ಶಿಕಾರಿಪುರದಿಂದ. ನಂತರ ನಂಬರ್ ಎಂಡಿಂಗ್ ವಿತ್ 9899 ಅವರು ಸಂದೇಶವನ್ನ ಕಳಿಸಿದ್ದಾರೆ. ವಾರದಲ್ಲಿ ಒಮ್ಮೆ ಸಜ್ಜೆ ಅಥವಾ ನವಣೆಯನ್ನ ಉಪಯೋಗಿಸ್ತೀವಿ ಅಂತ ಚಂದ್ರಶೇಖರ ಬಿ ಎಚ್ ದೇವದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ರೂಪ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸಿಂಧನೂರು ಸುರೇಶ್ ಬಳೂಟಗಿ ಇಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ. ಇದಾಗಿತ್ತು ಈ ಹೊತ್ತಿನ ಗುಲ್ಮೊಹರ್ ಕಾರ್ಯಕ್ರಮ. ಬೆಳಗಿನಿಂದ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಗೆಳತಿ ಆರ್ ಜೆ ಶ್ರಾವ್ಯ ಹರುಮನೆ. ಇದೀಗ ಗೀತೆ ಹಮ್ ಆಪ್ಕೆ ಹೇ ಕೌನ್ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ರವೀಂದರ್ ರಾವಲ್ ಅವರ ಸಾಹಿತ್ಯ, ರಾಮ್ ಲಕ್ಷ್ಮಣ್ ಅವರ ಸಂಗೀತ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಐದು ಗಂಟೆ 30 ಸೆಕೆಂಡ್ಗಳು ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಈ ಹೊತ್ತಲ್ಲಿ ನೀವು ಒಟ್ಟಿಗೆ ಮಾತಾಡ್ತಾ

0: ಎಫ್ ಎಂ ರೇನ್ಬೋದಲ್ಲಿ ಇವತ್ತು ನಿಮ್ಮೊಟ್ಟಿಗೆ ಸೂಪರ್ ಆದ ನಾನು ನಿಮಗೆ ಕೇಳುವ ಪ್ರಶ್ನೆಗಳು, ನೀವು ನಮಗೆ ಕೇಳುವ ಹಾಡುಗಳ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇದು ನಾನ್ ಸ್ಟಾಪ್ ಸಂಜೆ ಎಂಟರ್ಟೈನ್ಮೆಂಟ್, ನಾನ್ ಸ್ಟಾಪ್ ಆಗಿರಲಿ, ಮಾಹಿತಿ ಪಡ್ಕೊಳ್ಳೋದು ಕೂಡ ನಾನ್ ಸ್ಟಾಪ್ ಆಗಿರಲಿ. ಅದಾಗಬೇಕು ಅನ್ನೋದಾದ್ರೆ ಐ ಆಮ್ ರೆಡಿ ಅಂತ ಮೆಸೇಜ್ ಬರ್ತಾ ಇರಲಿ ಮೆಸೇಜ್ ಪೆಟ್ಟಿಗೆಗೆ 9480901013. ಈ ವಾಟ್ಸ್ಆಪ್ ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ರವಾನೆ ಮಾಡಿ ಐ ಆಮ್ ರೆಡಿ ಅಂತ ನೀವು ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ಹೇಳಿದ್ರೆ ನಾವು ನಿಮಗೆ ಕಾಲ್ ಮಾಡ್ತೇವೆ, ಪ್ರಶ್ನೆ ಕೇಳ್ತೀವಿ, ಉತ್ತರ ಕೊಟ್ಟರೆ ನಿಮ್ಮ ಇಷ್ಟದ ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡ್ತೀವಿ. ಯಾರಿಗುಂಟು ಯಾರಿಗಿಲ್ಲ ಬೇಗ ಬೇಗ ಮೆಸೇಜ್ ಮಾಡಿ ಜೊತೆಯಾಗಿ ಕನ್ನಡ ಕಾಮನ ಬಿಲ್ಲನ ಕೇಳ್ತಾನೆ ಇರಿ.
1: ಓ ಗೆಳೆಯ, ಓ ಗೆಳೆಯ, ಜೀವ

0: 5:12:20 ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ನಮ್ಮ ಜೊತೆ ಐ ಆಮ್ ರೆಡಿ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟವರು ಗಂಗಾವತಿಯಿಂದ ಚಂದ್ರಶೇಖರ್. ಚಂದ್ರಶೇಖರ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್. ನಮಸ್ಕಾರ.
0: ನಮಸ್ಕಾರ ಸರ್. ನಮಸ್ಕಾರ. ಏನ್ ಸರ್, ಸೂಪರ್ ಆಗಿದ್ದೀರಾ? ಆರಾಮಾಗಿದ್ದೀರಾ?
1: ಆರಾಮಾಗಿದ್ದೀನಿ.
0: ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀರಾ ಅಂತ ಹೇಳ್ತಾ ಇದ್ರಿ.
1: ಹೌದು ಮೇಡಮ್.
0: ಎಸ್, ನಿಮಗೆ ನಾನು ಕೇಳುವಂತಹ ಪ್ರಶ್ನೆ ಈ ರೀತಿಯಾಗಿದೆ. ಸಾಮಾನ್ಯವಾಗಿ ಚಂದ್ರನಲ್ಲಿ ಭೂಕಂಪನದಂತೆ ಕಂಪನ ಉಂಟಾಗುತ್ತದ? ಇದು ನನ್ನ ಪ್ರಶ್ನೆ. ಉತ್ತರ ಹೌದು ಅಥವಾ ಇಲ್ಲ, ಎರಡರಲ್ಲಿ ಒಂದು. ನಿಮಗೆ ನಾನು ಕೊಡ್ತಾ ಇರುವಂತಹ ಸಮಯ ಇದೀಗ ಶುರು.
1: ಹೌದು
0: ಹೌದು. ಯಾಕೆ ಹೌದು?
1: ಬಟ್ ಚಂದ್ರನಲ್ಲೂ ಅವಾಗವಾಗ ಕೆಲವು ಪ್ರಕ್ರಿಯೆಗಳು ಆಗಿದ್ದಾಗ ಕಂಪನ ಅಥವಾ ಏನಾರ ಸಂಭವಿಸಬಹುದು ಅಂತ ಒಂದು ಅಜಂಪ್ಷನ್ ಅಷ್ಟೇ ಮೇಡಮ್. ನಿಖರವಾಗಿ ಗೊತ್ತಿಲ್ಲ.
0: ನಿಖರವಾಗಿ ಗೊತ್ತಿಲ್ಲ. ಸರಿ, ಹಾಗಾದರೆ ಈ ಒಂದು ಕಾರಣ ಏನಿರಬಹುದು ಅಂತ ನಿಮ್ಗನ್ಸುತ್ತೆ?
1: ಯಾಕಂದ್ರೆ ಭೂಮಿಗೂ ಚಂದ್ರಗೂ ಸಂಬಂಧಪಟ್ಟಿರ್ತಕ್ಕಂತ ಇದರಲ್ಲಿಂದ ಈ ಭೂಮಿಯಲ್ಲಿ ಏನಾದ್ರೂ ಅಲ್ಲಿ ಆ ಒಂದು ಚಂದ್ರನ ಒಂದು ಏನು ಅಲ್ಲಿ ಮೇಲ್ಗಡೆ ಏನಿರುತ್ತೆ ಅಲ್ಲಿ ಕೆಲವು ಪ್ರಕ್ರಿಯೆಗಳು ಆಗಬಹುದು ಅನ್ನೋದನ್ನ.
0: ಓಕೆ, ನೀವು ಹೇಳೋ ಪ್ರಕಾರ ಭೂಮಿಯಲ್ಲಿ ಭೂಕಂಪ ಆದ್ರೆ ಅಲ್ಲಿ ಚಂದ್ರನಲ್ಲೂ ಭೂಕಂಪ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ?
1: ಭೂಕಂಪ ಅಂತ ಅಲ್ಲ, ಬಟ್ ಅಲ್ಲಿ ಕೆಲವು ಪ್ರಕ್ರಿಯೆ ಕಂಪನ ಆಗುವಂತ ರೀತಿಯಲ್ಲಿ ಅದು ಏರುಪೇರು ಆಗಬಹುದೇನೋ ಅಂತ.
0: ಅಂದ್ರೆ ನೀವು ಹೇಳೋ ಪ್ರಕಾರ ಇರಬಹುದು, ಭೂಕಂಪನದಂತೆ ಚಂದ್ರನಲ್ಲೂ ಕಂಪನ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೀರಾ? ರೈಟ್.
1: ಹೌದು ಮೇಡಮ್. ಹಾ ಮೇಡಮ್.
0: ನಿಮ್ಮ ಆನ್ಸರ್ ರೈಟ್. ಹಾ ರೈಟ್. ಹಾ ರೈಟ್. ಹಾ, ಕಂಗ್ರಾಚುಲೇಷನ್ಸ್.
1: ಥ್ಯಾಂಕ್ ಯು ಮೇಡಮ್.
0: ನಿಮ್ಮ ಉತ್ತರ ಸರಿಯಾಗಿದೆ. ಆಕ್ಚುಲಿ ಚಂದ್ರನಲ್ಲಿ ಕೂಡ ಮೂನ್ ಕ್ವೇಕ್ಸ್ ಅಂತ ಹೇಳ್ತೀವಿ ಅದನ್ನ, ಚಂದ್ರನಲ್ಲಿ ಉಂಟಾಗುವ ಕಂಪನ ಇದು ಉಂಟಾಗುತ್ತೆ. ಯಾತಕಪ್ಪ ಆಗುತ್ತೆ ಇದು ಅಂತ ಹೇಳಿದ್ರೆ, ಆಕ್ಚುಲ್ ಆಗಿ ನೀವು ಒಂದು ಪಾಯಿಂಟ್ ಸರಿಯಾಗಿ ಬಂದಿದ್ರಿ. ಭೂಕಂಪನದಿಂದ ಭೂಕಂಪನ ಉಂಟಾಗೋದಿಲ್ಲ, ಭೂಮಿಯ ಗುರುತ್ವಾಕರ್ಷಣೆ, ಉಲ್ಕಾಪಾತ ಅಥವಾ ತಾಪಮಾನದ ಬದಲಾವಣೆಗಳಾಗುತ್ತಲ್ಲ, ಅದೆಲ್ಲದರ ಕಾರಣದಿಂದ ಚಂದ್ರನಲ್ಲಿ ಕೂಡ ಮೂನ್ ಕ್ವೇಕ್ಗಳು ಉಂಟಾಗುತ್ತೆ. ಆದರೆ ಒಂದು ವಿಶೇಷ ಏನಪ್ಪಾ ಅಂದ್ರೆ, ಒಂದು ವ್ಯತ್ಯಾಸ, ಭೂಮಿಯಲ್ಲಿ ಒಂದಷ್ಟು ಸೆಕೆಂಡುಗಳ ಕಾಲ ಭೂಮಿ ಕಂಪಿಸಿದ್ರೆ ಚಂದ್ರನ ಒಳಭಾಗ ಒಣಗಿರುತ್ತಲ್ವಾ, ಆ ಕಾರಣದಿಂದ ಚಂದ್ರನಲ್ಲಿ ಉಂಟಾಗುವಂತಹ ಕಂಪನಗಳು ಭೂಮಿಯಲ್ಲಿ ಉಂಟಾಗೋದಕ್ಕಿಂತ ಬಹಳ ಹೆಚ್ಚು ಸಮಯ ಮುಂದುವರಿಯಬಹುದು ಅಂತ ತಜ್ಞರು ಹೇಳ್ತಾರೆ, ನಾನಲ್ಲ. ಸೂಪರ್. ಹಾಗಾದರೆ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಗೀತೆನ ನಿಮ್ಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಪಾರ್ಟಿಸಿಪೇಟ್ ಮಾಡಿದಕ್ಕೆ. ಕಂಗ್ರಾಚುಲೇಷನ್ಸ್. ಕೇಳಿದ್ರಲ್ವಾ, ಚಂದ್ರಶೇಖರ್ ಅವರು ಗಂಗಾವತಿಯಿಂದ ಮೊದಲನೆಯ ಕಾಲರ್ ಆಗಿ ಇವತ್ತು ನಮ್ಮ ಜೊತೆಯಾದ್ರು. ರಪ್ ಅಂತ ಹೇಳಿ ಉತ್ತರನ ಹಾಗೆ ಕೊಟ್ಬಿಟ್ಟು ಹಾಡನ್ನ ಗೆದ್ಬಿಟ್ರು. ನೀವು ಕೂಡ ಇವರ ಹಾಗೆ ಐ ಆಮ್ ರೆಡಿ ಅಂತ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. 9484809013 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಈ ಸಂಖ್ಯೆಗೆ ವಾಟ್ಸ್ಆಪ್

ಮುಖಾಂತರ ಸಂದೇಶವನ್ನು ರವಾನೆ ಮಾಡಿ ಐ ಆಮ್ ರೆಡಿ ಅಂತ ನಮಗೆ ಹೇಳಿ. ನಿಮ್ಮ ಹೆಸರು ಮತ್ತು ಊರನ್ನು ಸೇರಿಸೋದು ಮರಿಬೇಡಿ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಜೊತೆಗೆ ಆಗ್ತಾ ಇದ್ದೀವಿ ಎಫ್ ಎಂ ರೈನ್ಬೋ ಇದು.

ನಿಜವಾಗ್ಲೂ ನಿಜವಾಗ್ಲೂ ನಿನ್ನ ಪ್ರೀತಿಸ್ತೀಯಾ? ನೀನ್ ಹುಟ್ಟಿರೋದೆ ನನಗೋಸ್ಕರ, ನಾನ್ ಹುಟ್ಟಿರೋದೆ ನಿನಗೋಸ್ಕರ ಅನ್ನಿಸ್ತಾ ಇದೆ. ನಿನ್ ಕಣ್ಣು ಹೇಳ್ತಾ ಇದೆ ನೀನ್ ಹುಡುಕ್ತಿರೋದು ನನ್ನನ್ನೇ ಅಂತ. ಚಾರ್ಮುಡಿ ಘಾಟ್ ಮೇಲೆ ನಿಂತು ಕೂಡ ಈ ಕಣ್ಣು ನಿನ್

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz ಡಿಆರ್ಎಂ ತರಂಗಾಂತರ 603 kilohertz ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:30:20. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಸೌಮ್ಯ ಕುಲಕರ್ಣಿಯ ಸಂಜೆಯ ನಮಸ್ಕಾರ ಹಾಗೂ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ. ಸಂಜೆಯ ಪ್ರಸಾರ ಕಾರ್ಯ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳೊಂದಿಗೆ.

ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ. ದ ಲೆಜೆಂಡ್ ಚಿತ್ರದ ಗೀತೆ ಹಾಡಿದ್ದಾರೆ ಉತ್ತರ ಪಟ್ಟತ್ತಿಲ್ ಹಾಗೂ ರೋಹನ್. ಸಂತೋಷ್ ಅವರ ಸಾಹಿತ್ಯಕ್ಕೆ ಹ್ಯಾರಿಸ್ ಜಯರಾಜ್ ಅವರ ಸಂಗೀತ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಯೆಲ್ಲೋ ಬೋರ್ಡ್ ಚಿತ್ರದ ಗೀತೆ ಹಾಡಿದ್ದಾರೆ ರಘು ದೀಕ್ಷಿತ್ ಹಾಗೂ ಸಂಗಡಿಗರು. ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಅದ್ವಿಕ್ ಅವರ ಸಂಗೀತ ನಿರ್ದೇಶನ.

0: ಚಂದನ್ ಶೆಟ್ಟಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ನಿಶಾನ್ ರಾಯ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿತ್ತು.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
0: ಕೇಳ್ತಾ ಇದ್ದೀರಾ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 5:42:35. ಇನ್ನು ಮುಂದೆ ಮೂಡಿ ಬರ್ತಾ ಇದೆ ಮುಗುಳು ನಗೆ ಚಿತ್ರದ ಗೀತೆ. ಹಾಡಿದ್ದಾರೆ ಶ್ರೇಯಾ ಘೋಷಾಲ್. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ.

ಯಜಮಾನ ಚಿತ್ರದ ಗೀತೆಯನ್ನ ಕೇಳಿದ್ರಿ ಸೋನು ನಿಗಮ್, ಶ್ರೇಯಾ ಘೋಷಾಲ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು.

ಕೇಳ್ತಾ ಇದ್ದೀರಾ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನ. ಸಮಯ ಆಗಿದೆ 5:51. ಇನ್ನು ಮುಂದೆ ಸವಾರಿ 2 ಚಿತ್ರದ ಗೀತೆ ಹಾಡಿದ್ದಾರೆ ಕಾರ್ತಿಕ್ ಹಂಸಿಕಾ ಅಯ್ಯರ್ ಹಾಗೂ ಯಾಸ್ನಿನ್ ನೀ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಮಣಿಕಂಠ್ ಕದ್ರಿಯವರ ಸಂಗೀತ.

0: ಅರ್ಮಾನ್ ಮಲ್ಲಿಕ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಚಕ್ರವರ್ತಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿತ್ತು. ಇದಾಗಿತ್ತು ಈ ಹೊತ್ತಿನ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6 ಗಂಟೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಯಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ

0: ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
2: ತೊರೆದು ಜೀವಿಸಬಹುದೇ
0: ದಾಸರ ಪದಗಳು,
2: ಹರಿ ನಿನ್ನ ಚರಣಗಳ
1: ವಚನಗಳು,
3: ಉಳ್ಳವರು ಶಿವಾಲಯವ ಮಾಡುವರು
0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
1: ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
2: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
3: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
4: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
5: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
4: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
6: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
4: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
1: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
2: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
1: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
2: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
1: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
2: ಸಮಯ ಆಗಲಿದೆ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
3: ದಿಸ್ ಇಸ್ ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ನಿಶಿತ್ ಕುಮಾರ್. The monsoon session of Parliament will commence tomorrow and continue till the 13th of next month. During the session, several important legislations are scheduled to be taken up for discussion and passage. On the eve of the monsoon session, government today convened an all-party meeting at Parliament House Annexe. The meeting was chaired by Raksha Mantri Rajnath Singh. Over 50 leaders from 40 political parties attended this meeting. Just after the meeting began, opposition parties staged a symbolic walkout from the meeting over the participation of Nationalist Citizens Party of India, NCPI. The NCPI is a registered party that has participated in the West Bengal Assembly elections, and recently several rebel Trinamool Congress MPs have joined it. However, after registering their protest, the opposition members attended the meeting. Speaking to media after the meeting, Mr. Kiran Rijiju urged all political parties to ensure the smooth functioning of Parliament and engage in constructive discussions on key issues.
4: There are various demands by

0: ಹತ್ತು ಗಂಟೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ವಿದುಷಿ ಬಾಲಮಣಿ ಈಶ್ವರ್ ಅವರ ಹಾಡುಗಾರಿಕೆ ಕಾರ್ಯಕ್ರಮ ಮಧುರೈ ಕೇಂದ್ರದ ಕೊಡುಗೆ. ಇನ್ನು ನಾಳಿನ ಕಾರ್ಯಕ್ರಮಗಳಲ್ಲಿ ಮುಂಜಾನೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಚಿಂತನ ವೆಂಕನಗೌಡ ಪಾಟೀಲ್ ವಟಗಲ್ ಅವರಿಂದ ಕಾರ್ಯಕ್ರಮ ರಾಯಚೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, 6:50 ರೈತರಿಗೆ ಸಲಹೆ, 7:15 ಸಂಪದಾ ಭಟ್ ಅವರು ಹಾಡಿರುವ ಭಾವಗೀತೆಗಳು, 7:45 ಹಾಗೂ 8:30 ಚಿತ್ರಗೀತೆಗಳನ್ನು ಆಲಿಸುವಿರಿ, 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, 10:30 ಸುನ್ಹೇರೆ ಪಲ್, 11:00 ಸವಿ ನೆನಪು, 12:05 ವನಿತಾ ವಿಹಾರ, ಲೇಖಕಿ ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ರಾಘವೇಂದ್ರ ಭಟ್ ಅವರೊಂದಿಗೆ ಸಂದರ್ಶನ, ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಯೋಗ ಹಾಗೂ ಮಧುಮೇಹ ನಿಯಂತ್ರಣ ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾ ಬಿ ಗುರುಬಸವರಾಜ್ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿರಾಮ್ಜಿ ಮಿಷನ್ ಕುರಿತು ಮಾಹಿತಿ ನೀಡುತ್ತಾರೆ ಯುವ ಪತ್ರಕರ್ತ ನಿತೇಶ್ ಡಂಬಳ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ, 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಸಂಧ್ಯಾ ಜವಳಿ, 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. ಆರು ಗಂಟೆ 15 ನಿಮಿಷಕ್ಕೆ ಕನ್ನಡ ರತ್ನಭಂಡಾರ, 6:30 ಜಿಲ್ಲಾ ವಾರ್ತಾ ಪತ್ರ, 6:51 ಕೃಷಿ ರಂಗ, ನೈಸರ್ಗಿಕ ಡಿಟರ್ಜೆಂಟ್ ಅಥವಾ ಅಂಟುವಾಳಕಾಯಿಯ ಕುರಿತು ಡಾ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ಗೌಟ. ನಂತರ ಜನಪದ ಸಂಗೀತ, ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ, 7:45 ಸಿರಿಗಂಧ, 8:15 ಪಾರ್ಲಿಮೆಂಟ್ ರಿವ್ಯೂ, 8:30 ಸಿರಿಗಂಧ ಮುಂದುವರಿಯುತ್ತದೆ, 9:15 ರೋಹಿಣಿ ಮೋಹನ್ ಅವರು ಹಾಡಿರುವ ಭಾವಗೀತೆಗಳು, 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿನಾಯಕ ವೈದ್ಯನಾಥನ್ ಅವರಿಂದ ವೀಣಾವಾದನ, 10:00 ಸಂಸತ್ತಿನಲ್ಲಿ ಪ್ರಶ್ನೋತ್ತರ ಕಲಾಪಗಳ ಮುದ್ರಿತ ಪ್ರಸಾರ. ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿವೆ. ಇನ್ನು ಮುಂದೆ 2 ವಾಣಿಜ್ಯ ಪ್ರಕಟಣೆಗಳು, ನಂತರ ಕನ್ನಡ ರತ್ನಭಂಡಾರ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿಸು, ಈ ಗೀತೆ ಯಾರು ಕೇಳಿಲ್ಲ? ಬರೆದವರು MN ವ್ಯಾಸರಾವ್, ಕವಿ ಗೀತರಚನಕಾರ. ಮಳೆಯಲ್ಲಿ ನೆನೆದ ಮರಗಳು ಅವರ ಮಹತ್ವದ ಕೃತಿ. ಇರಲಿ ನಿನ್ನ ಪ್ರೀತಿ, ಬೆಳ್ಳಿ ಮೂಡುವ ಮುನ್ನ, ಇವೆಲ್ಲ ಅವರ ಕವನ ಸಂಕಲನಗಳು. ಧಾರಾವಾಹಿಗಳಿಗೆ ಬರೆದಿದ್ದಾರೆ, ಚಿತ್ರಗೀತೆಗಳನ್ನು ಬರೆದಿದ್ದಾರೆ MN ವ್ಯಾಸರಾವ್, ಕನ್ನಡದ ಮಹತ್ವದ ಕವಿ. ಅವರು ಕನ್ನಡ ಕಾವ್ಯ ಕವನ ಬಗ್ಗೆ ಏನಾದರೂ ಹೇಳಿ ಅಂದರೆ ಎಲ್ಲವನ್ನೂ ನೃಪತುಂಗಾನೇ ಹೇಳ್ಬಿಟ್ಟಿದ್ದಾನೆ, ನಾವೇನು ಹೇಳೋದು ಅಂತ ಹೇಳ್ತಾ ಇದ್ರು. ಸಾಹಿತ್ಯವನ್ನು ಓದಿ ಆಮೇಲೆ ನೀವು ಬರೆಯಿರಿ ಅಂತ ಚಿಕ್ಕವರಿಗೆ

0: ಅವರು ಹೇಳ್ತಾ ಇದ್ದ ಮಾತು, ಕನ್ನಡ ಪ್ರೀತಿ ಬಗ್ಗೆ, ಕನ್ನಡ ಕಾವ್ಯದ ಬಗ್ಗೆ ಅವರಾಡಿದ ಮಾತುಗಳು.
1: ಭಾಷೆ ಮಾನವರು ತಮ್ಮ ಅಭಿಪ್ರಾಯಗಳನ್ನು ಇತರರಿಗೆ ತಿಳಿಸಲು ಬಳಸುವ ಧ್ವನಿರೂಪಿಯಾದ ಸಾಧನ. ಭಾಷೆ ಇದ್ದಕ್ಕಿದ್ದಂತೆ ಬದಲಾಗುವುದಿಲ್ಲ, ಕ್ರಮೇಣ ಬದಲಾಗುತ್ತದೆ. ಈ ರೀತಿಯ ವಿಂಗಡಣೆಯಾದ ಕನ್ನಡದಲ್ಲೂ ಕವಿಗಳು ತಮ್ಮ ಶ್ರೇಷ್ಠ ಕೃತಿಗಳನ್ನು ರಚಿಸುತ್ತಾ ಬಂದಿದ್ದಾರೆ. ಪಂಜೆ ಮಂಗೇಶರಾಯರು ಹುತ್ತರಿ ಹಾಡಿನಲ್ಲಿ ತೋರಿಸುವ ಕೆಚ್ಚು ಮತ್ತು ಪ್ರೀತಿ ಅಸಾದೃಶ್ಯವಾದದ್ದು. ತಮ್ಮ ನಾಡಿನ ಕೊರಳು ದಾಸ್ಯದ ನೊಗದ ಭಾರಕ್ಕೆ ಬಗ್ಗದೋಲ್, ಹೆಮ್ಮೆ ಹಗೆಗಳ ಹೊಡೆದು ಹಿರಿಯರು ಹಸಿದು ಹರುವ ಬಗ್ಗದೋಲ್ ಎಂದು ಕೊಂಡಾಡುತ್ತಾರೆ ಕನ್ನಡಾಂಬೆಯ ಹಿರಿಮೆಯನ್ನು ಕುರಿತು. ಆಮೇಲೆ ಬಂದ ಬೆನಗಲ್ ರಾಮರಾಯರು ಏನನ್ನು ಹೇಳುತ್ತಾರೆ ಕೇಳೋಣ. ಕನ್ನಡವನು ಉಳಿದು ಎನಗೆ ಅನ್ಯ ಜೀವನವಿಲ್ಲ, ಕನ್ನಡವೇ ಎನ್ನುಸಿರು ಪೆತ್ತೆನ್ನ ತಾಯಿ, ಕನ್ನಡವೇ ಧನ ಧಾನ್ಯ, ಕನ್ನಡವೇ ಮನೆ ಮಾನ್ಯ, ಕನ್ನಡವೇ ಎನಗಾಯ್ತು ಕಣ್ಣು ಕಿವಿ ಬಾಯಿ ಎಂಬುದಾಗಿ ತಮ್ಮ ಕನ್ನಡತನವನ್ನು ಸಾರಿದ್ದಾರೆ. ಕನ್ನಡವನ್ನು ಕನ್ನಡ ನಾಡನ್ನು ಕಟ್ಟಿದ ಹಿರಿಯ ಕವಿಗಳಲ್ಲಿ ಒಬ್ಬರಾದ ಬಿಎಂ ಶ್ರೀಕಂಠಯ್ಯನವರು ಕನ್ನಡ ಧ್ವಜವನ್ನು ಹಾರಿಸಿದವರು. ಏರಿಸಿ ಹಾರಿಸಿ ಕನ್ನಡದ ಬಾವುಟ ಎಂದು ಕನ್ನಡವನ್ನು ಮೇಲಕ್ಕೆ ಎತ್ತಿದವರು, ಕನ್ನಡದ ಅಭಿಮಾನ ಜನರಲ್ಲಿ ಬಿತ್ತಿದವರು. ಕನ್ನಡದ ಪ್ರೀತಿ ಎಷ್ಟು ಎಂಬುದನ್ನು ಅವರ ಕಾವ್ಯದಲ್ಲೇ ವ್ಯಕ್ತವಾಗಿದೆ. ಹೇಗೆ ಎಷ್ಟೊಂದು ಪ್ರಾಶಸ್ತ್ಯವನ್ನು ಕೊಟ್ಟು, ಎಷ್ಟು ಗಂಭೀರವಾಗಿ, ಎಷ್ಟು ತೀವ್ರವಾಗಿ ಅನುಭವಿಸಿ ಆ ಕನ್ನಡವನ್ನು ಪ್ರೀತಿಸಿದ್ರು ಅನ್ನುವುದಕ್ಕೆ ಮತ್ತೊಂದು ಸಾಕ್ಷಿ ಬೇಂದ್ರೆಯವರು. ಏಳು ಶೂರರ ಖಣಿ, ಏಳು ವೀರರ ರಾಣಿ, ಏಳು ತೀರದ ವೀರ ರಸದ ವಾಣಿ, ಏಳು ಮೀರದ ಜಾನಿ, ಏಳು ಈ ಸ್ಥಿತಿಗಾಣಿ, ಏಳು ವರ ವರದ ಪಾಣಿ. ಅವ ಯಾರೇ ಈ ಮಾತನ್ನು ಕೇಳಿದ್ರು ಎದ್ದು ಬಿಡಬೇಕು. ಅಂದ್ರೆ ಕನ್ನಡಕ್ಕೆ ರಾಣಿಯ ಪಟ್ಟವನ್ನು ಕಟ್ಟಿದ್ದಾರೆ ಬೇಂದ್ರೆಯವರು. ಎಲ್ಲರಿಗೂ ಬೇಕಾದ ಈ ಕನ್ನಡ ಯಾತಕ್ಕೆ ಈಗ ಬರ್ತಾ ಬರ್ತಾ ಅದಕ್ಕಿರ್ತಕ್ಕಂಥ ದೇಶಕ್ತಿಯನ್ನ ಯಾತಕ್ಕೆ ಕಳ್ಕೊಳ್ತಿದೆ? ಒಂದು ಮಾತಿದೆ, ಪ್ರಪಂಚದ ಸುಮಾರು 7,000 ಭಾಷೆಗಳಲ್ಲಿ ಪ್ರತಿ 2 ವಾರಗಳಿಗೆ ಒಂದು ಭಾಷೆ ಸಾಯತ್ತಂತೆ. ಈ ಆಘಾತಕಾರಿಯಾದ ವಿಷಯ ಬಹಳ ಹಿಂದೆನೆ ವರದಿಯಾಗಿತ್ತು. ಆಸ್ಟ್ರೇಲಿಯಾದ ಕೆಲವು ಭಾಗಗಳಲ್ಲಿ ಕೆಲವು ಭಾಷೆಗಳು ಹಾಗಾಗಿ ಮಾಯವಾಗ್ಬಿಟ್ರು. ಇದನ್ನು ಗಮನಿಸ್ತಾ ಹೋದರೆ ಇವತ್ತು ನಾವು ನಮ್ಮ ಭಾಷೆಯನ್ನು, ನಮ್ಮ ಕನ್ನಡವನ್ನು ಎಷ್ಟು ಮಟ್ಟಿಗೆ ನಾವು ಬಳಸ್ತಾ ಇದ್ದೀವಿ, ಎಷ್ಟು ಸದುಪಯೋಗ ಪಡಿಸ್ಕೋತೀವಿ, ಎಷ್ಟು ಶಬ್ದಗಳು ಕನ್ನಡದಲ್ಲಿ ಅಷ್ಟು ಶಬ್ದಗಳನ್ನು ನಾವು ಬಳಸ್ತಾ ಇದ್ದೀವಿ. ಕೆಲವೇ ಶಬ್ದಗಳು ಮಾತ್ರ ನಮ್ಮ ಬಾಯಿಗಳಲ್ಲಿದೆ. ಯಾಕೆಂದರೆ ಭಾಷೆ ಯಾವತ್ತೂ ಕೂಡ ಚಾಲ್ತಿಯಲ್ಲಿ ಇದ್ದಷ್ಟು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿರುತ್ತೆ. ಕನ್ನಡ ಅನಿವಾರ್ಯವಾಗಬೇಕು. ಕನ್ನಡ ಅನಿವಾರ್ಯವಾದಾಗ ಈ ಭಯ ಎಲ್ಲ ಯಾವುದು ಇರೋದಿಲ್ಲ ಅಂತ ಅನ್ಸುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವೆಲ್ಲ ಈ ಕನ್ನಡವನ್ನು ಕಟ್ಟುವ ಕೆಲಸವನ್ನು ಮಾಡಬೇಕು. ಮತ್ತೆ ಈ ಕನ್ನಡ ಫೀನಿಕ್ಸ್ ರೀತಿ ಹೊಸದಾಗಿ ಹುಟ್ಟಿ ಮತ್ತೆ ಕನ್ನಡದ ಬಾವುಟವನ್ನು ಮೇಲಕ್ಕೆ ಹಾರಿಸಬೇಕು. ಒಂದು ಭಾಷೆ ನಿಜವಾಗಲೂ ತನ್ನ ಪಾತಿವ್ರತೆಯನ್ನು, ಪವಿತ್ರತೆಯನ್ನು ಉಳಿಸ್ಕೊಳ್ಬೇಕು. ಆ ರೀತಿ ನಾವು ಭಾಷೆಯನ್ನು ಬಳಸಬೇಕಾಗಿದೆ ಕನ್ನಡ ಆ ಮಟ್ಟಕ್ಕೆ. ಯಾಕೆಂದರೆ ಇವಾಗಲೇ ನೀವು ಶಾಸ್ತ್ರೀಯ ಮಟ್ಟಕ್ಕೆ ನಮ್ಮ ಭಾಷೆ ಏರಿದೆ. ಅದು ಯಾವಾಗಲೂ ಭಾಷೆ ಮಂದಾಸನದ ಅಲ್ಲಿ ಇರ್ತಕ್ಕಂಥದ್ದಲ್ಲ, ಅದು ಜನರ ಹೃದಯದಲ್ಲಿರಬೇಕು, ನಾಡಿ ಮಿಡಿತದಲ್ಲಿರಬೇಕು, ಅವರ ಕಂಠದಲ್ಲಿರಬೇಕು, ಅವರ ನಾಲಿಗೆಯ ಮೇಲಿರಬೇಕು. ಆ ರೀತಿ ನಾವೆಲ್ಲರೂ ಸೇರಿ ಮತ್ತೆ ಕನ್ನಡವನ್ನು ಕಟ್ಟೋಣ, ಕನ್ನಡವನ್ನು ಬೆಳೆಸೋಣ, ಕನ್ನಡಕ್ಕೆ ನಮ್ಮ ವಂದನೆಯನ್ನು ಸಲ್ಲಿಸೋಣ.
2: ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
3: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಶ್ವಃ ಆರಭ್ಯಮಾಣಸ್ಯ ಸಂಸದಃ ಪ್ರಾವೃಟ್ ಸತ್ರಾತ್ ಪ್ರಾಕ್ ಸರ್ವಕಾರೇಣ ಸರ್ವದಲೀಯ ಸಭಾಂ ಆಹೂತಂ. ಸಭಾಯಾಂ NCPI ದಲಂ ಆಮಂತ್ರಣೆ ವಿಪಕ್ಷೇಣ ಪ್ರತೀಕಾತ್ಮಕ ರೂಪೇಣ ಬಹಿಷ್ಕಾರಂ ಕೃತಂ. ಸಂಸದೀಯ ಕಾರ್ಯ ಮಂತ್ರಿ ಕಿರೇನ್ ರಿಜಿಜುಃ ಸರ್ವಾನ್ ರಾಜನೈತಿಕ ದಲಾನ್ ಸಂಸದಃ ಸುಗಮತಯಾ ಸಂಚಾಲನಂ ಸುನಿಶ್ಚೇತುಂ ಪ್ರಾರ್ಥಿತವಾನ್. ರಾಷ್ಟ್ರಪತಿ ದ್ರೌಪದಿ ಮುರ್ಮುಃ ಮೋಲ್ದೋವಾ, ಉತ್ತರ ಮ್ಯಾಸೆಡೋನಿಯಾ, ರೋಮಾನಿಯಾ ಇತ್ಯತೇಷಾಂ ತ್ರಿರಾಷ್ಟ್ರಾಣಾಂ ಭ್ರಮಣಾರ್ಥಂ ಪ್ರಸ್ಥಿತವತಿ. ಜಮ್ಮುಕಾಶ್ಮೀರ ಪ್ರದೇಶೆ ಅನೇಕೇಷು ಸ್ಥಾನೇಷು ಆಕಸ್ಮಿಕ ಜಲಪ್ಲಾವನೇನ ಭೂಸ್ಖಲನೇನ ಚ ನೈಕೇ ಜನಾಃ ಮೃತಾಃ, ಸಂಪತ್ತಿನಾಂ ಕ್ಷತಿಃ ಚಾಭವತ್. ಉದ್ಧಾರ ಕಾರ್ಯಾಣಿ ಪ್ರಚಲಂತಿ, ಕೇಂದ್ರೇಣ ಸರ್ವವಿಧ ಸಹಾಯತಾಯೈ ಆಶ್ವಾಸಿತಂ. ಬ್ಯಾಡ್ಮಿಂಟನ್ ಕ್ರೀಡಾಯಾಂ ಪಿ ವಿ ಸಿಂಧು ಇತ್ಯೇಸಾ ಪ್ರಥಮ ಭಾರತೀಯ

0: ಇರುತ್ತವೆ. ಉದಾಹರಣೆಗೆ, ಸಮುದ್ರದ ಉಪ್ಪು ನೀರನ್ನ ಆವಿಯಾಗಲು ಬಿಡಿ. ಶುದ್ಧ ನೀರು ಆವಿಯಾಗಿ ಉಪ್ಪಿನ ಕಣಗಳು ಚೌಕಾಕಾರದ ಸ್ಫಟಿಕಗಳನ್ನ ರಚಿಸುತ್ತವೆ. ಇನ್ನು ಮ್ಯಾಗ್ಮದ ಅಂದರೆ ಘನೀಭವಿಸುವ ಮುನ್ನಿನ ಶಿಲಾದ್ರವವು ಒಮ್ಮೆಗೆ ಉಷ್ಣವು ನಷ್ಟವಾದಂತೆ ಹೆಪ್ಪುಗಟ್ಟಿ ಅಕ್ಕಪಕ್ಕದ ಸಂಸ್ಥರಗಳ ಒತ್ತಡದಿಂದ ಮೈದೆಳೆದ ಶಿಲೆಗಳಲ್ಲಿ ಕಂಡುಬರುವ ಕ್ವಾರ್ಟ್ಸ್ ಎಂಬ ಖನಿಜವು ಸಾಮಾನ್ಯವಾಗಿ ಷಟ್ಕೋನಾಕಾರದ ಸ್ಫಟಿಕಗಳನ್ನು ರಚಿಸುತ್ತದೆ. ಇನ್ನು ಅಣುಗಳ ನಡುವಿನ ಅಂತರ, ರಾಸಾಯನಿಕ ಬಂಧ ಮತ್ತು ಅಣುಗಳು ಒಂದರ ಮೇಲೊಂದು ಜೋಡಣೆಗೊಳ್ಳುವ ದಿಕ್ಕು, ಈ ಎಲ್ಲವೂ ಸೇರಿ ನಿರ್ದಿಷ್ಟ ಜ್ಯಾಮಿತಿಯ ಆಕಾರವನ್ನು ಸೃಷ್ಟಿಸುತ್ತವೆ. ತನ್ನ ಮೇಲೆ ಬಿದ್ದ ಬೆಳಕನ್ನ ಪ್ರತಿಫಲಿಸುವ ಬೆಳಕಿನಿಂದ ನಮ್ಮೆಲ್ಲರ ಕಣ್ಣನ್ನ ಕೋರೈಸುವಂತಹ ವಜ್ರ ಮಾಡಲ್ಪಟ್ಟಿರುವುದು ಕಾರ್ಬನ್ ಪರಮಾಣುಗಳಿಂದ. ಆದರೆ ನಾವು ನಮ್ಮ ಮಕ್ಕಳು ಬರೆಯುವ ಪೆನ್ಸಿಲ್ನಲ್ಲಿರುವ ಗ್ರಾಫೈಟ್ ಕೂಡ ಇದೇ ಕಾರ್ಬನ್ನಿಂದನೇ ಮಾಡಲ್ಪಟ್ಟಿರುವುದು. ಆದರೆ ಗ್ರಾಫೈಟ್ ಮತ್ತು ವಜ್ರಗಳು ಒಂದೇ ಬಗೆಯ ಧಾತುಗಳಿಂದ ಮಾಡಲ್ಪಟ್ಟಿದ್ದರೂ ಸಹ ಗ್ರಾಫೈಟ್ ಹೊಳೆಯುವುದಿಲ್ಲ, ವಜ್ರದ ಮೇಲೆ ಬೆಳಕು ಬಿದ್ದಾಕ್ಷಣ ಕಣ್ಣು ಕೋರೈಸುವಂತೆ ಹೊಳೆಯುತ್ತದೆ. ಕಾರಣ, ಕಾರ್ಬನ್ ಪರಮಾಣುಗಳು ರೂಪುಗೊಂಡಿರುವಂತಹ ನಿರ್ದಿಷ್ಟ ರಚನೆ ಮತ್ತು ಆಕಾರ, ಇದರೊಳಗೂ ಗಣಿತದ ನಿಯಮಗಳಿವೆ. ಪ್ರತಿ ಕಲ್ಲಿನಲ್ಲಿನ ಸಣ್ಣ ಘಟಕದ ಒಂದು ಪರಮಾಣುವು ಮತ್ತೊಂದು ಪರಮಾಣುವಿನೊಟ್ಟಿಗೆ ಹೇಗೆ ಯಾವ ಕೋನದಲ್ಲಿ ಜೋಡಿಸಲ್ಪಟ್ಟಿವೆ ಎಂಬುದು ಗಮನಾರ್ಹ ಅಂಶ. ಒಂದಕ್ಕೊಂದರ ನಡುವಿನ ಅಂತರವನ್ನ ಸೂಕ್ಷ್ಮದರ್ಶಕದಿಂದಷ್ಟೇ ನೋಡಲು ಸಾಧ್ಯ. ಹೀಗೆ ಸ್ಫಟಿಕಗಳಲ್ಲಿರುವಂತಹ ಸಿಮೆಟ್ರಿ ಅಥವಾ ಸಮಮಿತಿ ಬರಿಯ ವಿಜ್ಞಾನಿಗಳಿಗಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ವಿಶೇಷ ಕುತೂಹಲವನ್ನು ಉಂಟು ಮಾಡುತ್ತದೆ. ಒಂದೇ ವಿನ್ಯಾಸ ಪುನಃ ಪುನಃ ಕಾಣಿಸಿಕೊಳ್ಳುವುದು ಗಣಿತದ ಮಾದರಿಯಂತೆ ತೋರುತ್ತದೆ. ಕೆಲವೊಮ್ಮೆ ಹಿಮದ ತುಂಡುಗಳಲ್ಲಿಯೂ ಅದ್ಭುತ ಷಟ್ಕೋನ ವಿನ್ಯಾಸ ಕಾಣಬಹುದು. ಇದರಿಂದ ಪ್ರಕೃತಿ ಎಷ್ಟು ನಿಖರವಾಗಿ ಗಣಿತವನ್ನ ಅನುಸರಿಸುತ್ತದೆ ಎಂಬುದು ತಿಳಿಯುತ್ತದೆ. ಭೂವಿಜ್ಞಾನಿಗಳು ಈ ಸ್ಫಟಿಕಗಳ ಆಕಾರಗಳನ್ನ ಅಧ್ಯಯನ ಮಾಡಿ ಈ ಕಲ್ಲು ಹೇಗೆ ನಿರ್ಮಾಣವಾಯಿತು, ಯಾವ ಪರಿಸ್ಥಿತಿಯಲ್ಲಿ ರೂಪುಗೊಂಡಿತು ಎಂಬುದನ್ನು ತಿಳಿದುಕೊಳ್ತಾರೆ. ರತ್ನಗಳು, ಉಪ್ಪು, ಹಿಮ, ವಜ್ರ ಎಲ್ಲವೂ ಕೂಡ ಸ್ಫಟಿಕಗಳೇ. ಇವುಗಳ ಸೌಂದರ್ಯಕ್ಕೆ ಅವುಗಳ ಅತ್ಯಂತ ಸಣ್ಣ ಘಟಕಗಳ ಕ್ರಮಬದ್ಧ ವಿನ್ಯಾಸವೇ ಕಾರಣ. ಕಲ್ಲುಗಳ ಒಳಗಿನ ಸ್ಫಟಿಕಗಳು ಕೇವಲ ಪ್ರಕೃತಿಯ ಅಲಂಕಾರವಷ್ಟೇ ಅಲ್ಲ, ಬದಲಾಗಿ ಹಲವಾರು ಸಾಧನಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸಲಾಗ್ತದೆ. ಸಿಲಿಕಾನ್ ಸ್ಫಟಿಕಗಳನ್ನು ಕಂಪ್ಯೂಟರ್ ಚಿಪ್ ಮತ್ತು ಸೆಮಿಕಂಡಕ್ಟರ್ಗಳಾಗಿ ಬಳಸಿದರೆ, ಕ್ಯಾಲ್ಸೈಟ್ ಮತ್ತು ಕ್ವಾರ್ಟ್ಸ್ ಖನಿಜಗಳನ್ನ ಲೆನ್ಸ್ಗಳು ಮತ್ತು ಲೇಸರ್ಗಳ ತಯಾರಿಕೆಯಲ್ಲಿ ಬಳಸುವರು. ಹಲವು ರತ್ನಗಳನ್ನ ಅಲಂಕಾರಕ್ಕಾಗಿಯಷ್ಟೇ ಅಲ್ಲದೆ ಕೆಲವು ಸಮಸ್ಯೆಗಳ ಉಪಶಮನ ಮಾಡುವುದೆಂಬ ನಂಬಿಕೆಯ ಮೇಲೆ ಧರಿಸುವುದು ಕೂಡ ಚಾಲ್ತಿಯಲ್ಲಿದೆ. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಡಾಕ್ಟರ್ ದೀಪಾ ಎಂಬಿ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದಿರಿ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:35:35
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ದ

0: ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೇ, ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಸಮಯ 6:37. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
4: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
5: کاشر زبانی پروگرام تے خبری تچھ نیوز آن AIR ایپ پر دستیاب
6: آکاشوانی انیت تمل نگلچگلوں نیوز آن AIR ایپل کڑیکم

ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯನ್ನು ಒಂದು ತಂಡವಾಗಿ ಒಗ್ಗಟ್ಟಿನಿಂದ ಎದುರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಿ ಅನಿವಾರ್ಯ ವಲಸೆ ತಡೆಯುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ನಿರ್ದೇಶನ. ರಾಜ್ಯದಲ್ಲಿ ಮುಂಗಾರು ಮಳೆ ಅಭಾವ, 178 ತಾಲೂಕುಗಳಲ್ಲಿ ಬರದ ಛಾಯೆ. ಜಲಾಶಯಗಳ ನೀರಿನ ಮಟ್ಟ 40% ಕುಸಿತ. ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆಗ್ರಹ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ಒಂದು ತಂಡವಾಗಿ ಒಗ್ಗಟ್ಟಿನಿಂದ ಕ್ಷೇತ್ರ ಮಟ್ಟದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ವರ್ಚುವಲ್ ಸಭೆಯಲ್ಲಿ ಪಾಲ್ಗೊಂಡ ಅವರು, ಮುಂದಿನ 15 ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿಯನ್ನು ಸಲ್ಲಿಸಬೇಕಾಗಿದ್ದು, ಜಿಲ್ಲಾಡಳಿತಗಳು ವಾಸ್ತವದ ಅಂಕಿಅಂಶಗಳನ್ನು ಸಿದ್ಧಪಡಿಸಬೇಕು ಎಂದು ಸೂಚಿಸಿದರು. ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ ಅವರು, ಬರ ನಿರ್ವಹಣೆಯಲ್ಲಿ ಪಾರದರ್ಶಕತೆ ತರಲು ಹೊಸ ಕೊಳವೆ ಬಾವಿ ಕೊರೆಯುವಾಗ ಕಡ್ಡಾಯವಾಗಿ ವಿಡಿಯೋ ಚಿತ್ರೀಕರಣ ಮಾಡುವಂತೆ ಆದೇಶಿಸಿದರು. ಮಳೆ ಮತ್ತು ಅಣೆಕಟ್ಟೆಗಳ ನೀರಿನ ಲಭ್ಯತೆ ಆಧರಿಸಿ

0: ರೈತರಿಗೆ ಸೂಕ್ತ ಬೆಲೆ ನೀಡಬೇಕು, ಸಣ್ಣ ಮತ್ತು ಅತಿ ಸಣ್ಣ ರೈತರ ಹಿತರಕ್ಷಣೆಗೆ ಪ್ರಥಮ ಆದ್ಯತೆ ನೀಡಬೇಕು ಎಂದರು. ಬೆಳಗಾವಿ ಮತ್ತು ಕಲಬುರಗಿ ವಿಭಾಗಗಳಲ್ಲಿ ವಿಮೆ ವಿಚಾರದಲ್ಲಿ ಅಕ್ರಮ ನಡೆದಿರುವ ಆರೋಪ ಕೇಳಿಬಂದಿದ್ದು ಈ ಕುರಿತು ಪ್ರತ್ಯೇಕ ವರದಿ ನೀಡುವಂತೆ ಸೂಚಿಸಿದರು. ರಾಜ್ಯದಲ್ಲಿ ತಲೆದೋರಿರುವ ಬರ ಪರಿಸ್ಥಿತಿಯಿಂದ ಜೀವಸಂಕುಲಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಚುರುಕಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಜಿಲ್ಲಾಡಳಿತಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಇಂದು ವರ್ಚುವಲ್ ಮೂಲಕ ನಡೆದ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮಳೆ ಕೊರತೆಯಿಂದ ಜಲಾಶಯಗಳ ನೀರಿನ ಮಟ್ಟ ತೀರಾ ಕುಸಿದಿರುವುದರಿಂದ ಜಲಾಶಯದ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಮೀಸಲಿಡಬೇಕು ಎಂದು ಸೂಚಿಸಿದರು. ನೀರಿನ ಸಮಸ್ಯೆ ನಿವಾರಣೆಗೆ ಜಿಲ್ಲಾಧಿಕಾರಿಗಳ ವೈಯಕ್ತಿಕ ಠೇವಣಿ ಖಾತೆಯಲ್ಲಿರುವ 329 ಕೋಟಿ ರೂಪಾಯಿ ಹಣವನ್ನು ಸಮರ್ಪಕವಾಗಿ ಬಳಸಬೇಕು ಎಂದರು. ಇದೇ ವೇಳೆ ಅವರು ಜನರು ಉದ್ಯೋಗ ಅರಸಿ ವಲಸೆ ಹೋಗುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿ, ವಿಬಿ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುವಲ್ಲಿ ಹಿಂದೆ ಬಿದ್ದಿರುವ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಎಲ್ಲ ಅಧಿಕಾರಿಗಳು ತ್ವರಿತವಾಗಿ ಜನರಿಗೆ ಊರುಗಳಲ್ಲೇ ಕೆಲಸ ನೀಡಿ ಗುಳೆ ಹೋಗದಂತೆ ತಡೆಯಬೇಕು ಎಂದು ಆದೇಶಿಸಿದರು. ರಾಜ್ಯದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡ 39% ಕಡಿಮೆಯಾಗಿದ್ದು ತೀವ್ರ ಬರ ಪರಿಸ್ಥಿತಿ ತಲೆದೋರಿದೆ. ಇದುವರೆಗೆ ಮಲೆನಾಡಿನಲ್ಲಿ ಅತ್ಯಧಿಕ ಶೇಕಡ 43% ಮಳೆ ಕೊರತೆಯಾಗಿದ್ದರೆ ಕರಾವಳಿಯಲ್ಲಿ ಶೇಕಡ 35% ಹಾಗೂ ಒಳನಾಡಿನಲ್ಲಿ ಸರಾಸರಿ ಶೇಕಡ 32% ಮಳೆ ಕೊರತೆ ದಾಖಲಾಗಿದೆ. ಇದರಿಂದಾಗಿ ರಾಜ್ಯದ 26 ಜಿಲ್ಲೆಗಳ ಒಟ್ಟು 178 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು, ವಿಜಯನಗರ ಜಿಲ್ಲೆಯಲ್ಲಿ ಅತ್ಯಂತ ಗರಿಷ್ಠ ಅಂದರೆ ಶೇಕಡ 67% ತೀವ್ರ ಮಳೆ ಕೊರತೆ ಕಂಡುಬಂದಿದೆ. ಮಳೆಯ ಅಭಾವದಿಂದಾಗಿ ಪ್ರಮುಖ ಜಲಾಶಯಗಳ ನೀರಿನ ಸಂಗ್ರಹ ಕಳೆದ ವರ್ಷದ 681.83 ಟಿಎಂಸಿಗೆ ಹೋಲಿಸಿದರೆ ಪ್ರಸ್ತುತ 359.98 ಟಿಎಂಸಿಗೆ ಅಂದರೆ ಶೇಕಡ 40% ಕುಸಿತ ಕಂಡಿದೆ. ಜಲವಿದ್ಯುತ್ ಉತ್ಪಾದಿಸುವ ಜಲಾಶಯಗಳಲ್ಲಿ ಶೇಕಡ 23% ನೀರಿದ್ದು ಬಿತ್ತನೆ ಕಾರ್ಯದಲ್ಲೂ ಗಣನೀಯ ಹಿನ್ನಡೆಯಾಗಿದೆ. ಮಳೆ ಕೊರತೆಯಿಂದಾಗಿ ರಾಜ್ಯದ 539 ಗ್ರಾಮ ಪಂಚಾಯಿತಿಗಳು ಹಾಗೂ 17 ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಈ ಬಾರಿ ವಾಡಿಕೆಯ ಮಳೆಯಾಗದೆ ಸಮಸ್ಯೆ ಉಂಟಾಗಿದ್ದು, ತೀವ್ರ ಮಳೆ ಕೊರತೆ ಉಂಟಾಗಿ ರೈತರಿಗೆ ಸಮಸ್ಯೆಯಾಗಿರುವ ಲಕ್ಯಾ ಹೋಬಳಿಯ ಕೆಲವು ಗ್ರಾಮಗಳಿಗೆ ಜಿಲ್ಲಾಧಿಕಾರಿ ಬನ್ವರ್ ಸಿಂಗ್ ಮೀನಾ ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದ ಅವರು, ಚಿಕ್ಕಮಗಳೂರು ತಾಲೂಕಿನಲ್ಲಿ 8855 ಹೆಕ್ಟೇರ್ನಲ್ಲಿ ಬಿತ್ತನೆ ಗುರಿ ಹೊಂದಿದ್ದು, ಮಳೆ ಕೊರತೆಯಿಂದ ಇದುವರೆಗೆ ಕೇವಲ 1280 ಹೆಕ್ಟೇರ್ ಮಾತ್ರ ಬಿತ್ತನೆ ಮಾಡಲಾಗಿದೆ ಎಂದು ತಿಳಿಸಿದರು. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ವಿಮೆ ಕುರಿತು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಸರ್ಕಾರ ಅಧಿಸೂಚನೆ ಹೊರಡಿಸಿದ್ದು, ಜಿಲ್ಲೆಯಲ್ಲಿ ವಿವಿಧ ಬೆಳೆಗಳಿಗೆ ರೈತರು ಬೆಳೆ ವಿಮೆ ಮಾಡಿಸಬಹುದಾಗಿದೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ತಾಲೂಕುವಾರು ಹಾಗೂ ಗ್ರಾಮ ಪಂಚಾಯಿತಿವಾರು ಅಧಿಸೂಚಿಸಲಾಗಿರುವ ವಿವಿಧ ಬೆಳೆಗಳ ವಿಮಾ ಕಂತು ಮತ್ತು ನೋಂದಣಿಯ ಅಂತಿಮ ದಿನಾಂಕದ ಮಾಹಿತಿಯನ್ನು ಪಡೆಯಲು ರೈತ ಸಂಪರ್ಕ ಕೇಂದ್ರ ಹಾಗೂ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳಿಗೆ ಸಂಪರ್ಕಿಸಬಹುದಾಗಿದೆ ಎಂದವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ ನಡೆಯುತ್ತಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಕುರಿತು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸ್ವತಂತ್ರ ತನಿಖೆಯಾಗಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಒತ್ತಾಯಿಸಿದ್ದಾರೆ. ಇಂದು ನಡೆಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಛಾತ್ರೋ ಕಿ ಗೂಂಜ್ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾಪಿಸಿ 2014 ರಿಂದ 2026 ರವರೆಗೆ ದೇಶದಲ್ಲಿ 152 ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ ಎಂದು ಆರೋಪಿಸಿದರು. ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲೇ ಇಂತಹ ಅಕ್ರಮಗಳು ಹೆಚ್ಚಾಗಿ ನಡೆಯುತ್ತಿದ್ದು, ಇದರಿಂದಾಗಿ ನೀಟ್ ಸೇರಿದಂತೆ ಪ್ರಮುಖ ಪರೀಕ್ಷೆಗಳನ್ನು ನಂಬಿದ್ದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಅಂಧಕಾರಕ್ಕೆ ಸಿಲುಕಿದೆ. ಈ ವೈಫಲ್ಯದ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರು ತಕ್ಷಣ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಪಕ್ಷವು ಸಂಸತ್ತಿನ ಒಳಗೂ ಮತ್ತು ಹೊರಗೂ ನಿರಂತರ ಹೋರಾಟ ನಡೆಸಲಿದ್ದು, ರಾಜ್ಯಾದ್ಯಂತ ಯುವ ಕಾಂಗ್ರೆಸ್ ಮೂಲಕ ಬೃಹತ್ ಜಾಗೃತಿ ಹಾಗೂ

0: ಘಟನೆಗಳನ್ನು ತೀವ್ರಗೊಳಿಸಲಾಗುವುದು ಎಂದು ಅವರು ಎಚ್ಚರಿಸಿದರು. ಸರ್ಕಾರದ ನಿರ್ದೇಶನದಂತೆ ಮಾಜಿ ಪ್ರಧಾನಿ ಹೆಚ್.ಡಿ. ದೇವೇಗೌಡರ ಪತ್ನಿ ಚನ್ನಮ್ಮ ಅವರ ಅಂತಿಮ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲು ಎಲ್ಲ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ಚನ್ನಮ್ಮನವರ ನಿಧನದ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ರಾತ್ರಿ ಹಾಗೂ ನಾಳೆ ಬೆಳಗ್ಗೆ 7-9:30 ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ನಾಳೆ ಮಧ್ಯಾಹ್ನ 2:00-4:15 ಅಂತ್ಯಕ್ರಿಯೆಯ ಧಾರ್ಮಿಕ ವಿಧಿವಿಧಾನಗಳು ನೆರವೇರಲಿದೆ ಎಂದು ಮಾಹಿತಿ ನೀಡಿದರು. ಭಾರೀ ಸಂಖ್ಯೆಯಲ್ಲಿ ಸಾರ್ವಜನಿಕರು ಗಣ್ಯರು ಆಗಮಿಸುವ ನಿರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಇನ್ನು ಹವಾವರ್ತಮಾನ. ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಕ್ರಿಯವಾಗಿದ್ದು, ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯ ಹಾಗೂ ಕರಾವಳಿಯಾದ್ಯಂತ ದುರ್ಬಲವಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯದಲ್ಲಿ 8, ಆಗುಂಬೆ, ರಾಯಚೂರಿನ ಕುರುಡಿ, ಶೃಂಗೇರಿಯಲ್ಲಿ ತಲಾ 7 cm ಮಳೆಯಾಗಿದೆ. ಇನ್ನು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ದಾವಣಗೆರೆ ಹಾಗೂ ಬೆಳಗಾವಿಯಲ್ಲೂ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಬಹುತೇಕ ಕಡೆ, ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 5 ದಿನಗಳವರೆಗೆ ಕರಾವಳಿಯ ಹಲವೆಡೆ, ಉತ್ತರ ಒಳನಾಡಿನ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ. ಗರಿಷ್ಠ 29, ಕನಿಷ್ಠ 21°C ತಾಪಮಾನ ಸಂಭವ. ಪ್ರತಿಷ್ಠಿತ 2026 ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಪಿವಿ ಸಿಂಧು ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಮೊದಲ ಭಾರತೀಯ ಆಟಗಾರ್ತಿ ಎಂಬ ಕೀರ್ತಿಗೆ ಭಾಜನರಾಗಿರುವ ಸಿಂಧು ಅವರ ಸಾಧನೆಯನ್ನು ಮುಖ್ಯಮಂತ್ರಿಯವರು ಶ್ಲಾಘಿಸಿದ್ದಾರೆ. ಕೇಂದ್ರ ಸರ್ಕಾರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಎಂಬ ಉದ್ದೇಶದಿಂದ ರಾಷ್ಟೀಯ ವಯೋಶ್ರೀ ಯೋಜನೆ ಜಾರಿಗೆ ತಂದಿದೆ ಎಂದು ರಾಜ್ಯಸಭಾ ಸದಸ್ಯ ಎಂ ನಾಗರಾಜ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು 42 ಅರ್ಹ ದಿವ್ಯಾಂಗರಿಗೆ ಬ್ಯಾಟರಿ ಚಾಲಿತ ತ್ರಿಚಕ್ರ ವಾಹನಗಳು ಸೇರಿದಂತೆ ಇನ್ನಿತರ ಸಾಧನ ಸಲಕರಣೆಗಳನ್ನು ವಿತರಿಸುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಶಾಸಕ ಮಹೇಶ್ ತೆಂಗಿನಕಾಯಿ ಮಾತನಾಡಿ, ದಿವ್ಯಾಂಗರು ಮತ್ತು ಹಿರಿಯ ನಾಗರಿಕರು ಯಾರ ಮೇಲೆಯೂ ಅವಲಂಬಿತರಾಗದೆ ಗೌರವಯುತ ಹಾಗೂ ಸ್ವಾವಲಂಬಿ ಜೀವನ ನಡೆಸಲು ಈ ಬ್ಯಾಟರಿ ಚಾಲಿತ ತ್ರಿಚಕ್ರ ವಾಹನಗಳು ಮತ್ತು ವಾಕರ್ಗಳು ಇನ್ನಿತರ ಸಾಧನ ಸಲಕರಣೆಗಳು ಸಹಕಾರಿಯಾಗಲಿವೆ ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯನ್ನು ಒಂದು ತಂಡವಾಗಿ ಒಗ್ಗಟ್ಟಿನಿಂದ ಎದುರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಿ ಅನಿವಾರ್ಯ ವಲಸೆ ತಡೆಯುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ನಿರ್ದೇಶನ. ರಾಜ್ಯದಲ್ಲಿ ಮುಂಗಾರು ಮಳೆ ಅಭಾವ, 178 ತಾಲೂಕುಗಳಲ್ಲಿ ಬರದ ಛಾಯೆ. ಜಲಾಶಯಗಳ ನೀರಿನ ಮಟ್ಟ 40%ಕ್ಕೆ ಕುಸಿತ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:51. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಹಾಗೂ ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಕುರಿತು ಡಾ.

0: ಶರಶ್ಚಂದ್ರ ರಾನಡೆ ಅವರೊಂದಿಗಿನ ಸಂದರ್ಶನ, ಆನಂತರ ನೇರಳೆ ಹಣ್ಣಿನ ಸುಧಾರಿತ ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಸುನೀತಾ ಸಿ ಅವರೊಂದಿಗಿನ ಸಂದರ್ಶನ, ತದನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಹಾಗೂ ಸಂಗಡಿಗರಿಂದ ತತ್ವಪದ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕೇಳಿ, ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನ ಕ್ರಾಂತಿ ಯೋಜನೆ ಕುರಿತು ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೊಂದಿಗಿನ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ.
4: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅಂತೇಳಿ. ನಾನು ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರ್ದೇಶಕನಾಗಿದ್ದೇನೆ. ಇಂದು PMeDrive ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಥವಾ ದಿ PM ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಯೋಜನಾ ಅನ್ನುವಂಥ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ, ನಮಗೆಲ್ರಿಗೂ ಗೊತ್ತಿದೆ, ಇಂದು ಮಧ್ಯಪ್ರಾಚ್ಯ ಯುದ್ಧದ ಕಾರಣದಿಂದಾಗಿ ಭಾರತಕ್ಕೆ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ದಿನೇ ದಿನೇ ಅವುಗಳ ಧಾರಣೆ ಕೂಡ ಹೆಚ್ಚುತ್ತಾ ಇದೆ. ಇದನ್ನು ಮನಗಂಡಂತಹ ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಈ ಬಿಕ್ಕಟ್ಟಿನಿಂದ ನಾವು ಪಾರಾಗಬೇಕಾದರೆ ಮತ್ತು ಅಮೂಲ್ಯವಾದಂತಹ ವಿದೇಶಿ ವಿನಿಮಯವನ್ನು ಉಳಿಸಲಿಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ನ ಮಿತ ಬಳಕೆಗೆ ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ಭಾರೀ ಬೇಡಿಕೆ ಇದ್ದು ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರನೇ PMeDrive ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡಬಹುದು. ತೈಲ ಸರಬರಾಜು ಮತ್ತು ಅದರ ಬೆಲೆ ಏರಿಕೆಯ ಪ್ರಸ್ತುತ ಸಮಸ್ಯೆಯ ಸಂದರ್ಭದಲ್ಲಿ ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಸಚಿವಾಲಯದ ಈ ಯೋಜನೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಈ ಯೋಜನೆ ಅಂದರೆ ಏನು? PMeDrive ಅಂತ ಎಲ್ಲ ನಾವು ಕೇಳಿದ್ದೇವೆ, ಈ ಯೋಜನೆ ಏನು ಅನ್ನೋದನ್ನು ಈಗ ಅರ್ಥ ಮಾಡಿಕೊಳ್ಳೋಣ. ಮೊದಲನೇದಾಗಿ PMeDrive ಯೋಜನೆ ಅಂತ ಹೇಳಿದರೆ PM ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಂಥೇಳಿ ಇದರ ಅರ್ಥ. ಇದು ಫೇಮ್ ಇಂಡಿಯಾ ಸೆಕೆಂಡ್ ಅಂಥೇಳಿದರೆ ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ ಇಂಡಿಯಾ ಅಥವಾ ಭಾರತದಲ್ಲಿ ಮಿಶ್ರ ಮತ್ತು ವಿದ್ಯುತ್ ವಾಹನಗಳ ಅಳವಡಿಕೆ ಮತ್ತು ಉತ್ಪಾದನೆಯನ್ನು ವೇಗಗೊಳಿಸತಕ್ಕಂತಹ ಎರಡನೇ ಹಂತದ ಮುಂದುವರೆದ ಯೋಜನೆಯ ಭಾಗವಾಗಿದೆ. ಈ ರಿಕ್ಷಾಗಳು ಹಾಗೂ ಈ ವಾಹನಗಳಿಗೆ ಈ ಯೋಜನೆಯಡಿ ನೇರ ಆರ್ಥಿಕ ಪ್ರೋತ್ಸಾಹವನ್ನು ನೀಡಲಾಗ್ತದೆ. ಇನ್ನು ಈ ಯೋಜನೆಯ ರಚನೆ ಹೇಗಾಯಿತು ಅಂತ ನಾವು ನೋಡೋಣ. ದೇಶದಲ್ಲಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಎಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವಾಹನಗಳ ಖರೀದಿಯನ್ನು ಉತ್ತೇಜನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವೇ 2015 ಫೇಮ್ ಇಂಡಿಯಾ ಮೊದಲ ಹಂತದ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಈ ಯೋಜನೆಯ ಅವಧಿ 2015-2019 ಇನ್ನು ಫೇಮ್ ಇಂಡಿಯಾ ಸೆಕೆಂಡ್ ಯೋಜನೆಯನ್ನು 2019-2024 ಜಾರಿಗೊಳಿಸಲಾಯಿತು. ನಂತರ EMPS ಅಥವಾ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ 2024 ಅಥವಾ ವಿದ್ಯುತ್ ಚಲನಶೀಲತೆಯ ಉತ್ತೇಜನ ಯೋಜನೆ 2024 500 ಕೋಟಿ ರೂಪಾಯಿ ಅನುದಾನದೊಂದಿಗೆ 4 ತಿಂಗಳ ಕಾಲ ಜಾರಿಗೊಳಿಸಲಾಯಿತು. ನಂತರ 1/10/2024 31/3/2026 ಅವಧಿಯ PMeDrive ಯೋಜನೆಯನ್ನು ಜಾರಿಗೆ ತರಲಾಯಿತು. ಈ ಒಂದು ಯೋಜನೆಗೆ ಈಗ 10,900 ಕೋಟಿ ರೂಪಾಯಿ ಅನುದಾನವನ್ನು ನೀಡಿ ಈ ಯೋಜನೆಯನ್ನು 31/3/2028 ವಿಸ್ತರಿಸಲಾಗಿದೆ. ಇದನ್ನೆಲ್ಲ ನಾವು ಗಮನಿಸಬೇಕಾದಂಥ ಅವಶ್ಯಕತೆ ಇದೆ. ಇನ್ನು ಈ ಯೋಜನೆಯ ಗುರಿಗಳೇನು ಅಂತ ನಾವು ನೋಡೋಣ. ಮೊಟ್ಟಮೊದಲಾಗಿ PMeDrive ಯೋಜನೆಯು ಎಲೆಕ್ಟ್ರಿಕ್ ದ್ವಿಚಕ್ರ, ತ್ರಿಚಕ್ರ ವಾಹನಗಳು ಮತ್ತು ಇ ಬಸ್, ಇ ಟ್ರಕ್ಗಳು ಇವುಗಳ ನೇರ ಖರೀದಿಗೆ ಪ್ರೋತ್ಸಾಹಧನದ ಮೂಲಕ ಬೆಂಬಲ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ಇನ್ನು ಎರಡನೆಯದಾಗಿ ಯೋಜನೆಯಡಿ 24.97 ಲಕ್ಷ ವಿದ್ಯುಚ್ಚಾಲಿತ ದ್ವಿಚಕ್ರ ವಾಹನಗಳು ಮತ್ತು

29,034 ಈ ಆಟೋ ರಿಕ್ಷೆಗಳಿಗೆ ಸಹಾಯಧನವನ್ನು ನೀಡತಕ್ಕಂಥ ಗುರಿಯನ್ನು ಹೊಂದಲಾಗಿದೆ. ಇನ್ನು ಮೂರನೇದಾಗಿ ಪಿಎಂಇ ಡ್ರೈವ್ ಯೋಜನೆಯು 14,000 ಹೆಚ್ಚು ಈ ಬಸ್ಗಳಿಗೆ ಪ್ರೋತ್ಸಾಹನ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ನಾಲ್ಕನೆಯದಾಗಿ ತುರ್ತು ಆರೋಗ್ಯ ಸಾರಿಗೆಯನ್ನು ಆಧುನೀಕರಣಗೊಳಿಸಲು ಈ ಆಂಬುಲೆನ್ಸ್ಗಳಿಗೆ ಸಹಾಯಧನವನ್ನು ನೀಡತಕ್ಕಂಥದ್ದು ಕೂಡ ಇದರ ಗುರಿಯಾಗಿದೆ. ಇನ್ನು ಐದನೇದಾಗಿ ವಾಯು ಮಾಲಿನ್ಯ ನಿಯಂತ್ರಣಕ್ಕಾಗಿ ಒಟ್ಟು 5,600 ಈ ಟ್ರಕ್ಗಳಿಗೆ ಪ್ರೋತ್ಸಾಹನವನ್ನು ನೀಡಲಾಗ್ತಾ ಇದ್ದು ಅವುಗಳಲ್ಲಿ 1,100 ಟ್ರಕ್ಗಳನ್ನು ದೆಹಲಿಗೆ ಹಂಚಿಕೆ ಮಾಡಿರತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಈ ಪಿಎಂಇ ಡ್ರೈವ್ ಯೋಜನೆಯ ಉದ್ದೇಶಗಳೇನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಮೊಟ್ಟ ಮೊದಲನೇದಾಗಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಪರಿಸರ ಸ್ನೇಹಿ ಸಾರಿಗೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ಎರಡನೇದಾಗಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ದೇಶದಲ್ಲಿ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳ ಖರೀದಿಯನ್ನು ಉತ್ತೇಜಿಸ್ತಕ್ಕಂಥದ್ದು. ಮೂರನೇದಾಗಿ ದೇಶೀಯವಾಗಿ ವಿದ್ಯುತ್ ವಾಹನಗಳ ಉತ್ಪಾದನೆಯನ್ನು ಹೆಚ್ಚಿಸಿ ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಬಲಪಡಿಸ್ತಕ್ಕಂಥದ್ದು. ನಾಲ್ಕನೇದಾಗಿ ಇಂಧನದ ಬಳಕೆಯನ್ನು ಕಡಿಮೆ ಮಾಡಿ ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸ್ತಕ್ಕಂಥದ್ದು. ಐದನೇದಾಗಿ ಸಾರ್ವಜನಿಕ ಚಾರ್ಜಿಂಗ್ ಕೇಂದ್ರಗಳ ಜಾಲವನ್ನು ವಿಸ್ತರಿಸ್ತಕ್ಕಂಥದ್ದು ಮತ್ತು ಅವುಗಳ ಪರೀಕ್ಷಾ ಸಂಸ್ಥೆಗಳನ್ನು ಆಧುನೀಕರಿಸಲು ಧನಸಹಾಯವನ್ನು ಮಾಡತಕ್ಕಂಥದ್ದು. ಇನ್ನು ಆರನೇದಾಗಿ ಎಲೆಕ್ಟ್ರಿಕ್ ವಾಹನಗಳ ಬೆಲೆಯನ್ನು ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ಅವು ಕೈಗೆಟಕುವಂಥ ಬೆಲೆಯಲ್ಲಿ ಸಿಗುವಂತೆ ಮಾಡ್ತಕ್ಕಂಥದ್ದು. ಏಳನೇದಾಗಿ ನಾವೆಲ್ಲರೂ ಕೇಳಿದ್ದೀವಿ ಗ್ರೀನ್ ಹೌಸ್ ಎಫೆಕ್ಟ್ ಅಂಥೇಳಿ, ಈ ರೀತಿಯಾಗಿರ್ತಕ್ಕಂಥ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ತಡೆಗಟ್ಟತಕ್ಕಂಥದ್ದು. ಎಂಟನೇದಾಗಿ ಪಿಎಂಇ ಡ್ರೈವ್ ಡಿಜಿಟಲ್ ವೋಚರ್ ಮೂಲಕ ವಿದ್ಯುತ್ ಖರೀದಿಯನ್ನು ಸುಲಭಗೊಳಿಸಿ ಗ್ರಾಹಕರಿಗೆ ಸಹಾಯಧನ ಪ್ರಯೋಜನವನ್ನು ತಕ್ಷಣವೇ ತಲುಪಿಸುವಂತೆ ಮಾಡ್ತಕ್ಕಂಥದ್ದು. ಇನ್ನು ಒಂಬತ್ತನೇದಾಗಿ ಸಾರಿಗೆ ಕ್ಷೇತ್ರದಲ್ಲಿ ಇಂಗಾಲದ ಹೆಜ್ಜೆಯ ಗುರುತುಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡತಕ್ಕಂಥದ್ದು. ಹತ್ತನೇದಾಗಿ ಭಾರತವನ್ನು ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಗುರಿಯತ್ತ ಕೊಂಡೊಯ್ಯತಕ್ಕಂಥದ್ದು. ಇನ್ನು ಹನ್ನೊಂದನೆಯದಾಗಿ ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬೆಂಬಲಿಸತಕ್ಕಂಥದ್ದು. ಈ ಒಂದು ಯೋಜನೆಯಲ್ಲಿ ಸಹಾಯಧನವನ್ನು ನೀಡಲಾಗ್ತದೆ. ಯಾವ ರೀತಿ ಅದನ್ನು ನೀಡಲಾಗುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಈ ಸಹಾಯಧನದ ಯೋಜನೆಯಡಿ ಈ ವಾಹನಗಳ ಖರೀದಿಗಾಗಿ 5 ರೀತಿಯಾದಂಥ ವರ್ಗೀಕರಣವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಮೊಟ್ಟ ಮೊದಲನೇದಾಗಿ ಈ ದ್ವಿಚಕ್ರ ವಾಹನಗಳು ಅಂದರೆ E2W ಇವುಗಳ ಖರೀದಿಗೆ ಬ್ಯಾಟರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 ರೂಪಾಯಿನಂತೆ ಗರಿಷ್ಠ 50,000 ರೂಪಾಯಿ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಎರಡನೇ ವರ್ಗದಲ್ಲಿ ಈ ತ್ರಿಚಕ್ರ ವಾಹನಗಳು ಅಂದರೆ E3W ವೆಹಿಕಲ್ಸ್ ಅಂತ ಏನು ಹೇಳ್ತೇವೆ ಅವುಗಳಿಗೆ, ಅವುಗಳಲ್ಲಿ ಇ ರಿಕ್ಷಾ ಮತ್ತು L5 ವರ್ಗದ ವಾಹನಗಳಿಗೆ ಬ್ಯಾಟರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 ರೂಪಾಯಿನಂತೆ ಗರಿಷ್ಠ 75,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಮೂರನೇದಾಗಿ ಈ ಬಸ್ ಖರೀದಿಗೆ ಪ್ರತಿ ಕಿಲೋವ್ಯಾಟಿಗೆ 10,000 ರೂಪಾಯಿನಂತೆ 20 ಲಕ್ಷದಿಂದ ಗರಿಷ್ಠ 35 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ನಾಲ್ಕನೆಯದಾಗಿ ಈ ಟ್ರಕ್ಗಳಿಗೆ ಅಂತ ಹೇಳಿದರೆ ಅವುಗಳ ಗಿಗಾವ್ಯಾಟ್ ಅವರ್ ಎಂಬತಕ್ಕಂತಹ ಬ್ಯಾಟ್ರಿಯ ವಿದ್ಯುತ್ ಸಾಮರ್ಥ್ಯ, ಅದನ್ನು ಸಂಕ್ಷಿಪ್ತವಾಗಿ GVW ಸಾಮರ್ಥ್ಯ ಅಂತ ಕರೀತೇವೆ, ಅಥವಾ ಅವುಗಳ ತೂಕದ ಆಧಾರದ ಮೇಲೆ 2.9 ಲಕ್ಷ ರೂಪಾಯಿಗಳಿಂದ 9.6 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಐದನೇ ವರ್ಗದಲ್ಲಿ ತುರ್ತು ಆರೋಗ್ಯ ಸಾರಿಗೆಯ ಆಧುನೀಕರಣಕ್ಕಾಗಿ ವಿದ್ಯುತ್ ಆಂಬ್ಯುಲೆನ್ಸ್ಗಳಿಗೆ 20 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ ಪಿಎಂಇ ಡ್ರೈವ್ ಅಂತಕ್ಕಂಥ ಒಂದು ವೋಚರನ್ನು ನಾವು ಪಡೆಯಬೇಕಾಗುತ್ತೆ. ಅದು ಏನು ಅನ್ನೋದನ್ನು ನಾವೀಗ ನೋಡೋಣ. ಪಿಎಂಇ ಡ್ರೈವ್ ಡಿಜಿಟಲ್ ವೋಚರ್ ಅಂತಕ್ಕಂಥದ್ದು ಅರ್ಹ ವಿದ್ಯುತ್ ವಾಹನಗಳ, ಅದರಲ್ಲೂ ಮುಖ್ಯವಾಗಿ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳ ಖರೀದಿದಾರರಿಗೆ ಸಹಾಯಧನ ಪಡೆಯಲು ಇರತಕ್ಕಂತಹ ಒಂದು ಡಿಜಿಟಲ್ ಕೂಪನ್ ಆಗಿದೆ. ಇದು ಆಧಾರ್ ಆಧಾರಿತ eKYC ಮೂಲಕ ದೃಢೀಕರಿಸಿದ ಅಧಿಕೃತ ಪೋರ್ಟಲ್ನಲ್ಲಿ ಉತ್ಪಾದಿಸಲಾಗುವಂತಹ ಒಂದು ವೋಚರ್ ಆಗಿದೆ. ಇದನ್ನು ಡೀಲರ್ಶಿಪ್ ಅಥವಾ ಅಧಿಕೃತ ಮಾರಾಟದಲ್ಲಿ ಬಳಸೋದ್ರಿಂದ ವಾಹನ ಖರೀದಿಯಲ್ಲಿ ತಕ್ಷಣವೇ ನಮಗೆ ರಿಯಾಯಿತಿ ಸಿಗುತ್ತೆ. ಇನ್ನು ಇದನ್ನು ಹೇಗೆ ನಾವು ಪಡಿಬೇಕು ಅದು ಕೂಡ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಅನುಮೋದಿತವಾಗಿರತಕ್ಕಂತಹ ಡೀಲರ್ಶಿಪ್ನಿಂದ ಅಥವಾ ಅಧಿಕೃತ ಮಾರಾಟಗಾರರಿಂದ ಅರ್ಹವಾದಂತಹ ಈ ದ್ವಿಚಕ್ರ ಅಥವಾ ತ್ರಿಚಕ್ರ ವಾಹನಗಳನ್ನು ಖರೀದಿ ಮಾಡಬೇಕಾದ್ರೆ pmedrive.heavy.industries.gov.in ಭೇಟಿ ನೀಡಬೇಕು. ಇಲ್ಲಿ ಮುಖದ ದೃಢೀಕರಣ ಪ್ರಕ್ರಿಯೆಯ ಮೂಲಕ ಡೀಲರ್ ಪಿಎಂಇ ಡ್ರೈವ್ ಆ್ಯಪನ್ನು ಬಳಸಿ ಆಧಾರ್ ಆಧಾರಿತ eKYCಯನ್ನು ಪೂರ್ಣಗೊಳಿಸಲಾಗುತ್ತೆ. ನಂತರ ದೃಢೀಕರಣ ಅಂತಕ್ಕಂಥದ್ದು ಯಶಸ್ವಿಯಾಗಿ ಪೋರ್ಟಲ್ನಲ್ಲಿ ಒಂದು ವಿಶಿಷ್ಟವಾದ ಇ ವೋಚರ್ ಸೃಷ್ಟಿಯಾಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿದಾಗ ನೋಂದಾಯಿತ ಮೊಬೈಲ್ಗೆ ವೋಚರ್ SMS ಮೂಲಕ ಬರುತ್ತದೆ. ಈ ವೋಚರ್ಗೆ ಸಹಿ ಮಾಡಿ

ಅಧಿಕೃತ ಮಾರಾಟಗಾರರಿಗೆ ಸಲ್ಲಿಸಿದ ತಕ್ಷಣ ಅವರೂ ಸಹ ಸಹಿ ಮಾಡಿ ವೋಚರನ್ನು ಪೋರ್ಟಲ್ಗೆ ಅಪ್ಲೋಡ್ ಮಾಡ್ತಾರೆ. ಸಹಾಯಧನವು ಅಂತಿಮ ಹಣ ಪಾವತಿಸಿದ ತಕ್ಷಣ ನಮಗೆ ದೊರಕುತ್ತದೆ. ಈ ವಾಹನ ತಯಾರಕರು ಈ ವೋಚರನ್ನು ಸರ್ಕಾರದಿಂದ ಸಹಾಯಧನವನ್ನು ಮರಳಿ ಪಡೆಯಲಿಕ್ಕೋಸ್ಕರ ಬಳಸ್ತಾರೆ. ಇದನ್ನು ಪಡೀಲಿಕ್ಕೆ ನಾವು ಯಾವ ರೀತಿಯಾದಂಥ ಅರ್ಹತೆಗಳನ್ನು ಹೊಂದಿರಬೇಕು ಅಥವಾ ಅರ್ಹತಾ ಮಾನದಂಡಗಳೇನು ಎನ್ನುವುದನ್ನು ನಾವೀಗ ನೋಡೋಣ. PME ಡ್ರೈವ್ ಡಿಜಿಟಲ್ ವೋಚರನ್ನು ಗ್ರಾಹಕರು ಪಡೆಯಲು ಹೊಂದಿರಬೇಕಾದಂಥ ಮಾನದಂಡಗಳಲ್ಲಿ ಮೊಟ್ಟ ಮೊದಲನೆಯದಾಗಿ ಆ ಗ್ರಾಹಕರು ಭಾರತೀಯ ನಾಗರಿಕರಾಗಿರಬೇಕು ಮತ್ತು ಅಧಿಕೃತ ಮಾರಾಟಗಾರರಿಂದಲೇ ವಾಹನವನ್ನು ಖರೀದಿಸಬೇಕು. ಇನ್ನು ಎರಡನೇದಾಗಿ ಈ ವಾಹನವು PME ಡ್ರೈವ್ ಯೋಜನೆಯಡಿ ನೋಂದಾಯಿತ ಮೂಲ ಉತ್ಪನ್ನ ತಯಾರಕರಿಂದ ತಯಾರಿಸಲ್ಪಟ್ಟಿರಬೇಕು. ಮೂರನೇದಾಗಿ ಖರೀದಿಸುವಂತಹ ಈ ವಾಹನಗಳು ಯೋಜನೆಯ ಮಾನದಂಡಗಳನ್ನು ಪೂರೈಸುವ ಸುಧಾರಿತ ಬ್ಯಾಟರಿಯನ್ನು ಹೊಂದಿರಬೇಕು. ನಾಲ್ಕನೇದಾಗಿ ಒಂದು ನಿರ್ದಿಷ್ಟ ವರ್ಗದಲ್ಲಿ ಕೇವಲ ಒಂದು ವಾಹನಕ್ಕೆ ಮಾತ್ರ ಪ್ರೋತ್ಸಾಹನವನ್ನು ಪಡೆಯಬಹುದು. ಇನ್ನು ಐದನೇದಾಗಿ ಹೊಸ ಅರ್ಹ ಈ ವಾಹನ ಖರೀದಿಗೆ ಮಾತ್ರ ಪ್ರೋತ್ಸಾಹನ ಅಂತಕ್ಕಂಥದ್ದು ಲಭ್ಯವಾಗುತ್ತದೆ. ಇನ್ನು ಆರನೇದಾಗಿ ಖರೀದಿಸಿದ ಈ ವಾಹನಗಳನ್ನು ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ನೋಂದಾವಣೆ ಮಾಡಬೇಕು. ಇನ್ನು ಏಳನೇದಾಗಿ ಸುಧಾರಿತ ಬ್ಯಾಟರಿ ಬಳಸ್ತಕ್ಕಂತಹ ವಾಣಿಜ್ಯ ಅಥವಾ ಖಾಸಗಿ ಅಥವಾ ಕಾರ್ಪೊರೇಟ್ ಅಥವಾ ಸಾಂಸ್ಥಿಕವಾಗಿ ನೋಂದಾಯಿಸಲ್ಪಟ್ಟ ವಾಹನಗಳು ಸಹ ಸಹಾಯಧನಕ್ಕೆ ಅರ್ಹ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಎಂಟನೇದಾಗಿ ಹಳೆಯ ಮಾಲಿನ್ಯಕಾರಕ ಟ್ರಕ್ಗಳನ್ನು ಕಡ್ಡಾಯವಾಗಿ ಸ್ಕ್ರ್ಯಾಪಿಂಗ್ ಅಥವಾ ವಿಲೇವಾರಿ ಮಾಡಬೇಕು. ಇನ್ನು ಒಂಬತ್ತನೇದಾಗಿ ಬ್ಯಾಟ್ರಿಯು 5 ವರ್ಷ ಅಥವಾ 5 ಲಕ್ಷ ಕಿಲೋಮೀಟರ್ ಇದರಲ್ಲಿ ಯಾವುದು ಮೊದಲೋ ಆ ವಾರಂಟಿ ಅಥವಾ ಖಾತರಿಯನ್ನು ಹೊಂದಿರಬೇಕು. ಹತ್ತನೇದಾಗಿ ಈ ವಾಹನಗಳು 5 ವರ್ಷ ಅಥವಾ 2.5 ಲಕ್ಷ ಕಿಲೋಮೀಟರ್ ಇದರಲ್ಲಿ ಯಾವುದು ಮೊದಲೋ ಆ ಖಾತರಿ ಅಥವಾ ವಾರಂಟಿಯನ್ನು ಹೊಂದಿರಬೇಕು. ಇನ್ನು ದೃಢೀಕರಣಕ್ಕಾಗಿ ಆಧಾರ್ಗೆ ಲಿಂಕ್ ಆಗಿರ್ತಕ್ಕಂತಹ ಮೊಬೈಲ್ ಸಂಖ್ಯೆಯನ್ನು ಹೊಂದಿರಬೇಕು. ದೃಢೀಕರಿಸಿರತಕ್ಕಂತಹ ಅಧಿಕೃತ ಪೋರ್ಟಲ್ನಲ್ಲಿ ಉತ್ಪಾದಿಸಿರತಕ್ಕಂಥ ವೋಚರನ್ನು ಪಡೆದು ಸಹಾಯಧನವನ್ನು ನಾವು ಪಡಿಬೋದು. ಇನ್ನು ಸಹಾಯಧನಕ್ಕೆ ಯಾವೆಲ್ಲ ವಾಹನಗಳು ಅನರ್ಹ ಆಗಿವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಮೊದಲನೇದಾಗಿ ಖಾಸಗಿ ಕಾರುಗಳ ಖರೀದಿಗೆ ಈ ಯೋಜನೆ ಅನ್ವಯ ಆಗೋದಿಲ್ಲ. ಎರಡನೇದಾಗಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಇಲಾಖೆಗಳು ಅಥವಾ ನಿಗಮಗಳು ಖರೀದಿಸತಕ್ಕಂತಹ ಈ ವಾಹನಗಳಿಗೆ ಪ್ರೋತ್ಸಾಹನ ಯೋಜನೆ ಅನ್ವಯಿಸುವುದಿಲ್ಲ. ಮತ್ತು ಮೂರನೇದಾಗಿ ಮಾರಾಟ ಮಾಡಿದ ನಂತರ ಪುನಃ ಈ ವಾಹನಗಳಿಗೆ ಪ್ರೋತ್ಸಾಹನ ಅಂತಕ್ಕಂಥದ್ದು ಲಭ್ಯವಾಗುವುದಿಲ್ಲ. ಅಂದರೆ ಮೊದಲ ಖರೀದಿಗೆ ಮಾತ್ರ ಇದು ಲಭ್ಯ ಆಗುತ್ತದೆ. ಈ PME ಯೋಜನೆಯ ಘಟಕಗಳು ಎಷ್ಟಿದೆ ಅನ್ನೋದನ್ನು ನಾವೀಗ ನೋಡೋಣ. ಮೊದಲನೆಯದಾಗಿ ಈ ವಾಹನಗಳ ಖರೀದಿಗೆ ಸಹಾಯಧನವನ್ನು ನೀಡ್ತಕ್ಕಂಥದ್ದು ಮೊದಲ ಘಟಕದಲ್ಲಿ ಈ ದ್ವಿಚಕ್ರ ವಾಹನ, ಈ ತ್ರಿಚಕ್ರ, ಈ ಆಂಬ್ಯುಲೆನ್ಸ್, ಈ ಟ್ರಕ್ಗಳು ಮತ್ತು ಇತರೆ ಈ ವಾಹನಗಳ ವರ್ಗಗಳಿಗೆ ಸಹಾಯಧನವನ್ನು ನೀಡಲಾಗ್ತದೆ. ಎರಡನೇದು ಬಂಡವಾಳ ಸೃಷ್ಟಿಗೆ ಅನುದಾನವನ್ನು ನೀಡ್ತಕ್ಕಂಥದ್ದು. ಎರಡನೇ ಘಟಕದಲ್ಲಿ ಈ ಬಸ್ಗಳಿಗೆ ಚಾರ್ಜಿಂಗ್ ಕೇಂದ್ರಗಳು ಮತ್ತು ಅವುಗಳ ಜಾಲವನ್ನು ಸ್ಥಾಪಿಸಲು ಹಾಗೂ ಪರೀಕ್ಷಾ ಸಂಸ್ಥೆಗಳನ್ನು ಉನ್ನತೀಕರಿಸಲು ಅನುದಾನವನ್ನು ನೀಡಲಾಗ್ತದೆ. ಮೂರನೇ ಹಂತದಲ್ಲಿ IEC ಚಟುವಟಿಕೆಗಳಿಗೆ ನಿಧಿಯ ಬೆಂಬಲವನ್ನು ನೀಡಲಾಗ್ತದೆ. ಯೋಜನೆಯ ನಿರ್ವಹಣೆ ಮತ್ತು ಜಾಗೃತಿ ಮೂಡಿಸ್ತಕ್ಕಂತಹ IEC ಚಟುವಟಿಕೆಗಳು ಅಂಥೇಳಿದರೆ ಇನ್ಫಾರ್ಮೇಷನ್, ಎಜುಕೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಅಥವಾ ಮಾಹಿತಿ, ಶಿಕ್ಷಣ ಮತ್ತು ಸಂವಹನಗಳಿಗೆ ನಿಧಿಯ ಬೆಂಬಲವನ್ನು ಒದಗಿಸಲಾಗ್ತದೆ. ಇನ್ನು ನಮ್ಮ ರಾಜ್ಯದಲ್ಲಿ ಈ ಯೋಜನೆ ಯಾವ ರೀತಿಯ ಪ್ರಗತಿಯನ್ನು ಸಾಧಿಸಿದೆ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೋಡೋಣ. ಮೊದಲನೆಯದಾಗಿ PME ಡ್ರೈವ್ ಯೋಜನೆಯಡಿ ರಾಜ್ಯದಲ್ಲಿ ಹೆಚ್ಚಿನ ಸಾಮರ್ಥ್ಯದ 1,243 ವಿದ್ಯುತ್ ವಾಹನಗಳ ಚಾರ್ಜಿಂಗ್ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇನ್ನು ಎರಡನೇದಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಬೆಂಗಳೂರು ಸಾರಿಗೆ ಸಂಸ್ಥೆ ಮತ್ತು ಇತರ ಪ್ರಾದೇಶಿಕ ಸಾರಿಗೆ ಸಂಸ್ಥೆಗಳಿಗಾಗಿ 1,000+ ಈ ಬಸ್ಗಳನ್ನು ಖರೀದಿಸಲಾಗಿದೆ. ಮೂರನೇದಾಗಿ ಕರ್ನಾಟಕದಲ್ಲಿರತಕ್ಕಂಥ ಬೆಸ್ಕಾಂ ಸಂಸ್ಥೆಯು ಕಡಿಮೆ ಸಾಮರ್ಥ್ಯದ 180 ವಿದ್ಯುತ್ ಚಾರ್ಜಿಂಗ್ ಕೇಂದ್ರಗಳನ್ನು ಶೀಘ್ರ ಚಾರ್ಜಿಂಗ್ ಕೇಂದ್ರಗಳಾಗಿ ಉನ್ನತೀಕರಿಸ್ತಾ ಇದೆ. ಇನ್ನು ನಾಲ್ಕನೇದಾಗಿ IOCL ಅಂದರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್, BPCL ಅಥವಾ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, HPCL ಅಥವಾ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ಗಳ ಸಹಯೋಗದೊಂದಿಗೆ ರಾಜ್ಯದಲ್ಲಿ 100+ ಚಾರ್ಜಿಂಗ್ ಕೇಂದ್ರಗಳನ್ನು ಸ್ಥಾಪಿಸಲಾಗ್ತಾ ಇದೆ. ಇನ್ನು ಕರ್ನಾಟಕದಲ್ಲಿಯೂ ಸಹ ವಿದ್ಯುತ್ ದ್ವಿಚಕ್ರ, ಈ ತ್ರಿಚಕ್ರ ಹಾಗೂ ಈ ಬಸ್ ಮತ್ತು
ಈ ಟ್ರಕ್ ಖರೀದಿಸುವವರಿಗೆ ಈ ವೋಚರ್ ಮೂಲಕ ಸಹಾಯಧನವನ್ನು ವಿತರಿಸಲಾಗ್ತಾ ಇದೆ. ಈ ಯೋಜನೆಯಿಂದ ಆಗ್ತಕ್ಕಂಥ ಉಪಯೋಗಗಳೇನು ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಮೊಟ್ಟ ಮೊದಲನೇದಾಗಿ PMEY ಯೋಜನೆಯು ಡೀಸೆಲ್, ಪೆಟ್ರೋಲ್ ಮತ್ತು ಗ್ಯಾಸ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ದೇಶದ ಅಮೂಲ್ಯವಾಗಿರ್ತಕ್ಕಂಥ ವಿದೇಶಿ ವಿನಿಮಯವನ್ನು ಉಳಿಸಲಿಕ್ಕೆ ಸಹಾಯ ಮಾಡುತ್ತದೆ. ಎರಡನೇದಾಗಿ ಇದು ಪರಿಸರ ಸ್ನೇಹಿ ಸಾರಿಗೆಯನ್ನು ಅಭಿವೃದ್ಧಿಗೊಳಿಸಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುತ್ತದೆ. ಮೂರನೇದಾಗಿ ಮೇಕ್ ಇನ್ ಇಂಡಿಯಾ ಉಪಕ್ರಮದ

0: ಇಲ್ಲಿ ದೇಶೀಯವಾಗಿ ವಿದ್ಯುತ್ ವಾಹನಗಳ ಉತ್ಪಾದನೆ ಹೆಚ್ಚುತ್ತದೆ. ನಾಲ್ಕನೇದಾಗಿ ಚಾರ್ಜಿಂಗ್ ಕೇಂದ್ರಗಳು ಮತ್ತು ಪರೀಕ್ಷಾ ಕೇಂದ್ರಗಳ ಸಂಖ್ಯೆ ಹೆಚ್ಚಿ ಅವುಗಳ ಸಾಮರ್ಥ್ಯವೂ ಕೂಡ ಅಭಿವೃದ್ಧಿಯಾಗ್ತದೆ. ಇನ್ನು ಐದನೇದಾಗಿ ಈ ದ್ವಿಚಕ್ರ ತ್ರಿಚಕ್ರ ವಾಹನಗಳು, ಬಸ್, ಆಂಬ್ಯುಲೆನ್ಸ್ ಮತ್ತು ಈ ಟ್ರಕ್ಗಳು ಕಡಿಮೆ ದರದಲ್ಲಿ ಗ್ರಾಹಕರಿಗೆ ಲಭ್ಯವಾಗುತ್ತವೆ. ಇನ್ನು ಆರನೇದಾಗಿ ಸಾರಿಗೆ ಕ್ಷೇತ್ರದಲ್ಲಿ ಇಂಗಾಲದ ಹೆಜ್ಜೆ ಗುರುತುಗಳು ಗಮನಾರ್ಹವಾಗಿ ಕಡಿಮೆ ಆಗ್ತವೆ. ಇನ್ನು ಏಳನೇದಾಗಿ ಭಾರತವು ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಒಂದು ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಎಂಟನೇದಾಗಿ ಹಸಿರುಮನೆ ಅನಿಲ ಹೊರಸೂಸುವಿಕೆ ಮತ್ತು ವಾಯುಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಾಗ್ತದೆ. ಒಂಬತ್ತನೇದಾಗಿ ಆತ್ಮನಿರ್ಭರ ಭಾರತದ ನಿರ್ಮಾಣ ಮತ್ತು 2047 ವಿಕಸಿತ ಭಾರತದ ನಿರ್ಮಾಣ ಅಂತಕ್ಕಂಥದ್ದು ಸಾಕಾರಗೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಹತ್ತನೇದಾಗಿ ಇಂಧನ ಬಳಕೆ ಕಡಿಮೆ ಮಾಡಿ ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸಲಿಕ್ಕೆ ಸಾಧ್ಯವಾಗ್ತದೆ. ಹನ್ನೊಂದನೇದಾಗಿ ಸಿಮೆಂಟ್ ಉದ್ಯಮ, ಉಕ್ಕು, ಲಾಜಿಸ್ಟಿಕ್ಸ್ ಮತ್ತು ಬಂದರು ವಲಯಗಳಿಗೆ ಇದು ಹೆಚ್ಚಿನ ಉಪಯೋಗವಾಗ್ತದೆ. ಇನ್ನು ನಮ್ಮ ದೇಶದಲ್ಲಿರ್ತಕ್ಕಂಥ SAIL ಅಂದರೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಮುಂದಿನ 2 ವರ್ಷಗಳಲ್ಲಿ 150 ಈ ಟ್ರಕ್ಗಳನ್ನು ಖರೀದಿಸಲು ಮತ್ತು ತಾನು ಬಾಡಿಗೆ ಪಡೆಯತಕ್ಕಂಥ ವಾಹನಗಳು 15% ಈ ವಾಹನ ಆಗಿರಬೇಕು ಎಂಬುದನ್ನು ದೃಢೀಕರಿಸಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಈ ಸಂದರ್ಭದಲ್ಲಿ ನಾವು ಈ ಹಳೆಯ ಮಾಲಿನ್ಯಕಾರಕ ಟ್ರಕ್ಗಳು ವಿಲೇವಾರಿಯಾಗೋದ್ರಿಂದ ಪರಿಸರ ಮಾಲಿನ್ಯವನ್ನು ಕೂಡ ಕಡಿಮೆ ಮಾಡಲು ಸಾಧ್ಯ ಆಗ್ತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಕೊನೆಯದಾಗಿ PM eDrive ಯೋಜನೆಯು ದೇಶದಲ್ಲಿ ಪ್ರಸ್ತುತ ಸಾರಿಗೆ ವ್ಯವಸ್ಥೆಯನ್ನು ಸ್ವಚ್ಛ, ಪರಿಣಾಮಕಾರಿ ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯನ್ನಾಗಿ ತ್ವರಿತವಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಭಾರತ ಸರ್ಕಾರವು ಇದೇ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ಟ್ರಕ್ ಹಾಗೂ ಇತರ ಈ ವಾಹನಗಳಿಗೆ ಮೊದಲ ಬಾರಿಗೆ ಒಂದು ಸಹಾಯಧರ್ಮವನ್ನು ನೀಡಲಿಕ್ಕೆ ರೂಪಿಸಿರ್ತಕ್ಕಂತಹ ಕ್ರಾಂತಿಕಾರಿ ನಿಟ್ಟಿನಲ್ಲಿ ಈ ಒಂದು ಈ PM eDrive ಯೋಜನೆ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಭಾರತ ಹಾಗೂ ವಿಕಸಿತ ಭಾರತ 2047 ಉದ್ದೇಶಗಳಿಗೆ ಹೆಚ್ಚಿನ ಒತ್ತು ಸಿಕ್ಕು ಭಾರತವು ನಿವ್ವಳ ಶೂನ್ಯ ಇಂಗಾಲ ಸೂಸುವಿಕೆಯ ಗುರಿಯತ್ತ ಸಾಗಲು ಸಾಧ್ಯವಾಗ್ತಕ್ಕಂಥ ಒಂದು ಉತ್ತಮವಾದ ಯೋಜನೆಯಾಗಿದೆ ಹಾಗೂ ಕ್ರಾಂತಿಕಾರಿ ಯೋಜನೆಯಾಗಿದೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ.
1: ಇದುವರೆಗೆ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಕುರಿತು ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರಿಂದ ಮಾಹಿತಿ ಕೇಳಿದರೆ. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ನೇರಳೆ ಹಣ್ಣಿನ ಸುಧಾರಿತ ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಸುನೀತಾ ಸಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ.
2: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ನೇರಳೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVK ತೋಟಗಾರಿಕಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುನೀತಾ ಸಿ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಸುನೀತಾ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಸರ್.
2: ನಮಗೆ ಇವತ್ತು ಈ ನೇರಳೆ ಹಣ್ಣಿನ ಬೇಸಾಯದ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಬೇಕು. ನೇರಳೆ ಹಣ್ಣಿನ ಕಿರು ಪರಿಚಯ ಮೊದಲಿಗೆ ಮಾಡಿಕೊಡಿ.
3: ಇದ್ರ ಬಗ್ಗೆ ಒಂದು ಗಾದೆನೇ ಇದೆ ಸರ್, ಕಪ್ಪು ಹೆಂಡತಿ ಎಂದು ಜರಿದು ನುಡಿಯಲು ಬೇಡ, ನೇರಳೆ ಹಣ್ಣು ಬಲು ಕಪ್ಪು, ಆದರೂ ತಿಂದು ನೋಡಿದರೆ ರುಚಿ ಬಹಳ. ಹೀಗೆ ಜನಪದ ಶೈಲಿಯಲ್ಲಿ ಕರೆಸಿಕೊಳ್ಳುವ ಮೂಲಕ ಮನುಷ್ಯನ ಆರೋಗ್ಯಕ್ಕೆ ನೇರಳೆ ಹಣ್ಣು ರಾಮಬಾಣವಾಗಿದೆ. ಇದು ಔಷಧೀಯ ಗುಣವನ್ನು ಹೊಂದಿದ್ದು ಸಿಹಿಮೂತ್ರ ರೋಗಕ್ಕೆ ಬಹಳ ಪ್ರಮುಖವಾದ ಔಷಧಿಯನ್ನಾಗಿ ಬಳಸುತ್ತಾರೆ. ಸಾಮಾನ್ಯವಾಗಿ ಇದನ್ನು ರಸ್ತೆಗಳ ಬದಿಯಲ್ಲಿ ಸಾಲು ಮರವನ್ನಾಗಿ ಬೆಳೆಸಲಾಗ್ತಿತ್ತು, ಆದರೆ ಇತ್ತೀಚಿನ ದಿನಗಳಲ್ಲಿ ಬೇಡಿಕೆಯ ಕಾರಣದಿಂದ ನೆಡುತೋಪುಗಳಲ್ಲಿ ಬಳಸಲು ಆದ್ಯತೆ ನೀಡಲಾಗ್ತಿದೆ.
2: ಈ ನೇರಳೆ ಹಣ್ಣು ಭಾರತದಲ್ಲಿ ಜನಪ್ರಿಯ ಆಗಲಿಕ್ಕೆ ಏನು ಕಾರಣ?
3: ನೇರಳೆ ಭಾರತದ ಜನಪ್ರಿಯ ಸ್ಥಳೀಯ ಹಣ್ಣು. ಇದನ್ನು ಬ್ಲ್ಯಾಕ್ ಪ್ಲಮ್ ಅಥವಾ ಬ್ಲ್ಯಾಕ್ ಚೆರ್ರಿ ಅಥವಾ ರಾಮ್ ನೇರಳೆ ಅಂತಲೂ ಕೂಡ ಕರೀತಾರೆ. ಆಯುರ್ವೇದಿಕ್ ಔಷಧಗಳಲ್ಲಿ ಅಮೂಲ್ಯವಾದ ಸ್ಥಾನವನ್ನು ಪಡೆದಿದೆ ಹಾಗೂ ಇದನ್ನು ಮಧುಮೇಹ ರೋಗಿಗಳಿಗೆ ವರದಾನ ಎಂದು ನಂಬಲಾಗಿದೆ.
2: ಈ ನೇರಳೆಯ ಮೂಲ ಯಾವುದು ಮತ್ತು ಇದನ್ನ ಪ್ರಪಂಚದಲ್ಲಿ ಮತ್ತು ಭಾರತದಲ್ಲಿ ಎಲ್ಲೆಲ್ಲಿ ಬೆಳೀತಾರೆ?
3: ನೇರಳೆಯ ಮೂಲ ನೆಲೆ ಭಾರತ ಅಥವಾ ಈಸ್ಟ್ ಇಂಡೀಸ್. ಅಲ್ಲಿಂದ ಇದನ್ನು ಥೈಲ್ಯಾಂಡ್, ಫಿಲಿಪೈನ್ಸ್, ಮಡಗಾಸ್ಕರ್, ಫ್ಲೋರಿಡಾ, ಕ್ಯಾಲಿಫೋರ್ನಿಯಾ, ಅಲ್ಜೀರಿಯಾ ಮತ್ತು ಇಸ್ರೇಲ್ಗಳಲ್ಲಿ ಹರಡಿ ಅಲ್ಲಿ ಕೂಡ ಬೆಳೆಯಲಾಗುತ್ತದೆ. ನಮ್ಮ ಭಾರತದಲ್ಲಿ ಇದನ್ನು ಪ್ರಮುಖವಾಗಿ ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ್, ರಾಜಸ್ಥಾನ್, ಹರಿಯಾಣ ಮತ್ತು ಉತ್ತರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ.
2: ಈ ನೇರಳೆ ಹಣ್ಣಿನಲ್ಲಿರುವಂತಹ ಪ್ರಮುಖ ಪೋಷಕಾಂಶಗಳು ಯಾವುವು ಮತ್ತು ಅದನ್ನು ಯಾವ ರೀತಿಯಾಗಿ ನೇರಳೆಯ ಔಷಧಿ ಗುಣಗಳ ಬಗ್ಗೆ ಉಪಯೋಗಿಸ್ತಾರೆ ಅದ್ರ ಬಗ್ಗೆನೂ ಹೇಳಿ.
3: ಈ ನಮ್ಮ ನೇರಳೆ ಹಣ್ಣು ಸಾಕಷ್ಟು ಪೌಷ್ಟಿಕಾಂಶದ ಮೌಲ್ಯವನ್ನು ಹೊಂದಿದೆ. ಈ ಹಣ್ಣಿನಲ್ಲಿ ಸಸಾರಜನಕ ಎ, ಬಿ ಮತ್ತು ಸಿ ಅನ್ನಾಂಗಗಳಿದ್ದು

0: ಸುಣ್ಣ ಮತ್ತು ರಂಜಕದ ಅಂಶಗಳನ್ನು ಹೆಚ್ಚಾಗಿ ಹೊಂದಿವೆ. ಅದರಲ್ಲೂ ಮುಖ್ಯವಾಗಿ ಕಬ್ಬಿಣದ ಅಂಶವು ಹೆಚ್ಚಾಗಿದೆ. ಇನ್ನು ಔಷಧೀಯ ಗುಣಗಳ ಬಗ್ಗೆ ಹೇಳುವುದಾದರೆ, ಸಮ ಪ್ರಮಾಣದ ನೇರಳೆ ಮತ್ತು ಮಾವಿನ ಹಣ್ಣುಗಳ ರಸ ಮಧುಮೇಹ ರೋಗಿಗಳ ಬಾಯಾರಿಕೆಗೆ ತುಂಬ ಉಪಯುಕ್ತವಾಗಿದೆ. ಸ್ವಲ್ಪ ಪ್ರಮಾಣದ ಹಣ್ಣಿನ ರಸ ಅತಿಸಾರವನ್ನು ಕೂಡ ಕಡಿಮೆ ಮಾಡಬಲ್ಲದು. ಮಾಗಿದ ಹಣ್ಣುಗಳಿಂದ ತೆಗೆದ ರಸದಿಂದ ವಿನೆಗರನ್ನು ಜೀರ್ಣಕಾರಿ ಗುಣಗಳಿಗೆ ಬಳಸ್ತಾರೆ ಮತ್ತು ನೇರಳೆ ಬೀಜದ ಪುಡಿಯು ಮಧುಮೇಹವನ್ನು ಗುಣಪಡಿಸಲು ಬಹಳ ಉಪಕಾರಿಯಾಗಿದೆ.
1: ಈ ನೇರಳೆ ಬೆಳೆ ಬೆಳೆಯಲು ಎಂತಹ ಮಣ್ಣು ಸೂಕ್ತ ಅಂತೀರಿ?
0: ಸಾಮಾನ್ಯವಾಗಿ ನೇರಳೆಯನ್ನು ವಿವಿಧ ರೀತಿ ಮಣ್ಣಿನಲ್ಲಿ ಬೆಳೆಯಬಹುದು. ಇದು ಹೆಚ್ಚಿನ ಲವಣಾಂಶ ಹಾಗೂ ನೀರಿನಿಂದ ಕೂಡಿದ ಪ್ರದೇಶಗಳಲ್ಲಿ ಬೆಳೆಯುತ್ತದೆ. ಆದರೆ ಹೆಚ್ಚಿನ ಇಳುವರಿ ಮತ್ತು ಉತ್ತಮ ಸಸ್ಯದ ಬೆಳವಣಿಗೆಗೆ ಆಳವಾದ ಕೆಂಪುಗೋಡು ಮಣ್ಣು ಮತ್ತು ಮರಳು ಮಿಶ್ರಿತ ಫಲವತ್ತಾದ ಮಣ್ಣು ಈ ಬೆಳೆಗೆ ಸೂಕ್ತ.
1: ಈ ನೇರಳೆ ಬೆಳೆ ಎಂತಹ ವಾತಾವರಣವನ್ನು ಬಯಸುತ್ತದೆ ಮತ್ತೆ ಈ ನೇರಳೆ ಗಿಡಗಳನ್ನು ನಾಟಿ ಮಾಡುವ ಸೂಕ್ತ ಕಾಲ ಯಾವುದು?
0: ನೇರಳೆ ಉಷ್ಣ ಹಾಗೂ ಉಪಉಷ್ಣ ವಲಯದ ಬೆಳೆಯಾಗಿದ್ದು ಪ್ರಾರಂಭದಲ್ಲಿ ಸಸಿ ಬೆಳೆಯುವ ಸಮಯದಲ್ಲಿ ಹಾಗೂ ಹಣ್ಣು ಬಿಡುವ ಸಮಯದಲ್ಲಿ ಶುಷ್ಕ ಹವಾಮಾನ ಇರಬೇಕು, ಅಂದರೆ ಒಣ ಹವೆ ಇದ್ದರೆ ಉತ್ತಮ. ಮತ್ತು ಮಳೆಗಾಲದ ಆರಂಭಿಕ ಮಳೆಯು ಹಣ್ಣಿನ ಗಾತ್ರ, ಬಣ್ಣ ಮತ್ತು ರುಚಿಯನ್ನು ಹೆಚ್ಚಿಸಲು ಪರಿಣಾಮಕಾರಿ ಎನ್ನಲಾಗಿದೆ. ಈ ನೇರಳೆ ಗಿಡಗಳನ್ನು ನಾಟಿ ಮಾಡಲು ಸೂಕ್ತ ಕಾಲ ಜೂನ್ ಮತ್ತು ಜುಲೈ ತಿಂಗಳುಗಳು.
1: ಈ ನೇರಳೆ ಹಣ್ಣು ಇದರಲ್ಲಿ ಕಂಡು ಬರುವಂತಹ ಪ್ರಮುಖ ತಳಿಗಳು ಯಾವುವು ಅಂತ ತಿಳಿಸ್ಕೊಡಿ.
0: ಉತ್ತರ ಭಾರತದಲ್ಲಿ ನೇರಳೆ ಹಣ್ಣನ್ನು ಜಾಮೂನ್ ಅಂತ ಕರೀತಾರೆ. ಅದೇ ರೀತಿ ರಾಮ್ ಜಾಮೂನ್ ಅನ್ನುವಂಥದ್ದು ಬಹಳ ಜನಪ್ರಿಯವಾದ ತಳಿಯಾಗಿದೆ. ಇದು ದೊಡ್ಡ ಗಾತ್ರದ ಉದ್ದವಾದ ಹಣ್ಣುಗಳನ್ನು ಜೂನ್ ಜುಲೈ ತಿಂಗಳಲ್ಲಿ ಬಿಡುತ್ತದೆ. ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದರೆ ಸುಮಾರು ತಳಿಗಳಿವೆ. ಪಟೇಲ್ ಜಾಮೂನು, ಮೈಸೂರು ಸೆಲೆಕ್ಷನ್ನು, ಕಲ್ಲಳ್ಳಿ, ಧೂಪ್ದಾಳು, ಚಿಂತಾಮಣಿ ಸೆಲೆಕ್ಷನ್ 1, ಹೊಗಳಗೆರೆ ತುಂಬ ಜನಪ್ರಿಯವಾದಂತಹ ತಳಿಗಳು. ಈ ನಾಯಂಡಳ್ಳಿ ಅನ್ನುವಂತಹ ಸ್ಥಳೀಯ ತಳಿಯನ್ನು ಬೇರುಕಾಂಡ ಸಸಿಗಾಗಿ ಬಹುಮುಖ್ಯವಾಗಿ ಬೆಳೆಸಲಾಗುತ್ತೆ.
1: ಓಹೋ, ಈಗ ನೇರಳೆಯ ಸಸ್ಯಾಭಿವೃದ್ಧಿ ಮತ್ತು ನಾಟಿ ಮಾಡುವ ಬಗ್ಗೆ ತಿಳಿಸ್ಕೊಡಿ.
0: ನೇರಳೆ ಸಸ್ಯ ಅಭಿವೃದ್ಧಿಯಲ್ಲಿ ಎರಡು ರೀತಿ ವಿಧಗಳಿದೆ. ಮೊದಲನೇದಾಗಿ ಬೀಜದ ಮೂಲಕ, ಮತ್ತೊಂದು ಕಸಿ ಕಟ್ಟುವ ಮೂಲಕ. ಬೀಜದ ಮೂಲಕ ನಾವು ಸಸ್ಯಾಭಿವೃದ್ಧಿ ಮಾಡಬೇಕಂದ್ರೆ ಚೆನ್ನಾಗಿ ಬಲಿತಿರುವಂತಹ ಮಾಗಿದ ಹಣ್ಣುಗಳನ್ನು ಆಯ್ಕೆ ಮಾಡಿ ಮೇಲಿನ ಸಿಪ್ಪೆ ಮತ್ತು ತಿರುಳನ್ನು ತೆಗೆದು 3-4 ದಿನಗಳ ತನಕ ಚೆನ್ನಾಗಿ ನೆರಳಿನಲ್ಲಿ ಒಣಗಿಸಬೇಕು. ಬೀಜ ತೆಗೆದ 4-5 ದಿನಗಳಲ್ಲಿ ಸಸಿ ಮಡಿಗಳಲ್ಲಿ ಅಥವಾ ಪಾಲಿಥೀನ್ ಚೀಲಗಳಲ್ಲಿ ಬೀಜಗಳನ್ನು ಬಿತ್ತನೆ ಮಾಡಬೇಕು. ಚೆನ್ನಾಗಿ ಬೆಳೆದ 8-10 ತಿಂಗಳ ಸಸಿಗಳನ್ನು ನಾವು ಮುಖ್ಯ ಭೂಮಿಗೆ ನಾಟಿ ಮಾಡಬಹುದು. ಎರಡನೇ ವಿಧಾನ ಅಂತಂದ್ರೆ ಕಸಿ ಕಟ್ಟುವುದು. ಇದರಲ್ಲಿ ಬೇರುಕಾಂಡ ಸಸಿಗಳನ್ನು ಮೇಲಿನ ಪದ್ಧತಿಯಲ್ಲಿ ಬೆಳೆಸಿ ಹೆಚ್ಚಿನ ಇಳುವರಿ ಕೊಡುವಂತಹ ತಾಯಿ ಗಿಡಗಳಿಂದ ಕುಡಿಗಳನ್ನು ತಂದು ಕಸಿ ಕಟ್ಟುವುದು. ಆದರೆ ಇವಾಗ ಎಲ್ಲರೂ ಹೆಚ್ಚಾಗಿ ಕಸಿ ಗಿಡಗಳನ್ನೇ ಬಳಸ್ತಾರೆ. ಏಕೆಂದರೆ ಕಸಿ ಗಿಡಗಳು ಇಳುವರಿಗೆ ಬೇಗ ಬರುತ್ತೆ, ಹೆಚ್ಚಿನ ಇಳುವರಿಯನ್ನು ಕೊಡುತ್ತದೆ ಮತ್ತು ಕೀಟ ರೋಗ ಬಾಧೆಗಳು ಬಹಳ ಕಡಿಮೆ ಇರುತ್ತೆ. ಒಮ್ಮೆ ಕಸಿ ಗಿಡಗಳು ತಯಾರಾದ ಮೇಲೆ 1 ಘನ ಮೀಟರ್ ಅಳತೆಯ ಗುಣಿಗಳನ್ನು ಏಪ್ರಿಲ್ ಮೇ ತಿಂಗಳಲ್ಲಿ 10 ಮತ್ತು 10 ಮೀಟರ್ ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಅಂತರದಲ್ಲಿ ತೆಗೆದು ಅವುಗಳಿಗೆ ಸಮ ಪ್ರಮಾಣದಲ್ಲಿ ಕೆಂಪು ಮಣ್ಣು, ಮರಳು ಮತ್ತು ಗೊಬ್ಬರಗಳನ್ನು ತುಂಬಿಸಿ ಗುಣಿಯ ಮಧ್ಯಭಾಗದಲ್ಲಿ ಗಿಡಗಳನ್ನ ನಾಟಿ ಮಾಡಬೇಕು. ನಂತರ ಸೂಕ್ತವಾದ ಕೋಲಿನ ಆಸರೆ ನೀಡಿದ್ರೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ.
1: ಈ ನೇರಳೆ ಗಿಡಗಳನ್ನು ನಾಟಿ ಮಾಡಿದ ನಂತರ ಈ ಗಿಡಕ್ಕೆ ಬೇಕಾಗುವಂತಹ ಗೊಬ್ಬರಗಳ ಬಗ್ಗೆ ಕೂಡ ಮಾಹಿತಿ ಮಾಡಿಕೊಡಿ.
0: ಸಾಮಾನ್ಯವಾಗಿ ನೇರಳೆಗೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾ ಇಲ್ಲ. ಆದರೆ ಈ ಕೆಳಗೆ ತಿಳಿಸಿರುವಂತಹ ರಾಸಾಯನಿಕ ಗೊಬ್ಬರಗಳನ್ನು ಫಲ ಬಿಡುವ ಮರಗಳಿಗೆ ಕೊಟ್ಟರೆ ಇಳುವರಿನ ಹೆಚ್ಚಿಸಬಹುದು. ಇದರ ಪ್ರಕಾರ ಫಲ ಬಿಡುವ ಮರಗಳಿಗೆ ಸಾರಜನಕ 500 ಗ್ರಾಂ, ರಂಜಕ 200 ಗ್ರಾಂ ಮತ್ತು ಪೊಟ್ಯಾಶ್ 200 ಗ್ರಾಂ ಕೊಡುವುದರಿಂದ ನಾವು ಉತ್ತಮ ಇಳುವರಿಯನ್ನು ಕೊಡಬಹುದು.
1: ಈ ನೇರಳೆ ಬೇಸಾಯಕ್ಕೆ ಎಷ್ಟು ದಿನಗಳಿಗೊಮ್ಮೆ ನೀರನ್ನು ನಾವು ಕೊಡಬೇಕಾಗ್ತದೆ?
0: ಆರಂಭಿಕ ಹಂತದಲ್ಲಿ ನೇರಳೆ ಗಿಡಕ್ಕೆ ಆಗಾಗ ನೀರಿನ ಅಗತ್ಯ ಇರುತ್ತೆ. ನಾಟಿ ಮಾಡಿದ ಗಿಡಗಳಿಗೆ ವರ್ಷಕ್ಕೆ 8-10 ಬಾರಿ ನೀರನ್ನು ಕೊಡಬೇಕು. ಚೆನ್ನಾಗಿ ಬೆಳೆದ ಮರಗಳಿಗೆ ಕೇವಲ 4-5 ಬಾರಿ ನೀರನ್ನು ಕೊಟ್ಟರೆ ಸಾಕು. ಅಂದರೆ ಮೇ ಜೂನ್ ತಿಂಗಳಲ್ಲಿ ಹಣ್ಣು ಮಾಗುವ ಸಮಯದಲ್ಲಿ ಮತ್ತು ಚಳಿಗಾಲದಲ್ಲಿ ಚಳಿ ಜಾಸ್ತಿ ಇದ್ದಾಗ ನೀರು ಕೊಡುವುದರಿಂದ ಮರಗಳಿಗೆ ಚಳಿಯನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ಬರುತ್ತದೆ. ಮಣ್ಣಿನಲ್ಲಿ ತೇವಾಂಶ ಕಡಿಮೆಯಾದಂತಹ ಸಂದರ್ಭಗಳಲ್ಲಿ ನೀರನ್ನು ಕೊಟ್ಟರೆ ಸಾಕು.
1: ಈ ನೇರಳೆ ಬೆಳೆಯ ಮಧ್ಯದಲ್ಲಿ ಯಾವ ರೀತಿ ಅಂತರ್ ಬೆಳೆಗಳನ್ನು ಬೆಳೆಯಬಹುದಾಗಿದೆ?
0: ನೇರಳೆಯಲ್ಲಿ ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಜಾಸ್ತಿ ಅಂತರವಿರುವುದರಿಂದ ಆರಂಭದ 5-6 ವರ್ಷಗಳು ದ್ವಿದಳ ಧಾನ್ಯ ಬೆಳೆಗಳು, ತರಕಾರಿ, ಹೂವಿನ ಮತ್ತು ಔಷಧೀಯ ಹಾಗೂ ಸುಗಂಧ ದ್ರವ್ಯದ ಸಸ್ಯಗಳನ್ನು ಬೆಳೆಸಿಕೊಳ್ಬಹುದು.
1: ನೇರಳೆ ಹಣ್ಣಿನ ಗಿಡದಲ್ಲಿ ಸವರುವಿಕೆ ಅಥವಾ ಚಾಟಣೆ ಬಗ್ಗೆ ಮಾಹಿತಿ ಮಾಡಿಕೊಡಿ.
0: ನೇರಳೆಯಲ್ಲಿ ನಿಯಮಿತ ಸವರುವಿಕೆ ಅಗತ್ಯ ಇಲ್ಲ. ಗಿಡ ನೆಟ್ಟಂತಹ 3 ವರ್ಷದ ನಂತರ 1 ಮೀಟರ್ ವರೆಗೂ ಏನು ರಂಬೆ ಕೊಂಬೆಗಳು ಬರುತ್ತೋ ಅವನ್ನ ತೆಗೆದು ಹಾಕಬೇಕು. ನಂತರ ಗಿಡದ ನೆತ್ತಿಯನ್ನು ಸವರಿ ಗಾಳಿ ಮತ್ತು ಸೂರ್ಯಕಿರಣಗಳು ಗಿಡದ ಎಲ್ಲಾ ಭಾಗವನ್ನು ತಲುಪುವಂತಹ ನೋಡಿಕೊಳ್ಳಬೇಕು.
1: ನೇರಳೆ ಹಣ್ಣಲ್ಲಿ

0: ಕಂಡುಬರುವಂತಹ ಪ್ರಮುಖ ಕೀಟ ಮತ್ತು ರೋಗಗಳ ಬಗ್ಗೆನೂ ಕೂಡ ಮಾಹಿತಿ ಮಾಡಿಕೊಡಿ.
1: ನೇರಳೆಯಲ್ಲಿ ಕೀಟ ಮತ್ತು ರೋಗಗಳ ಬಾಧೆ ಸಾಮಾನ್ಯವಾಗಿ ಕಡಿಮೆ ಇರುತ್ತೆ, ಆದರೂ ಇವುಗಳ ಲಕ್ಷಣ ಕಂಡು ಬಂದಾಗ ಸರಿಯಾದ ನಿರ್ವಹಣೆ ಮಾಡುವುದು ಒಳ್ಳೆಯದು. ಕೀಟಗಳ ವಿಷಯಕ್ಕೆ ಬಂದರೆ ಹಣ್ಣು ಕೊರಕ, ಹಣ್ಣುಗಳ ಮೇಲೆ ತೂತುಗಳಾಗಿ ಹಣ್ಣುಗಳು ಆಕಾರ ಕಳೆದುಕೊಳ್ಳುತ್ತವೆ. ಇದರ ನಿರ್ವಹಣೆ ಬೇವಿನ ಮೂಲದ ಕೀಟನಾಶಕ ಅಥವಾ ಡೆಲ್ಟಾ ಮಿತ್ರಿನ್ 1 ಮಿಲಿ ಅನ್ನು 1 ಲೀಟರ್ ನೀರಿಗೆ ಸೇರಿಸಿ ಸಿಂಪರಣೆ ಮಾಡಿದರೆ ಈ ಕೀಟ ಹಣ್ಣು ಕೊರಕದ ಬಾಧೆಯನ್ನು ಕಡಿಮೆ ಮಾಡಬಹುದು. ನಂತರ ಎಲೆ ತಿನ್ನುವ ಮರಿ ಹುಳುಗಳು, ಇವು ಕೀಟಗಳ ಎಲೆಯನ್ನು ತಿನ್ನುತ್ತವೆ ಮತ್ತು ಇಡೀ ಮರವನ್ನೇ ವಿರೂಪಗೊಳಿಸಬಹುದು. ಇದರ ನಿರ್ವಹಣೆಗಾಗಿ ರೋಗರ್ ಅಥವಾ ಮೆಲಾತಿಯನ್ನು 0.1 ಅಂದರೆ 1 ಮಿಲಿಲೀಟರ್ 1 ಲೀಟರ್ ನೀರಿನಲ್ಲಿ ಹಾಕಿ ಸಿಂಪರಣೆ ಮಾಡುವುದರಿಂದ ಇದನ್ನು ನಿಯಂತ್ರಿಸಬಹುದು. ಇತರೆ ಪಕ್ಷಿಗಳಿಂದ ಹಾನಿ ಜಾಸ್ತಿ ಆಗುತ್ತೆ. ಇದರಲ್ಲಿ ಅಳಿಲು, ಗಿಳಿ ಮತ್ತು ಕಾಗೆಗಳಂತಹ ಪಕ್ಷಿಗಳು ಬೆಳೆ ಗಂಭೀರವಾಗಿ ಹಾನಿಗೊಳಕ್ಕಾಗುತ್ತದೆ. ಇದಕ್ಕೆ ಯಾವುದೇ ರಾಸಾಯನಿಕವನ್ನು ನಾವು ಸಿಂಪರಣೆ ಮಾಡಲಾಗುವುದಿಲ್ಲ. ಇವುಗಳನ್ನು ಡೋಲು ಬಾರಿಸಿ ಅಥವಾ ಜಾಸ್ತಿ ಶಬ್ದವನ್ನು ಉಂಟು ಮಾಡಿ ಅಥವಾ ಕಲ್ಲುಗಳನ್ನು ಹೊಡೆದು ಹೆದರಿಸಿ ನಿಯಂತ್ರಣ ಮಾಡಬೇಕು.
0: ಇನ್ನು ಈ ನೇರಳೆ ಬೇಸಾಯದಲ್ಲಿ ಯಾವ್ಯಾವ ರೋಗಗಳು ನಾವು ಎದುರಿಸಬೇಕಾಗುತ್ತೆ?
1: ರೋಗಗಳಲ್ಲಿ ಪ್ರಮುಖವಾಗಿ ಎಲೆ ಚುಕ್ಕೆ ರೋಗ. ಇದರ ಲಕ್ಷಣಗಳು ಎಲೆಗಳಲ್ಲಿ ಕಂದು ಬಣ್ಣದ ಚುಕ್ಕೆಗಳು ಕಂಡು ಬಂದು ವೃದ್ಧಿ ಹೊಂದಿ ಎಲೆ ಸುಟ್ಟಂತೆ ಕಾಣುತ್ತವೆ. ಹಾಗೂ ತೀವ್ರ ರೋಗ ಜಾಸ್ತಿ ಆದಾಗ ಎಲೆಗಳು ಹಳದಿಯಾಗಿ ಉದುರಲಾರಂಭಿಸುತ್ತವೆ. ಇದಕ್ಕೆ ನಿರ್ವಹಣೆ ಮಾಡಲು ಪ್ರತಿ ಲೀಟರ್ ನೀರಿಗೆ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಬೆರೆಸಿ 15 ದಿನಗಳಿಗೊಮ್ಮೆ ರೋಗ ಹತೋಟಿಯಾಗುವ ತನಕ ಸಿಂಪರಣೆ ಮಾಡಿದರೆ ಈ ರೋಗ ಹತೋಟಿಗೆ ಬರುತ್ತೆ. ಎರಡನೇದಾಗಿ ಆಂಥ್ರಾಕ್ನೋಸ್ ಅಂತ ಮಾಗಿದ ಹಣ್ಣುಗಳಲ್ಲಿ ಕಪ್ಪು ಮಚ್ಚೆ ಕಂಡು ಬಂದು ಹಣ್ಣುಗಳು ಮೃದುವಾಗಿ ಕೊಳೆತು ಉದುರಲಾರಂಭಿಸುತ್ತವೆ. ಇದರ ನಿರ್ವಹಣೆಗಾಗಿ ಹಣ್ಣುಗಳು ಕೊಯ್ಲಿಗೆ ಬರುವ 20 ದಿನಗಳ ಮುಂಚೆ ಶೇಕಡ 0.2 ಮ್ಯಾಂಕೋಸೆಪ್ ದ್ರಾವಣವನ್ನು ಹಣ್ಣು ಇರುವ ರೆಂಬೆಗಳಿಗೆ ಚೆನ್ನಾಗಿ ಸಿಂಪಡಿಸಬೇಕು. ಆವಾಗ ಈ ಆಂಥ್ರಾಕ್ನೋಸ್ ರೋಗವು ಹತೋಟಿಗೆ ಬರುತ್ತೆ.
0: ಈ ನೇರಳೆ ಹೂ ಬಿಡುವ ಹಂತದಲ್ಲಿ ರೈತರು ಯಾವ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ?
1: ರೈತರು ಹೂ ಬಿಡುವ ಸಮಯದಲ್ಲಿ ಪ್ಲಾನೋಫಿಕ್ಸ್ ಎಂಬ ಸಸ್ಯ ಪ್ರಚೋದಕವನ್ನು ಪ್ರತಿ ಲೀಟರ್ ನೀರಿಗೆ 0.2 ml ನಂತೆ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಹೂವು ಚೆನ್ನಾಗಿ ಬಿಟ್ಟು ಉತ್ತಮ ಕಾಯಿ ಕಚ್ಚುವಿಕೆಯನ್ನು ಕಾಣಬಹುದು.
0: ಈ ನೇರಳೆಯ ಕೊಯ್ಲಲ್ಲಿ ಮತ್ತು ಇಳುವರಿ ಬಗ್ಗೆನೂ ಕೂಡ ಮಾಹಿತಿ ಮಾಡಿಕೊಡಿ.
1: ನೇರಳೆಯಲ್ಲಿ ಬೀಜದಿಂದ ನೆಟ್ಟ ಸಸಿಗಳು 8-10 ವರ್ಷಗಳಿಗೆ ಫಲ ನೀಡಲು ಆರಂಭಿಸುತ್ತವೆ. ಕಸಿಗಿಡಗಳಾದರೆ 5-6 ವರ್ಷಗಳ ನಂತರ ಹಣ್ಣು ಬಿಡುತ್ತವೆ. ಸಾಮಾನ್ಯವಾಗಿ ಈ 5-6 ವರ್ಷಗಳ ಕಸಿಗಿಡ ಅಥವಾ 8-10 ವರ್ಷಗಳ ಮರದಿಂದ ನಾವು 25-30 ಕೆಜಿ 5-6 ವರ್ಷಗಳ ಕಸಿ ಗಿಡ ಆದರೆ 25-30 ಕೆಜಿ ಪ್ರತಿ ಗಿಡ ಪ್ರತಿ ವರ್ಷಕ್ಕೆ. ಇದೇ ಗಿಡ 8-10 ವರ್ಷಕ್ಕೆ 150-200 ಕೆಜಿ ಹಣ್ಣನ್ನು ನೀಡುತ್ತೆ. ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳಲ್ಲಿ ಕೊಯ್ಲು ಮಾಡಬಹುದು. ಮಾಗಿದ ಹಣ್ಣಿನ ಮುಖ್ಯ ಲಕ್ಷಣ ಅಂದರೆ ನೀವು ಯಾವಾಗ ಹಣ್ಣನ್ನು ಕೊಯ್ಲು ಮಾಡಬೇಕಂದ್ರೆ ಆಳವಾದ ನೇರಳೆ ಅಥವಾ ಕಪ್ಪು ಬಣ್ಣಕ್ಕೆ ಹಣ್ಣು ತಿರುಗಬೇಕು. ಹಣ್ಣಾದ ತಕ್ಷಣ ಮರದಿಂದ ತೆಗಿಬೇಕು. ತುಂಬಾ ಮಾಗಿದ ನಂತರ ಬಿಡಿಸಲು ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಮಾಗಕ್ಕೆ ಶುರು ಮಾಡಿದ ನಂತರನೇ ನಾವು ಹಣ್ಣನ್ನು ಕೊಯ್ಲು ಮಾಡಬೇಕು.
0: ಕೊಯ್ಲು ನಂತರ ನೇರಳೆ ಹಣ್ಣುಗಳ ನಿರ್ವಹಣೆಯನ್ನ ಹೆಂಗ್ ಮಾಡಬೇಕು?
1: ಈ ಹಣ್ಣು ಸ್ವಲ್ಪ ಮೃದುವಾಗಿದ್ದು ಕೊಯ್ಲಿನ ನಂತರದ ಪ್ಯಾಕ್ ಮಾಡಿ ಮಾರುಕಟ್ಟೆಗೆ ಕಳಿಸ್ತಾರೆ. ಇದರಲ್ಲಿ ಹಾನಿಗೊಳಗಾದ ರೋಗ ಪೀಡಿತ ಹಣ್ಣುಗಳನ್ನು ತೆಗೆದು ಚೆನ್ನಾಗಿ ಮಾಗಿದ ಮತ್ತು ಆರೋಗ್ಯಕರ ಹಣ್ಣುಗಳನ್ನು ಆಯ್ಕೆ ಮಾಡಿ ಎಚ್ಚರಿಕೆಯಿಂದ ಮರದ ಅಥವಾ ಬಿದಿರಿನ ಬುಟ್ಟಿಗಳಲ್ಲಿ ಪ್ಯಾಕ್ ಮಾಡಿ ಸ್ಥಳೀಯ ಮಾರುಕಟ್ಟೆಗಳಿಗೆ ಕಳಿಸ್ತಾರೆ. ಸಾಮಾನ್ಯ ಪರಿಸ್ಥಿತಿಯಲ್ಲಿ ಹಣ್ಣುಗಳನ್ನು 3-4 ದಿನಗಳವರೆಗೆ ಮಾತ್ರ ಸಂಗ್ರಹಿಸಿಡಲು ಸಾಧ್ಯ. ಆದರೆ ಪಾಲಿಥೀನ್ ಚೀಲದಲ್ಲಿ ಪ್ಯಾಕ್ ಮಾಡಿ 8-10 ಡಿಗ್ರಿ ಉಷ್ಣತೆ ಮತ್ತು 85-90ರವರೆಗೆ ಸಾಪೇಕ್ಷ ಆರ್ದ್ರತೆಯಲ್ಲಿ 3 ವಾರಗಳ ಕಾಲ ಕೆಡದಂತೆ ಸಂಗ್ರಹಣೆ ಮಾಡಬಹುದು.
0: ಈ ನೇರಳೆ ಬೇಸಾಯ ಒಂದು ಲಾಭದಾಯಕ ಬೇಸಾಯ ಅಂತೀರಾ ಹೇಗೆ?
1: ಹೌದು ಸರ್, ನೇರಳೆ ಕೃಷಿಯು ಭಾರತದ ರೈತರಿಗೆ ಲಾಭದಾಯಕ, ಏಕೆಂದರೆ ದೇಶೀಯ ಮತ್ತು ರಫ್ತು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಆದ್ದರಿಂದ ರೈತರು ಉತ್ತಮ ಭೂಮಿ ಆಯ್ಕೆ ಮಾಡಿ ಉತ್ತಮ ಇಳುವರಿ ಅಥವಾ ಕೊಡುವಂತಹ ತಳಿಗಳನ್ನು, ಕಸಿ ಗಿಡಗಳನ್ನು ನಾಟಿ ಮಾಡಬೇಕು. ಬೆಳೆಯುವ ಮತ್ತು ಫಲ ಕೊಡುವ ಸಂದರ್ಭದಲ್ಲಿ ಉತ್ತಮ ಆರೈಕೆ ಮತ್ತು ನಿರ್ವಹಣೆ ಮಾಡಿದರೆ ಹಾಗೂ ಕೊಯ್ಲು ಮತ್ತು ಕೊಯ್ಲಿನ ನಂತರ ನಿರ್ವಹಣೆ ಬಹಳ ಪ್ರಾಮುಖ್ಯತೆ ಹೊಂದಿರುವುದರಿಂದ ಸರಿಯಾದ ನಿರ್ವಹಣೆ ಮಾಡಿದರೆ, ಈ ಮೇಲಿನ ಎಲ್ಲ ಅಂಶಗಳನ್ನು ರೈತರು ಸರಿಯಾಗಿ ನಿರ್ವಹಣೆ ಮಾಡಿದರೆ ನೇರಳೆ ಕೃಷಿಯು ಲಾಭದಾಯಕವಾಗುವುದರಲ್ಲಿ ಸಂಶಯವಿಲ್ಲ.
0: ಈಗ ನೇರಳೆ ಇದರಲ್ಲಿ 2 ಪ್ರಕಾರ ಇದೆ. ಹೀಗೆ ಹಳ್ಳಿಯಲ್ಲಿ ಅಥವಾ ಜಂಗಲಲ್ಲಿ ಅಲ್ಲೇ ಒಂಥರ ನೇರಳೆ ಹಣ್ಣು ಸಿಗ್ತದೆ ಬಹಳ ಪ್ರಮಾಣದಲ್ಲಿ,
1: ಕಾಡು ನೇರಳೆ ಅಥವಾ ನಾಯಿ ನೇರಳೆ ಅಂತಾನೂ ಕರೀತಾರೆ ಅದಕ್ಕೆ.
0: ಅದು ದೊಡ್ಡ ಪ್ರಮಾಣದಲ್ಲಿ ಜನ ಉಪಯೋಗಿಸ್ತಾರೆ ಅದನ್ನ. ಇದು ಏನು, ಈಗ ಸುಧಾರಿತ
1: ತಳಿಗಳು?
0: ತಳಿಗಳು ಇದು ಆಕೃತಿ ದೊಡ್ಡದಿರ್ತದೆ,
1: ಹೌದು, ಉದ್ದ ಆಗಿರುತ್ತೆ, ದಪ್ಪ ಇರುತ್ತೆ, ತಿರುಳು ಜಾಸ್ತಿ ಇರುತ್ತೆ,
0: ಆದ್ರೆ ಅದರ ದರ ರುಚಿಯ ಕಟ್ಟ ಆಗಿರಲ್ಲ. ನಾನಂತೇನಿ

0: ಹೀಗೆ ಅದು ಏನು ಜಂಗಲಲ್ಲಿ ಬರುವಂಥ ಬೆಳೆನ ಅದನ್ನು ಗ್ರಾಫ್ಟ್ ಮಾಡಿ ಇದನ್ನು ನೀವು ಕೃಷಿ ವಿಶ್ವವಿದ್ಯಾಲಯದ ಮೂಲಕ ತರಬಹುದಲ್ಲ?
1: ಮಾಡ್ಬೋದು ಸರ್. ಇವಾಗ ನೀವು ಹೇಳಿದ್ರಲ್ಲಿ ಕಾಡುಗಳಲ್ಲಿ ಕಾಣ ಸಿಗುವಂತ ಅಥವಾ ರಸ್ತೆ ಬದಿ ಕಾಣುವಂತಹ ಮರಗಳು ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದಿಲ್ಲ, ಏಕೆಂದ್ರೆ ಹಣ್ಣು ರುಚಿಯಾಗಿದ್ರು ತಿರುಳು ಕಡಿಮೆ ಇದೆ.
0: ಹೌದು,
1: ಈ ಹಣ್ಣು ರುಚಿಯಾಗಿರುವ ಅಂಶವನ್ನು ನಮ್ಮ ಸಸ್ಯಾಭಿವೃದ್ಧಿ ಅಥವಾ ತಳಿ ಅಭಿವೃದ್ಧಿ ಮಾಡಲಿಕ್ಕೆ ಆ ಅಂಶವನ್ನು ನಾವು ಬಳಸ್ಕೊಂಡು ಒಳ್ಳೆಯ ರೀತಿಯ ತಳಿಗಳನ್ನು ಬೆಳೆಸ್ಬೋದು. ಇವಾಗ ಅರಬಾವಿಯಿಂದ AJ J85 ಅಂತ ಇದೆ ಸರ್, ಅದರಲ್ಲಿ ಏನು ಸಕ್ಕರೆ ಅಂಶ TSS ಅಂತ ನಾವು ಏನು ಹೇಳ್ತೀರಾ ಅದು ಚೆನ್ನಾಗಿದೆ. ಕೆಲವೊಂದು ತಳಿಗಳಲ್ಲಿ ಸಕ್ಕರೆ ಅಂಶ ಚೆನ್ನಾಗಿದೆ. ನೀವು ಹೇಳಿದ ರೀತಿ ಆ ಕಾಡು ಜಾತಿಯ ಮರಗಳನ್ನು ಉಪಯೋಗಿಸ್ಕೊಂಡು ನಾವು ಅದರಿಂದ ಏನು ರುಚಿ ಅಂಶ ಇದೆಯಲ್ಲ ಅದನ್ನ ನಮ್ಮ ಹೆಚ್ಚು ತಿರುಳಿರುವ ತಳಿಗಳಿಗೆ ಅಳವಡಿಸಿಕೊಂಡ್ರೆ ಒಳ್ಳೆ.
0: ನೋಡಿ, ಈಗ ಮಲೆನಾಡಲ್ಲಿ ಈಗ ತೋಟ ಆಜುಬಾಜು ಎಲ್ಲ
1: ಹೌದು ರಸ್ತೆ ಬದಿ
0: ಏನು ಕಾಡು ಗಿಡಗಳು ಕಾಡು ಮರಗಳು ಹೇಗೆ ಬೆಳ್ಕೊಂಡಿರ್ತಾವ, ಇದು ಪಕ್ಕದಲ್ಲಿ ಬೆಳ್ಕೊಂಡಿರ್ತದೆ. ಸಾಮಾನ್ಯವಾಗಿ ಅದರ ಸೊಪ್ಪನ್ನು ತೆಗೆದು ಗದ್ದೆ ತೋಟಕ್ಕೆ ಹಾಕ್ತಾರೆ, ಮತ್ತೆ ಕೊಟ್ಟಿಗೆಗೆ ಬಳಸ್ತಾರೆ.
1: ಹೌದು,
0: ಅದೇ ಮತ್ತೆ ಹಣ್ಣನ್ನು ಹಣ್ಣಾದಾಗ ಹಣ್ಣನ್ನು
1: ಹಣ್ಣು ಯಾಕೆ ಅಷ್ಟು ಪ್ರಾಮುಖ್ಯತೆ ಇಲ್ಲ ಅಂದ್ರೆ ತುಂಬಾ ಚಿಕ್ಕದಿರುತ್ತೆ, ತಿರುಳು ಕಡಿಮೆ ಇರುತ್ತೆ, ಬೀಜ ಜಾಸ್ತಿ ಇರುತ್ತೆ. ನಾವು ಇದನ್ನ ತಳಿ ಅಭಿವೃದ್ಧಿ ಮಾಡಬೇಕಾದ್ರೆ ಈ ರುಚಿ ಹೊಂದಿರೋ ಹಣ್ಣುಗಳನ್ನ
0: ಆದ್ರೆ ಏನು ಅರೇಕೆ ಇಲ್ದೇನೆ ಅದು ಕೊಡ್ತದಲ್ಲ.
1: ಹೌದು ಹೌದು ಸರ್,
0: ನೀವು ಒಳ್ಳೆ ಪ್ರಮಾಣದಲ್ಲಿ ನೀವು ಸಾಕಿ ಮತ್ತೆ ಅದನ್ನ ಸ್ವಲ್ಪ ಮುತುವರ್ಜಿ ವಹಿಸಿದ್ರೆ ಅದು ಕೂಡ ಆಕೃತಿಯಲ್ಲಿ ಕೂಡ ಇನ್ನೂ ಜಾಸ್ತಿ ಗಾತ್ರ ಆಗ್ಬೋದು.
1: ಇಲ್ಲ, ಅದಕ್ಕೆ ಒಂದು ಅಂಶಗಳು ಜೀನ್ಸ್ ಅಂತ ಹೇಳ್ತೀವಲ್ಲ ಏನು, ಅದು ಇಂಪಾರ್ಟೆಂಟ್ ಆಗುತ್ತೆ. ಬೇಕಿದ್ರೆ ಅವುಗಳನ್ನು ತಗೊಂಡು ನಾವು ತಳಿ ಅಭಿವೃದ್ಧಿಯಲ್ಲಿ ಬಳಸ್ಕೋಬಹುದು.
0: ಆಯ್ತು ಮೇಡಮ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ನೇರಳೆ ಹಣ್ಣಿನ ಬೇಸಾಯದ ಸುಧಾರಿತ ಕ್ರಮಗಳ ಕುರಿತು ನಮ್ಮ ರೈತ ಬಾಂಧವರಿಗೆ ಅತಿ ಮಹತ್ವವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಸುನೀತಾ ಅವ್ರ ಜೊತೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆನ ಹೇಳಿ.
1: 7259555736. ಇನ್ನೊಂದ್ಸತಿ ಹೇಳ್ತೀನಿ, 7259555736.
0: ಇನ್ನೊಮ್ಮೆ ಡಾಕ್ಟರ್ ಸುನೀತಾ ಅವರೇ ಧನ್ಯವಾದಗಳು, ನಮಸ್ಕಾರ.
1: ಧನ್ಯವಾದಗಳು ಸರ್, ನಮಸ್ಕಾರ. ಇದುವರೆಗೆ ನೇರಳೆ ಹಣ್ಣಿನ ಸುಧಾರಿತ ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಸುನೀತಾ ಸಿ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನು ಮುಂದೆ ಕೇಳಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಹಾಗೂ ಸಂಗಡಿಗರಿಂದ ತತ್ವಪದ.

0: ಇದುವರೆಗೆ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಹಾಗೂ ಸಂಗಡಿಗರಿಂದ ತತ್ವಪದ ಕೇಳಿದಿರಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU WSSB.Karnataka.

0: gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಡಿಟರ್ಜೆಂಟ್ ಅಥವಾ ಅಂಟುವಾಳಕಾಯಿಯ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ಆನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದವನ್ನ ಆಲಿಸುವಿರಿ. ಮತ್ತೆ ನಾಳಿನ ಕೃಷಿರಂಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ, ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭ, ಸರ್ವಪಕ್ಷಗಳ ಸಹಕಾರ ಕೋರಿದ ಸರ್ಕಾರ. ಕೇಂದ್ರ ಸಚಿವ ಅಮಿತ್ ಶಾ ಅವರಿಂದ ಕೋಲ್ಕತ್ತಾದಲ್ಲಿ ಶಬ್ದ ಸಂಗ್ರಹಾಲಯ ಉದ್ಘಾಟನೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡಾ 39% ಕಡಿಮೆ, ಬಿತ್ತನೆ ಕಾರ್ಯಗಳಿಗೆ ಹಿನ್ನಡೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. ನ್ಯೂಜೆರ್ಸಿಯಲ್ಲಿ ಇಂದು ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿ, ಪಂದ್ಯ ವೀಕ್ಷಣೆಗೆ ಹಲವೆಡೆ ವ್ಯವಸ್ಥೆ. ಭಾರತ ಇಂಗ್ಲೆಂಡ್ ನಡುವಿನ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ, ಭಾರತಕ್ಕೆ 388 ರನ್ಗಳ ಗೆಲುವಿನ ಗುರಿ. ವಾರ್ತೆಗಳ ವಿವರ. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಇಂದು ಸಂಸತ್ ಭವನದಲ್ಲಿ ಸರ್ವಪಕ್ಷಗಳ ಸಭೆ ನಡೆಸಿದೆ. ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿ ನಾಯಕರಾದ ಕಿರಣ್ ರಿಜಿಜು, ಜಗತ್ ಪ್ರಕಾಶ್ ನಡ್ಡಾ, ಅರ್ಜುನ್ ರಾಮ್ ಮೇಘಾವಾಲ್ ಮತ್ತು ಡಾ ಎಲ್ ಮುರುಗನ್ ಹಾಜರಿದ್ದರು. ಅಪ್ನಾದಳ್ ನಾಯಕರಾದ ಅನುಪ್ರಿಯಾ ಪಟೇಲ್, ಜೆಡಿಯು ನಾಯಕ ಸಂಜಯ್ ಝಾ, ಟಿಡಿಪಿ ನಾಯಕ ಲಾವು ಶ್ರೀಕೃಷ್ಣ ದೇವರಾಯಲು, ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್, ಸಮಾಜವಾದಿ ಪಕ್ಷದ ನಾಯಕ ಧರ್ಮೇಂದ್ರ ಯಾದವ್ ಸೇರಿದಂತೆ 40 ಪಕ್ಷಗಳ 50 ಹೆಚ್ಚು ನಾಯಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸಂಸತ್ತಿನ ಸುಗಮ ಕಲಾಪಕ್ಕಾಗಿ ಪ್ರಮುಖ ವಿಷಯಗಳ ರಚನಾತ್ಮಕ ಚರ್ಚೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಮನವಿ ಮಾಡಿದರು.
1: There are various demands by various political parties for discussion. We have said that let parliament function smoothly. Exactly what are the issues to be discussed? That has to be decided in the business advisory committee.

0: ಸೇರ್ಪಡೆಯಾಗಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಟಿಎಂಸಿ ಸಂಸದೆ ಮಹುಮಾ ಮೈತ್ರಾ, ಎನ್ಸಿಪಿಐ ಮಾನ್ಯತೆ ಪಡೆದ ಸಂಸದೀಯ ಪಕ್ಷವಲ್ಲ ಎಂದು ಅವರು ಆರೋಪಿಸಿದರು. ಸರ್ವಪಕ್ಷ ಸಭೆಯ ಸಮಯದಲ್ಲಿ ವಿರೋಧ ಪಕ್ಷಗಳ ಪ್ರತಿಭಟನೆಯನ್ನು ಎನ್ಸಿಪಿಐ ನಾಯಕ ಸುದೀಪ್ ಬಂಡೋಪಾಧ್ಯಾಯ ಟೀಕಿಸಿದರು. ಎನ್ಡಿಎಯಲ್ಲಿ ಈಗ ಎನ್ಸಿಪಿಐ ಎರಡನೇ ಅತಿದೊಡ್ಡ ಪಕ್ಷವಾಗಿದೆ ಎಂದು ಅವರು ಹೇಳಿದರು. ಈ ಅಧಿವೇಶನದಲ್ಲಿ ಹಲವು ಪ್ರಮುಖ ಮಸೂದೆಗಳನ್ನು ಚರ್ಚಿಸಲು ಸರ್ಕಾರ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರ ಕೋರಿದ್ದು, ಅಧಿವೇಶನ ನಾಳೆ ಆರಂಭವಾಗಿ ಮುಂದಿನ ತಿಂಗಳು 13ರವರೆಗೆ ನಡೆಯಲಿದೆ. ನವದೆಹಲಿಯಲ್ಲಿ ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಜಾಂಜಿಬಾ ಅಧ್ಯಕ್ಷ ಡಾ ಹುಸೇನ್ ಅಲಿ ವೈನಿ ಭೇಟಿಯಾದರು. ಉಭಯ ನಾಯಕರು ಭಾರತ ತಾಂಜೇನಿಯಾ ನಡುವಿನ ಬಾಂಧವ್ಯದ ಪರಾಮರ್ಶೆ ನಡೆಸಿದರು ಮತ್ತು ಸಹಯೋಗದ ಹೊಸ ಅವಕಾಶಗಳನ್ನು ಅನ್ವೇಷಿಸಿದರು. ಜಾಂಜಿಬಾ ಟಾಂಜೇನಿಯಾದ ಅರೆ ಸ್ವಾಯತ್ತ ಪ್ರದೇಶವಾಗಿದೆ. ಭಾರತ ಟಾಂಜೇನಿಯಾ ಪಾಲುದಾರಿಕೆಯನ್ನು ಮತ್ತು ಶತಮಾನಗಳಷ್ಟು ಹಳೆಯದಾದ ಸಾಗರ, ಸಾಂಸ್ಕೃತಿಕ ಮತ್ತು ಜನರ ನಡುವಿನ ಬಾಂಧವ್ಯಗಳಲ್ಲಿ ಬೇರೂರಿರುವ ವಿಶೇಷ ಸಂಬಂಧವನ್ನು ಸಭೆ ಪುನರುಚ್ಚರಿಸಿದೆ ಎಂದು ಉಪರಾಷ್ಟ್ರಪತಿ ಹೇಳಿದ್ದಾರೆ. ವ್ಯಾಪಾರ, ಹೂಡಿಕೆ, ಅಭಿವೃದ್ಧಿ ಪಾಲುದಾರಿಕೆ, ಪ್ರವಾಸೋದ್ಯಮ, ನೀಲಿ ಆರ್ಥಿಕತೆ, ಶಿಕ್ಷಣ, ತಂತ್ರಜ್ಞಾನ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಬಗ್ಗೆ ಉಭಯ ನಾಯಕರು ಚರ್ಚಿಸಿದರು. ಚೆನ್ನೈನಲ್ಲಿರುವ ಐಐಟಿ ಮದ್ರಾಸ್ ಕ್ಯಾಂಪಸ್ಗೆ ಭೇಟಿ ನೀಡಿದ ಬಗ್ಗೆ ಅಧ್ಯಕ್ಷ ಡಾ ಹುಸೇನ್ ಸಂತಸ ವ್ಯಕ್ತಪಡಿಸಿದರು. ದ್ವಿಪಕ್ಷೀಯ ಶೈಕ್ಷಣಿಕ ಸಹಕಾರದಲ್ಲಿ ಹೆಗ್ಗುರುತಿನ ಉಪಕ್ರಮವಾದ ಐಐಟಿ ಮದ್ರಾಸ್ ಜಂಜಿಬಾ ಕ್ಯಾಂಪಸ್ ಅನ್ನು ಸ್ಥಾಪಿಸುವಲ್ಲಿ ಭಾರತದ ಬೆಂಬಲವನ್ನು ಶ್ಲಾಘಿಸಿದರು. ಇದಕ್ಕೂ ಮುನ್ನ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಬೆಳಗ್ಗೆ ಅಧ್ಯಕ್ಷ ಡಾ ಹುಸೇನ್ ಅಲಿ ಅವರನ್ನು ಭೇಟಿ ಮಾಡಿದರು. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ ಶಬ್ದ ಸಂಗ್ರಹಾಲಯವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಲೋಕಾರ್ಪಣೆ ಮಾಡಿದರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಅಮಿತ್ ಶಾ, ಭಾಷೆಯ ಮೂಲ ಶಬ್ದಗಳಾಗಿದ್ದು ಭಾಷೆಯಿಂದ ಮಾತ್ರ ಸೂಕ್ತ ಅಭಿವ್ಯಕ್ತಿ ಸಾಧ್ಯ. ದೇಶದ ಸಂಸ್ಕೃತಿಗೆ ಇಂದು ಮಹತ್ವದ ದಿನವಾಗಿದೆ. ಈ ಸಂಗ್ರಹಾಲಯ ನಮ್ಮ ದೇಶದ ವಿಶಾಲ ಸಂಸ್ಕೃತಿಯನ್ನು ಪರಿಚಯಿಸಲಿದೆ ಎಂದರು. ವಿಸ್ತಾರವಾದ ವಿಚಾರಧಾರೆಯನ್ನು ಹೊಂದಿರುವ ಭಾರತೀಯ ಸಂಸ್ಕೃತಿ ಯಾವುದೇ ಚಿಂತನೆಗಳ ಮೇಲೆ ಎಂದಿಗೂ ಒತ್ತಡವನ್ನು ಹೇರಿಲ್ಲ, ನಿರಂತರವಾಗಿ ಹೊಸ ವಿಚಾರಧಾರೆಯನ್ನು ಸ್ವೀಕರಿಸಿ ತನ್ನದನ್ನಾಗಿಸಿಕೊಂಡಿದೆ ಎಂದು ಅವರು ಹೇಳಿದರು. ಶಬ್ದ ಸಂಗ್ರಹಾಲಯ ದೇಶದ ಬಹುಭಾಷಿಕ ಚೈತನ್ಯವನ್ನು ಬಿಂಬಿಸಲಿದ್ದು, ವೈಜ್ಞಾನಿಕ ರೂಪದಲ್ಲಿ ಶಬ್ದಗಳ ಪರಿಚಯ ಮಾಡಿಸುತ್ತದೆ. ಶಬ್ದಗಳನ್ನು ದೃಶ್ಯ, ಶ್ರವ್ಯ, ಸ್ಪರ್ಶ ಮತ್ತು ಅನುಭವದ ಮೂಲಕ ಅರ್ಥ ಮಾಡಿಸುತ್ತದೆ. ಮುಂದಿನ ಪೀಳಿಗೆಗೆ ಶಬ್ದಗಳ ಮಹತ್ವವನ್ನು ತಲುಪಿಸುವ ಕಾರ್ಯ ಶ್ಲಾಘನೀಯ ಎಂದು ವಿವರಿಸಿದರು. ವಿದ್ಯಾರ್ಥಿಗಳು ಗ್ರಂಥಾಲಯಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು, ಭಾಷೆಗಳನ್ನು ಅರ್ಥೈಸಿಕೊಂಡು ಉಚ್ಚಾರವನ್ನು ಸ್ಪಷ್ಟಪಡಿಸಿಕೊಂಡು ಉತ್ತಮ ಅಭಿವ್ಯಕ್ತಿಯನ್ನು ರೂಢಿಸಿಕೊಳ್ಳಬೇಕು ಎಂದು ಸಚಿವರು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡ 39% ಕಡಿಮೆಯಾಗಿದ್ದು ತೀವ್ರ ಬರ ಪರಿಸ್ಥಿತಿ ತಲೆದೋರಿದೆ. ಇಲ್ಲಿಯವರೆಗೆ ಮಲೆನಾಡಿನಲ್ಲಿ ಅತ್ಯಧಿಕ ಶೇಕಡ 43% ಮಳೆ ಕೊರತೆಯಾಗಿದ್ದರೆ ಕರಾವಳಿಯಲ್ಲಿ ಶೇಕಡ 35% ಹಾಗೂ ಒಳನಾಡಿನಲ್ಲಿ ಸರಾಸರಿ ಶೇಕಡ 32% ಕೊರತೆ ದಾಖಲಾಗಿದೆ. ಇದರಿಂದಾಗಿ ರಾಜ್ಯದ 26 ಜಿಲ್ಲೆಗಳ ಒಟ್ಟು 178 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು, ವಿಜಯನಗರ ಜಿಲ್ಲೆಯಲ್ಲಿ ಅತ್ಯಂತ ಗರಿಷ್ಠ ಅಂದರೆ ಶೇಕಡ 67% ಮಳೆ ಕೊರತೆ ಕಂಡುಬಂದಿದೆ. ಮಳೆಯ ಅಭಾವದಿಂದಾಗಿ ಪ್ರಮುಖ ಜಲಾಶಯಗಳ ನೀರಿನ ಸಂಗ್ರಹ ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡ 40% ಕುಸಿದಿದೆ. ಜಲವಿದ್ಯುತ್ ಉತ್ಪಾದಿಸುವ ಜಲಾಶಯಗಳಲ್ಲಿ ಶೇಕಡ 23% ನೀರಿದ್ದು ಬಿತ್ತನೆ ಕಾರ್ಯದಲ್ಲೂ ಗಣನೀಯ ಹಿನ್ನಡೆಯಾಗಿದೆ. ಮಳೆ ಕೊರತೆಯಿಂದ ರಾಜ್ಯದ 539 ಗ್ರಾಮ ಪಂಚಾಯಿತಿಗಳು ಹಾಗೂ 17 ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ತಂಡವಾಗಿ ಒಗ್ಗಟ್ಟಿನಿಂದ ಕ್ಷೇತ್ರ ಮಟ್ಟದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ಮಳೆ ಕೊರತೆಯಿಂದ ಜಲಾಶಯಗಳ ನೀರಿನ ಮಟ್ಟ ತೀರಾ ಕುಸಿದಿರುವುದರಿಂದ ಜಲಾಶಯದ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಮೀಸಲಿಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಜಿಲ್ಲಾಡಳಿತಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಗೋವಾ ಶಾಸಕಿ ಮತ್ತು ಮಾಜಿ ಕಂದಾಯ ಸಚಿವರಾದ ಜೆನ್ನಿಫರ್ ಮಾನ್ಸೆರಾಟೆ

0: ದೀರ್ಘಾವಧಿ ಅನಾರೋಗ್ಯದ ಬಳಿಕ ಇಂದು ನಿಧನರಾದರು. ಕಂದಾಯ ಸಚಿವ ಅಟನಾಸಿಯೋ ಮಾನ್ಸೆರಾಟೆ ಅವರ ಪತ್ನಿಯಾದ ಜೆನ್ನಿಫರ್ ಮಾನ್ಸೆರಾಟೆ 3 ಬಾರಿ ಗೋವಾ ಶಾಸಕಾಂಗ ಸಭೆಗೆ ಆಯ್ಕೆಯಾಗಿದ್ದರು. ಅವರು ಪ್ರಮೋದ್ ಸಾವಂತ್ ನೇತೃತ್ವದ ಸರ್ಕಾರದ ಏಕೈಕ ಮಹಿಳಾ ಸಚಿವರಾಗಿದ್ದರು. ಜುಲೈ 2019 ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ 10 ಕಾಂಗ್ರೆಸ್ ಶಾಸಕರ ಪೈಕಿ ಜೆನ್ನಿಫರ್ ಮಾನ್ಸೆರಾಟೆ ಕೂಡ ಒಬ್ಬರು. ಭಾರತವು ಲಡಾಖ್ನ ಪ್ಯೂಗಾ ವ್ಯಾಲಿಯಲ್ಲಿ ತನ್ನ ಮೊದಲ ಜಿಯೋಥರ್ಮಲ್ ಕೊಳವೆ ಬಾವಿಗಳ ಕಾರ್ಯನಿರ್ವಹಣೆಯನ್ನು ಆರಂಭಿಸಿದೆ ಎಂದು ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇದು ದೇಶದ ಮೊದಲ 1 ಮೆಗಾವ್ಯಾಟ್ ಭೂಶಾಖದ ವಿದ್ಯುತ್ ಯೋಜನೆಯಾಗಿದ್ದು, ಸಮುದ್ರ ಮಟ್ಟಕ್ಕಿಂತ 14,000 ಅಡಿಗಳಿಗಿಂತ ಹೆಚ್ಚು ಎತ್ತರದ ಪ್ರದೇಶದಲ್ಲಿ 1,000 ಮೀಟರ್ ಆಳದಲ್ಲಿ ಕೊರೆಯಲಾಗಿದೆ. ಶುದ್ಧ ಇಂಧನ ಪಡೆಯಲು ಭೂಮಿಯ ನೈಸರ್ಗಿಕ ಶಾಖವನ್ನು ಬಳಸಿಕೊಳ್ಳುವತ್ತ ಇದು ಪ್ರಮುಖ ಹೆಜ್ಜೆ ಎಂದು ಪ್ರಹ್ಲಾದ್ ಜೋಶಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಹೇಳಿದ್ದಾರೆ. ಈ ಪ್ರಗತಿಯು ದೇಶದ ನವೀಕರಿಸಬಹುದಾದ ಇಂಧನ ಮಹತ್ವಾಕಾಂಕ್ಷೆಗಳಿಗೆ ಬಲ ತುಂಬಲಿದ್ದು, ನಿವ್ವಳ ಶೂನ್ಯ ಮತ್ತು ಇಂಗಾಲ ತಟಸ್ಥ ಭವಿಷ್ಯದ ದೃಷ್ಟಿಕೋನಕ್ಕೆ ಪೂರಕ ಎಂದು ಸಚಿವರು ಅಭಿಪ್ರಾಯಪಟ್ಟರು. ನ್ಯೂಯಾರ್ಕ್ನ ನ್ಯೂಜೆರ್ಸಿಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭ. ಇಂದು ಬೆಳಗ್ಗೆ ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆದ ರೋಮಾಂಚಕ ಪ್ಲೇಆಫ್ನಲ್ಲಿ ಫ್ರಾನ್ಸ್ನ್ನು 6-4 ಅಂತರದಿಂದ ಸೋಲಿಸಿ ಇಂಗ್ಲೆಂಡ್ ಕಂಚಿನ ಪದಕ ಜಯಗಳಿಸಿದೆ. ಹಾಲಿ ಚಾಂಪಿಯನ್ಸ್ ಅರ್ಜೆಂಟೀನಾ ಮತ್ತು ಸ್ಪೇನ್ ನಡುವಿನ ರೋಚಕ ಪಂದ್ಯಕ್ಕೆ ವೇದಿಕೆ ಸಜ್ಜಾಗಿದೆ. ವಿಶ್ವಾದ್ಯಂತ ತೀವ್ರ ಕುತೂಹಲ ಕೆರಳಿಸಿರುವ ಈ ಪಂದ್ಯಕ್ಕೆ ಫುಟ್ಬಾಲ್ ಪ್ರಿಯರು ಕಾತರದಿಂದ ಕಾಯುತ್ತಿದ್ದಾರೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆಯುತ್ತಿರುವ 3 ಪಂದ್ಯಗಳ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಕೊನೆಯ ಪಂದ್ಯ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ತಂಡ ನಿಗದಿತ 50 ಓವರ್ಗಳಲ್ಲಿ 387 ರನ್ಗಳನ್ನು ಗಳಿಸಿದ್ದು, ಗೆಲುವಿಗೆ 388 ರನ್ನನ್ನು ಮಾಡಬೇಕಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭ. ಸರ್ವಪಕ್ಷಗಳ ಸಹಕಾರ ಕೋರಿದ ಸರ್ಕಾರ. ಕೇಂದ್ರ ಸಚಿವ ಅಮಿತ್ ಶಾ ಅವರಿಂದ ಕೋಲ್ಕತ್ತಾದಲ್ಲಿ ಶಬ್ದ ಸಂಗ್ರಹಾಲಯ ಉದ್ಘಾಟನೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡ 39% ಕಡಿಮೆ. ಬಿತ್ತನೆ ಕಾರ್ಯಗಳಿಗೆ ಹಿನ್ನಡೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. ನ್ಯೂಜೆರ್ಸಿಯಲ್ಲಿ ಇಂದು ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿ. ಪಂದ್ಯ ವೀಕ್ಷಣೆಗೆ ಹಲವೆಡೆ ವ್ಯವಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ನಡುವಿನ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ. ಭಾರತಕ್ಕೆ 388 ರನ್ಗಳ ಗೆಲುವಿನ ಗುರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಕನ್ನಡದಲ್ಲಿ ಭಾಷಣ. ಭಾರತೀ ಸುತರ ಬದುಕು ಮತ್ತು ಸಾಹಿತ್ಯ ಈ ಕುರಿತು ಮಾತನಾಡುತ್ತಾರೆ ಪ್ರಾಂಶುಪಾಲರಾದ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್.
2: ಶಾನಭಾಗ ರಾಮಯ್ಯ ನಾರಾಯಣರಾವ್ರವರು ಭಾರತೀ ಸುತರೆಂದು ಪ್ರಸಿದ್ಧರಾದ ಕಾದಂಬರಿಕಾರರು. 15 ಮೇ 1900 ಇವರು ಜನಿಸುತ್ತಾರೆ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿಗೆ ಸೇರಿದ ಬಿಳಿಗೇರಿ ಗ್ರಾಮದವರು. ಹವ್ಯಕ ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸಿದ ಇವರ ತಂದೆ ರಾಮಯ್ಯ, ತಾಯಿ ಸುಬ್ಬಮ್ಮ. ತಮ್ಮ ಪ್ರೌಢಶಾಲಾ ಹಂತದಲ್ಲಿ ಪಂಜೆ ಮಂಗೇಶರಾಯರ ಶಿಷ್ಯರಾಗಿ ಸಾಹಿತ್ಯ ಸಂಸ್ಕಾರ ಪಡೆದ ಭಾಗ್ಯ ಇವರದು. ತಮ್ಮ 15ನೇ ವಯಸ್ಸಿನಲ್ಲಿ ಶಾಲೆ ಬಿಟ್ಟು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದವರು. ಚಳುವಳಿಯ ಕಾವನಿಂದ ಓದಿಗೆ ತಿಲಾಂಜಲಿ ಕೊಟ್ಟ ಭಾರತೀಸುತರು ಕಣ್ಣನೂರು ಹಾಗೂ ತಿರುಚನಾಪಳ್ಳಿ ಸೆರೆಮನೆಗಳಲ್ಲಿದ್ದಾಗ ಗಾಂಧಿ ತತ್ವಗಳನ್ನು ಮೈಗೂಡಿಸಿಕೊಂಡರು. ಗಾಂಧಿ ತತ್ವಗಳಿಂದ ಪ್ರೇರಿತರಾದರೂ ರಾಜಕೀಯದಲ್ಲಿ ಸಕ್ರಿಯವಾಗಬೇಕೆಂಬ ಆಸೆ ಹೊತ್ತವರಲ್ಲ. ಸೆರೆಮನೆಯಿಂದ ಬಿಡುಗಡೆಯಾದ ನಂತರ 1936-1942 ಕಾಫಿ ತೋಟದಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡಿದರು. 1941 ನಾಗವೇಣಿಯವರನ್ನು ಮದುವೆಯಾದರು. 1942 ಕುಶಾನಗರ ಸಮೀಪದ ಕಣಿವೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕಗೊಂಡರು. 1945 ಮದರಾಸು ವಿಶ್ವವಿದ್ಯಾಲಯದಿಂದ ಕನ್ನಡ ವಿದ್ವಾನ್ ಪದವಿ ಪಡೆದರು. ವಿರಾಜಪೇಟೆಯ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸ ಪ್ರಾರಂಭಿಸಿ 1947 ಮಂಗಳೂರಿನಲ್ಲಿ ಅಧ್ಯಾಪಕರ ತರಬೇತಿ ಪಡೆದರು.

ಇದು 1962 1973 ಮಡಿಕೇರಿಯ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದರು. ಈ ನಡುವೆ ಮಂಗಳೂರಿನ ರಾಷ್ಟ್ರಬಂಧು ಪತ್ರಿಕೆಯಲ್ಲಿ ಕೆಲಕಾಲ ಕೆಲಸ ಮಾಡಿದರು. ಗುರುವಾಣಿ ಎಂಬ ಶಿಕ್ಷಕರ ಬಳಗದ ಮಾಸಪತ್ರಿಕೆಗೆ ಸಂಪಾದಕರಾಗಿದ್ದರು. ಭಾರತೀ ಸುತರು ತಮ್ಮ ಜೀವಿತಾವಧಿಯಲ್ಲಿ 32 ಕಾದಂಬರಿಗಳನ್ನು, 8 ಕಥಾಸಂಕಲನಗಳನ್ನು ಹಾಗೂ 21 ಹೆಚ್ಚು ಮಕ್ಕಳ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ವಯಸ್ಕರ ಶಿಕ್ಷಣಕ್ಕಾಗಿ 3 ಕೃತಿಗಳನ್ನು ರಚಿಸಿದ್ದಾರೆ ಹಾಗೂ ಇನ್ನೂ ಕೆಲವು ಹಸ್ತಪ್ರತಿ ರೂಪದಲ್ಲಿದೆ. ಭಾರತೀ ಸುತರು ಒಟ್ಟು 64 ಕೃತಿಗಳನ್ನು ರಚಿಸಿದ್ದಾರೆ. ಅವರ ಬಹುತೇಕ ಕಾದಂಬರಿಗಳು ಕೊಡಗಿನ ಸಾಂಸ್ಕೃತಿಕ ಹಿನ್ನೆಲೆ, ಗಿರಿಜನರ ಬದುಕು ಮತ್ತು ಮಾನವೀಯ ಸಂಬಂಧಗಳ ಸುತ್ತ ಹೆಣೆಯಲ್ಪಟ್ಟಿವೆ. ಎಡಕಲ್ಲು ಗುಡ್ಡದ ಮೇಲೆ, ಹುಲಿಯ ಹಾಲಿನ ಮೇವು, ಬಯಲುದಾರಿ, ಗಿರಿಕನ್ನಿಕೆ ಚಲನಚಿತ್ರವಾದ ಕಾದಂಬರಿಗಳು. ಇವರ ಕಾದಂಬರಿಗಳಲ್ಲಿ ದಾಂಪತ್ಯ ಜೀವನದ ಸವಾಲುಗಳ ಆಳವಾದ ವಿವೇಚನೆ, ಮಹಿಳಾ ಪರವಾದ ಕಾಳಜಿ ಮುಖ್ಯವಾಗುತ್ತದೆ. ಇಳಿದು ಬಾ ತಾಯಿ, ವಕ್ರರೇಖೆ, ಬೆಳಕಿನೆಡೆಗೆ, ಬೆಂಕಿಯ ಮಳೆ, ಅಮಾತ್ಯ, ನಂದಿನಿ, ಗಿಳಿಯು ಪಂಜರದೊಳಗಿಲ್ಲ, ಸಾಧನ ಕುಟೀರ, ಹಾವಿನ ಹುತ್ತ, ದೊರೆಮಗಳು ಮುಂತಾದವು ಇವರ ಪ್ರಮುಖ ಕಾದಂಬರಿಗಳು. ಹುಲಿಬೋನು, ಗಿರಿಕನ್ನಿಕೆ, ಗಿಳಿಯು ಪಂಜರದೊಳಗಿಲ್ಲ ರಾಜ್ಯ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಕಾದಂಬರಿಗಳು. ಇವರ ಮಿನಿ ಕಾದಂಬರಿ ವಲ್ಮಿಕ ಖ್ಯಾತಿ ಪಡೆದ ಕೃತಿ. ಮಕ್ಕಳ ಸಾಹಿತ್ಯದಲ್ಲಿ ಸಾಧನೆ ಮಾಡಿರುವ ಭಾರತೀ ಸುತರು 21 ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಹಾಗೆ ವಯಸ್ಕರ ಶಿಕ್ಷಣಕ್ಕೂ ಕೃತಿಯನ್ನು ರಚಿಸಿದವರು ಇವರು. ಇವರು 9ನೆಯ ತರಗತಿಯಲ್ಲಿರುವಾಗಲೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡು ವೈನಾಡಿನಲ್ಲಿ ಚಳವಳಿ ನಡೆಸುತ್ತಿದ್ದ ಸಂದರ್ಭದಲ್ಲಿ ದಸ್ತಗಿರಿಯಾಗಿ 6 ತಿಂಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿದವರು. ಮತ್ತೆ 1932 ಬಂಧನಕ್ಕೆ ಒಳಗಾಗಿ ಕಣ್ಣನೂರಿನ ಜೈಲಿನಲ್ಲಿದ್ದಾಗ ಎ ಕೆ ಗೋಪಾಲನ್, ನಂಬೂದರಿಪಾಡ್ ಮತ್ತಿತರ ಎಡಪಂಥೀಯ ನಾಯಕರಿಂದ ಪ್ರಭಾವಿತರಾದವರು. ಜೈಲಿನಿಂದ ಬಿಡುಗಡೆಯಾದ ಮೇಲೆ ಕಲ್ಲಿಕೋಟೆಯ ಬಂದರಿನಲ್ಲಿ ಕಾರ್ಮಿಕರಾಗಿ ಸೇರಿ ಅಲ್ಲಿ ಕಾರ್ಮಿಕರನ್ನು ಸಂಘಟಿಸುವ ಕೆಲಸ ಮಾಡುತ್ತಿದ್ದರು ಎಂದು ಭಾರತೀ ಸುತರ ಮಗಳು ಕುಸುಮಾ ಶಾನುಭಾಗ ತಮ್ಮ ಪುಟಗಳ ನಡುವಿನ ನವಿಲುಗರಿ ಎಂಬ ಪುಸ್ತಕದಲ್ಲಿ ಹೇಳಿದ್ದಾರೆ. ಕೇರಳದ ವೈನಾಡಿನ ಗುಡ್ಡಗಾಡುಗಳಲ್ಲಿ ಸುತ್ತಿ ಅಲ್ಲಿ ಕಾಫಿ ಎಸ್ಟೇಟ್ನಲ್ಲಿ ಮ್ಯಾನೇಜರ್ ಆಗಿದ್ದು ಗುಡ್ಡಗಾಡಿನ ಜನರಾದ ಪಣಿಯರ ಜೊತೆ ಕಲಿತು ಬರೆದ ಹುಲಿಯ ಬೋನು ಕಾದಂಬರಿ ಗುಡ್ಡಗಾಡಿನ ಜನರ ಜೀವನ ಪದ್ಧತಿ, ಅವರ ಮುಗ್ಧತೆ ಮತ್ತು ಆ ಮುಗ್ಧತೆಯ ದುರುಪಯೋಗವಾಗುವ ಬಗೆಯನ್ನು ಚಿತ್ರಿಸಿದ್ದಾರೆ. ಕಾಡಿನ ಮೂಲ ನಿವಾಸಿಗಳನ್ನು ಮಾನವರಂತೆಯೇ ನೋಡಿ ಅವರ ಕಷ್ಟ ಸುಖಗಳನ್ನು ಓದುಗರಿಗೆ ಪರಿಚಯಿಸಿದವರು ಭಾರತೀ ಸುತರು. ಸ್ವಾಭಿಮಾನದಿಂದ ಬದುಕಿ ಶಿಕ್ಷಕ ವೃತ್ತಿಯನ್ನು ನಿರ್ವಹಿಸುತ್ತಾ ಬದುಕು ನಡೆಸುತ್ತಲೇ ಅವರ ಚಿಂತನೆ ವಿಶ್ವವ್ಯಾಪಿಯಾಗಿತ್ತು. ಜ್ಞಾನಯಾತ್ರಿಕಾ ಕಾದಂಬರಿಯಲ್ಲಿ ತಮಗಿಂತ ವಿಷಯ ತಿಳಿದ ಚರಿತ್ರಕಾರರು ಚೀನಾದ ಪ್ರವಾಸಿ ಬೌದ್ಧ ಸಂಶೋಧಕ ಹುಯಾನ್ ಸಾಂಗ್ ಬಗ್ಗೆ ಬರೆಯುತ್ತಾರೇನೋ ಎಂದುಕೊಂಡು ಈ ಕಾದಂಬರಿಯನ್ನು ಸ್ವಲ್ಪ ಬರೆದು ಬದಿಗಿರಿಸಿಬಿಟ್ಟರಂತೆ. ಬಹಳ ವರ್ಷಗಳಾದ ಮೇಲೆ ಈ ವಿಷಯದ ಬಗ್ಗೆ ಯಾರೂ ಬರೆಯದಿದ್ದಾಗ ಮತ್ತೆ ಕಾದಂಬರಿಯನ್ನು ಬರೆದು ಮುಗಿಸುವುದಾಗಿ ಹೇಳಿಕೊಂಡಿದ್ದಾರೆ. ಹೊಯ್ಸಳ ಕಾಲದ ಜನಜೀವನ ಸಂಸ್ಕೃತಿಯ ಕುರಿತು ವೈದ್ಯನ ಮಗಳು ಎಂಬ ಕಾದಂಬರಿ ಬರೆದಿದ್ದಾರೆ. ವಿಭಿನ್ನ ವಿಷಯ ವಸ್ತುಗಳನ್ನು ಒಳಗೊಂಡ ಅವರ ಕಾದಂಬರಿಗಳು ವಿಶೇಷವಾಗಿದೆ. ಉದಾಹರಿಸುವುದಾದರೆ ಬಾಂಗ್ಲಾದೇಶದ ಸ್ವಾತಂತ್ರ್ಯ ಕುರಿತು ಬಂಗಾರದ ಕುಲುಮೆ, ಭಾರತ ಸ್ವಾತಂತ್ರ್ಯ ಹೋರಾಟದ ಚಿತ್ರಣ ಸಾಧನಾ ಕುಟೀರ, ಕ್ವಿಟ್ ಇಂಡಿಯಾ ಚಳುವಳಿ ಆಧಾರಿತ ಪೆಟ್ರೇಷ್ಯಾ ಇತ್ಯಾದಿಗಳನ್ನು ಗಮನಿಸಬಹುದು. ಇವರ ಬೆಳ್ಳಿ ಮೂಡಿತು ಕಾದಂಬರಿಯು ಕಾದಂಬರಿಯ ನಾಯಕಿ ಪೊನ್ನಿಯ ಬದುಕಿನಲ್ಲಿ ತಾನು ಅನುಭವಿಸಿದ ಕೌಟುಂಬಿಕ ಹಿಂಸೆಯ ವಿವಿಧ ಸ್ವರೂಪವನ್ನು ಬಿಚ್ಚಿಡುತ್ತಾ ಮಧ್ಯಮ ವರ್ಗದ ಹೆಣ್ಣೊಬ್ಬಳ ಬದುಕಿನ ಕೊನೆಯಲ್ಲಿ ಹೊಸ ಬದುಕಿನ ಬೆಳ್ಳಿ ರೇಖೆಗಳು ಮೂಡುವುದನ್ನು ಬಿಚ್ಚಿಟ್ಟಿದ್ದಾರೆ. ಆ ಮೂಲಕ ಕೊಡಗಿನ ಕೃಷಿ ಬದುಕಿನ ಹಲವು ಚಿತ್ರಗಳು ಓದುಗರ ಕಣ್ಮುಂದೆ ತಂದಿಟ್ಟಿದ್ದಾರೆ. ಹಾಗೆಯೇ ಹುಲಿಯನ್ನು ಕೊಂದ ವೀರನಿಗೆ ಹುಲಿ ಮದುವೆ ಮಾಡುವ ಕೊಡಗಿನ ಪದ್ಧತಿ, ಅದರೊಂದಿಗೆ ಇಲ್ಲಿನ ಪ್ರಾದೇಶಿಕ ಹಬ್ಬಗಳ ಆಚರಣೆ, ಆಹಾರ ಪದ್ಧತಿ, ಕೊಡಗಿನ ಜನರ ರೂಢಿಗತವಾದ ಸಂಪ್ರದಾಯಗಳು, ಆಚರಣೆಗಳು, ಇಲ್ಲಿಯ ಪ್ರಾಕೃತಿಕ ಸಂಪತ್ತು ಇವೆಲ್ಲವುಗಳು ಓದುಗನ ಕಣ್ಮುಂದೆ ಒಂದರ ನಂತರ ಒಂದು ಹಾದು ಹೋಗುವಂತೆ ಕಾದಂಬರಿಗಳಲ್ಲಿ ಬರೆದಿರುವುದು ಅಮೋಘ. ಇವರ ಹುಲಿಯ ಹಾಲಿನ ಮೇವು ಕಾದಂಬರಿಯು ಕೊಡಗಿನ ಜನಜೀವನದ ನರನಾಡಿಗಳನ್ನು ಹಿಡಿದು ತೋರಿಸಬಲ್ಲ ಕಾದಂಬರಿ. ಶೈಲಿಯ ದೃಷ್ಟಿಯಿಂದ, ವರ್ಣನೀಯ ಸೊಗಸಿನಿಂದ ಮಹತ್ವದ ಕೃತಿ.
ಈ ಕಾದಂಬರಿಯು ಕೊಡಗಿನ ಇತಿಹಾಸವನ್ನು ಜೀವಂತಗೊಳಿಸಿದೆ. ಕೊಡಗಿನ ಅನೇಕ ಸಂಗತಿಗಳನ್ನು ತನ್ನೊಳಗೆ ಬಚ್ಚಿ

0: ಇಟ್ಟುಕೊಂಡ ಈ ಕಾದಂಬರಿ ಕೊಡಗನ್ನು 1687 1736 ಆಳುತ್ತಿದ್ದ ರಾಜ ಸಿರಿಬಾಯಿ ದೊಡ್ಡವೀರಪ್ಪ, ಆತನ ನೆಚ್ಚಿನ ಮೈಗಾವಲಿನ ಬಂಟ ಚಂಗುಮಣಿ, ಈತನ ಮಡದಿ ಪೂವಿ ಮತ್ತು ಸೋದರತ್ತಿಗೆ ತಂಗವ್ವ ಹಾಗೂ ಶತ್ರು ರಾಜರ ಸುತ್ತ ಹೆಣೆದಂತಹ ಐತಿಹಾಸಿಕ ಕಾದಂಬರಿ. ಕೊಡಗಿನ ಇತಿಹಾಸವನ್ನು ಕಣ್ಮುಂದೆ ತಂದು ನಿಲ್ಲಿಸುವ ಕಾದಂಬರಿ ಇದಾಗಿದೆ. ಚಿಗುರು ಹಾಸಿಗೆ ಕಾದಂಬರಿಯು ವೈನಾಡಿನ ಕುಟುಂಬವೊಂದರ ಸುತ್ತ ಹೆಣೆಯಲ್ಪಟ್ಟ ಕಥಾವಸ್ತುವನ್ನೊಳಗೊಂಡಿದೆ. ಹಾಗೆಯೇ ಇಳಿಯು ಪಂಜರದೊಳಿಲ್ಲ ಕಾದಂಬರಿಯು ಕೇರಳದ ವೈನಾಡಿನ ನಾಯರ್ ಮತ್ತು ಬ್ರಾಹ್ಮಣರ ಜೀವನದ ವೈಶಿಷ್ಟ್ಯಗಳನ್ನೊಳಗೊಂಡಿದೆ. ಇಲ್ಲಿ ಆ ಪ್ರದೇಶದ ಜೀವನ, ಸಂಸ್ಕೃತಿ, ಆಚರಣೆ, ನಂಬಿಕೆಗಳು ಎಳೆ ಎಳೆಯಾಗಿ ಹರಡಿಕೊಂಡಿದೆ. ಎಡಕಲ್ಲುಗುಡ್ಡದ ಮೇಲೆ ಕಾದಂಬರಿಯು ಆಕಸ್ಮಿಕವಾಗಿ ಮಾಡಿದ ತಪ್ಪಿಗೆ ಅನುಭವಿಸಬೇಕಾದ ನೋವುಗಳ ಸರಣಿಯ ಕಥಾವಸ್ತುವನ್ನು ಹೊಂದಿದೆ. ಯುದ್ಧದಲ್ಲಿ ಅಂಗವೈಕಲ್ಯಕ್ಕೊಳಗಾದ ಸೈನಿಕ ಮತ್ತು ಅವನ ಪತ್ನಿಯ ದಾಂಪತ್ಯ ಜೀವನದ ಕತೆ ವ್ಯಥೆ ಇಲ್ಲಿ ಮುಖ್ಯ. ಇಲ್ಲಿ ದಾಂಪತ್ಯ ಜೀವನದ ಸವಾಲುಗಳು, ಪ್ರೀತಿ ಮತ್ತು ದೈಹಿಕ ಭಾವನಾತ್ಮಕ ಅಗತ್ಯಗಳು, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನೈತಿಕತೆ, ಮನಸ್ಸಿನ ಒಳಸಂಘರ್ಷ ಎಲ್ಲವನ್ನೂ ಒಳಗೊಂಡಿದ್ದು ಚರ್ಚೆಗೆ ಗ್ರಾಸವಾಗುವ ಮಹತ್ವದ ವಿಚಾರವನ್ನು ಒಳಗೊಂಡಿದೆ. ಹುಲಿಬೋನು ಕಾದಂಬರಿಯು ವೈನಾಡಿನಲ್ಲಿ ವಾಸವಿರುವ ಪಣಿಯ ಸಮುದಾಯದವರ ಬದುಕಿನ ಸ್ಥಿತಿಗತಿಗಳು, ಅವರ ಮೇಲೆ ನಡೆಯುವ ದೌರ್ಜನ್ಯ ಮತ್ತು ಶೋಷಣೆಯ ವಿವಿಧ ರೂಪವನ್ನು ಚಿತ್ರಿಸುತ್ತದೆ. ಕಾದಂಬರಿಯಲ್ಲಿ ಬರುವ ಮಂಜುಳೆಯ ಚೆಲುವೇ ಆಕೆಗೆ ಶಾಪವಾಗುವುದು ದುರಂತ. ಇಲ್ಲಿ ಸೌಂದರ್ಯ ಎನ್ನುವುದು ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಬೇಕೆಂಬ ಒಳಮರ್ಮದ ನಿಲುವು ಗಮನಾರ್ಹ. ಹೀಗೆ ಭಾರತೀಸುತರ ಕಾದಂಬರಿಗಳನ್ನು ಒಳಹೊಕ್ಕು ನೋಡುತ್ತಾ ಹೋದರೆ ಅನೇಕ ವಿಚಾರಗಳು ಓದುಗನ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲುತ್ತದೆ. ವಿಭಿನ್ನ ವಸ್ತುಗಳನ್ನು ಒಳಗೊಂಡ ಕಾದಂಬರಿಗಳು ಕೊಡಗು ಹಾಗೂ ಕೇರಳದ ಪ್ರಕೃತಿ, ಜನರ ಜೀವನ ಕ್ರಮ, ಆಹಾರ ಸಂಸ್ಕೃತಿ, ಬೇಟೆ ಸಂಸ್ಕೃತಿ ಇವೆಲ್ಲವುಗಳನ್ನು ಒಳಗೊಂಡು ಒಂದು ಸಾಂಸ್ಕೃತಿಕ ಅನನ್ಯತೆಯನ್ನು ಬಿಚ್ಚಿಡುತ್ತದೆ. ಭಾರತೀಸುತರು 1938 ಆಸುಪಾಸಿನಲ್ಲಿ ಕೆಲವು ಕವಿತೆಗಳನ್ನು ಬರೆದಿದ್ದಾರೆ. ಭಯಕ್ಕೆ ಭರವಸೆ ಎಂಬ ಕವಿತೆಯ ಸಾಲೊಂದು ಹೀಗಿದೆ: ಇರುಳಿನಲ್ಲಿ ದಾರಿಗಾಣದೆ ನೊಂದಿಹೆ ನಾನು, ಕಲ್ಮುಳ್ಳುಗಳನ್ನು ತುಳಿದಿಹೆನು, ಹಿರಿದಾದ ಬಯಕೆಯಲ್ಲಿ ಯಾತ್ರೆಗೆ ಹೊರಟು ಬಂದಿಹ ನಿನಗೇ ಕಂಜಿಕೆಯೋ ಎನ್ನುವ ಈ ಕವನದಲ್ಲಿ ಇವರ ಬಯಕೆಯು ಆತ್ಮದ್ದಾದರೆ ಅದಕ್ಕೆ ದೊರೆತ ಭರವಸೆ ಅಂತರಾತ್ಮದ್ದೆ. ತಾನೊಬ್ಬನೇ ಹೇಗೆ ಸಾಗಲಿ ಎಂದು ಚಿಂತಿಸಿದ ಅವರಿಗೆ ಅವರ ಅಂತಃಸಾಕ್ಷಿ ಧೈರ್ಯ ನೀಡಿದ್ದು ಸುಳ್ಳಾಗಲಿಲ್ಲ. ಒಟ್ಟಾಗಿ ಭಾರತೀಸುತರು ಪತ್ರಿಕೋದ್ಯಮಿ, ಕವಿ, ಕಾದಂಬರಿಕಾರ, ಕತೆಗಾರ, ಕನ್ನಡ ಸಾರಸ್ವತ ಲೋಕದಲ್ಲಿ ತಮ್ಮನ್ನು ವಿಶೇಷವಾಗಿ ಗುರುತಿಸಿಕೊಂಡವರು. ಸ್ವಾತಂತ್ರ್ಯ ಯೋಧನಾಗಿ ಕನ್ನಡ ಪಂಡಿತರಾಗಿ ನಿವೃತ್ತರಾದ ನಾರಾಯಣರಾಯರು ಯಾವ ಹಂತದಲ್ಲೂ ವೈಭವದ ಜೀವನ ನಡೆಸಲಿಲ್ಲ. ವಿಶೇಷ ಸ್ಥಾನಮಾನವನ್ನಾಗಲಿ, ಕೀರ್ತಿ ಬಹುಮಾನವನ್ನಾಗಲಿ, ಬಿರುದು ಬಾವಲಿಗಳನ್ನಾಗಲಿ ಗಳಿಸಲಿಲ್ಲ. ಬದುಕಿನುದ್ದಕ್ಕೂ ತಮ್ಮದೇ ಆದ ಶಿಸ್ತನ್ನು ರೂಢಿಸಿಕೊಂಡು ತಮ್ಮ ವಿದ್ಯಾರ್ಥಿಗಳಿಗೆ ನೆಚ್ಚಿನ ಗುರುವಾಗಿ ಆದರ್ಶವನ್ನು ಕಲಿಸಿದವರು. 61 ಕಾಲ ಬದುಕಿನಲ್ಲಿ ನಿರಂತರ ಹೋರಾಟವನ್ನು ನಡೆಸಿ 1976 April 4 ಇಹಲೋಕದ ಪಯಣವನ್ನು ಮುಗಿಸಿದರು. ಬ್ರಹ್ಮಗಿರಿಯಂತೆ ಬೃಹತ್ತಾಗಿ ಬರೆದು ಬಿಟ್ಟು ಹೋದ ಇವರ ಸತ್ವಪೂರ್ಣ ಸಾಹಿತ್ಯ ಕೃತಿಗಳು ಮುಂದೆ 100 ತನ್ನ ಅಸ್ಮಿತೆಯನ್ನು ಉಳಿಸಿಕೊಳ್ಳುತ್ತದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ 14 ಸೆರೆಮನೆವಾಸ ಅನುಭವಿಸಿದ ಭಾರತ ಮಾತೆಯ ಹೆಮ್ಮೆಯ ಪುತ್ರ, ಸ್ವಾತಂತ್ರ್ಯ ನಂತರದಲ್ಲಿ ಯಾವುದೇ ಫಲವನ್ನು ಬಯಸದೆ ಎಲ್ಲವನ್ನು ನಿರಾಕರಿಸಿದ ಶುದ್ಧ ಮನಸ್ಸಿನವರು, ಗಾಂಧಿ ತತ್ವವನ್ನು ಆಧರಿಸಿ ಬದುಕನ್ನು ಹೆಣೆದುಕೊಂಡವರು, ಕನ್ನಡಕ್ಕಾಗಿ ತನುಮನಗಳನ್ನು ಅರ್ಪಿಸಿದ ಕೊಡಗಿನ ಮಹಾನ್ ಚೇತನ ಭಾರತೀಸುತ. ಕೊಡಗಿನ ಮಣ್ಣಿನ ಸಾರವನ್ನು ಹೊತ್ತ ಇವರ ಸಾಹಿತ್ಯ ಕೊಡಗಿನ ಹೆಮ್ಮೆ.
1: ಭಾರತೀಸುತರ ಬದುಕು ಮತ್ತು ಸಾಹಿತ್ಯ ಈ ಕುರಿತು ಇದುವರೆಗೆ ಮಾತನಾಡಿದವರು ಪ್ರಾಂಶುಪಾಲರಾದ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್. ಇದಾಗಿತ್ತು ಇಂದಿನ ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ನಾವು ಎಷ್ಟು ಭಾಷೆಗಳನ್ನು ಕಲಿತರೂ ಅದು

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 8 ಗಂಟೆ. ನಮ್ಮ ಕಾರ್ಯಕ್ರಮ ಇದೀಗ ಸಿರಿಗಂಧ. ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಯಾವ ಯಾವ ಗೀತೆಗಳು ನಿಮಗಾಗಿ ಕಾದಿವೆ, ಹಾಗೆಯೇ ಯಾವ ವಿಷಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಅಂತ ನೀವೆಲ್ಲ ಕಾತರದಿಂದ ಕಾಯ್ತಾ ಇರಬಹುದು. ಇಂದಿನ ನಮ್ಮ ವಿಷಯ ನಮ್ಮ ಕನ್ನಡದ ಮಣ್ಣು. ಸರಿ, ಹಾಗಾದರೆ ಮೊದಲಿಗೆ ಒಂದು ಗೀತೆ, ಗೀತೆಯ ನಂತರ ನಮ್ಮ ವಿಷಯದ ಬಗ್ಗೆ ಮಾತನಾಡ್ತಾ ಹೋಗೋಣ. ಸೋಲಿಲ್ಲದ ಸರದಾರ ಚಿತ್ರದ ಗೀತೆಯನ್ನು ಕೇಳಿಸ್ತಾ ಇದ್ದೀನಿ ಈಗ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಸಂಗೀತ ಹಾಗೂ ಸಾಹಿತ್ಯ ಹಂಸ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮ. ಕುಡಿಯುವ ನೀರು ಸಸ್ಯ ಗಿಡ ಮರಗಳ ಬೇರುಗಳನ್ನು ಮಾನವ ಕುಲದ ಸಮಸ್ತ ಜೀವನಾಡಿ

ನೈಸರ್ಗಿಕ ಮತ್ತು ಖನಿಜ ಸಂಪತ್ತನ್ನು ಈ ಅನಂತ ವಿಶ್ವದ ಅನೇಕ ರಹಸ್ಯಗಳನ್ನು ತನ್ನ ಗರ್ಭದಲ್ಲಿಟ್ಟುಕೊಂಡು ಬೇಡಿದಷ್ಟು ಕೊಡುವ ಮಾತೃಸ್ವರೂಪಿ ಮಣ್ಣು. ಭಾರತ ಭೂಮಿಯಲ್ಲಿ ಕೃಷಿಯೇ ಪ್ರಧಾನವಾದಂತಹ ಕಸುಬು. ನಮ್ಮ ದೇಶಕ್ಕೆ ಮಣ್ಣು ವರದಾನವೇ ಅಂತ ಹೇಳಬಹುದು. ಬೀಜಗಳು ಮಣ್ಣಿನ ಆಶ್ರಯ ಪಡೆದು ತೇವಾಂಶವನ್ನು ಬಳಸಿ ಮೊಳಕೆ ಹುಟ್ಟಿ ಬೆಳೆದು ನಿಲ್ಲೋದಕ್ಕೆ ಮಣ್ಣು ಮೂಲಾಧಾರ. ಅನೇಕ ಸ್ವಾಭಾವಿಕ ಸಂಪನ್ಮೂಲಗಳ ನೆರವಿನಿಂದ ಮಾನವನ ದೈನಂದಿನ ಜೀವನವನ್ನು ಸಾಗಿಸೋದಕ್ಕೆ ಸಾಧ್ಯ. ಅವುಗಳಲ್ಲಿ ಭೂಮಿಯೇ ಬಹು ಮುಖ್ಯ ಅಂತ ಹೇಳ್ಬೋದು. ಪೈರು ಪಚ್ಚೆ ಗಿಡ ಮರ ಬಳ್ಳಿಗಳು ಬೆಳೆಯೋದಕ್ಕೆ ಮಣ್ಣು ಅತ್ಯಂತ ಅವಶ್ಯಕ. ಬೆಳೆಗಳು ತಮಗೆ ಬೇಕಾದ ನೀರು ಶಾಖ ಮತ್ತು ಆಹಾರವನ್ನು ಮಣ್ಣಿನಿಂದಲೇ ಪಡೆಯುತ್ತೆ. ಮಣ್ಣಿಗೆ ತನ್ನದೇ ಆದಂತಹ ಅಸ್ತಿತ್ವ ಇದೆ. ಮಣ್ಣಿನಲ್ಲಿ ಅನೇಕ ಉಪಯುಕ್ತ ಮತ್ತು ಅನುಪಯುಕ್ತ ಸೂಕ್ಷ್ಮ ಜೀವರಾಶಿಗಳು ಆಶ್ರಯ ಪಡೆದಿವೆ. ವಾತಾವರಣದ ಬದಲಾವಣೆಯ ಮೇಲೆ ಇದರ ಬದುಕು ಕೂಡ ನಿಂತಿದೆ. ಈ ಜೀವಿಗಳಲ್ಲಿ ಎರೆಹುಳು, ಅಜಾಟೋ ಬ್ಯಾಕ್ಟೀರಿಯಾ ಮುಂತಾದವು ರೈತನಿಗೆ ನೆರವನ್ನು ನೀಡಿದರೆ ಕೆಲವು ಜೀವಿಗಳು ಬೆಳೆಗಳ ರೋಗ ರುಜಿನಗಳಿಗೆ ದಾರಿ ಮಾಡಿಕೊಡುತ್ತೆ. ಇದೇನು ಬರೀ ಮಣ್ಣಿನ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ರ? ಹೌದು, ಮಣ್ಣಿನ ಬಗ್ಗೆ ಒಂದಷ್ಟು ಮಾಹಿತಿ, ನಂತರ ನಮ್ಮ ಕರ್ನಾಟಕದಲ್ಲಿ ಯಾವ ಯಾವ ಮಣ್ಣು ಇದೆ ಅಂತ ಕೂಡ ನಾವು ಮಾತನಾಡೋಣ. ಮಣ್ಣಿನಿಂದ ಬೆಳೆಗಳಿಗೆ ಸಸ್ಯಾಹಾರಗಳು ಸರಬರಾಜಾಗತ್ತೆ. ಈ ಕ್ರಿಯೆಯಲ್ಲಿ ಅಡಗಿರುವಂತಹ ಜೀವ ರಾಸಾಯನಿಕ ಕಾರ್ಯಗಳ ಸರಣಿ ಜಟಿಲವಾದದ್ದು, ಹಾಗೇನೆ ಅದ್ಭುತವಾದದ್ದು. ಸಸ್ಯಗಳಿಗೆ ನೀರನ್ನು ಒದಗಿಸುವಂತಹ ಕ್ರಿಯೆ ಸಹ ಅಸಾಧಾರಣವಾದದ್ದು. ಮಣ್ಣು ಜಡವಾಗಿ ಕಂಡರೂ ಇದು ಕ್ಲಿಷ್ಟ ಜೀವ ರಾಸಾಯನಿಕ ಕ್ರಿಯಾ ಪರಂಪರೆಯಿಂದ ಕೂಡಿದಂತಹ ಒಂದು ಜಟಿಲ ಕಾರ್ಯಾಗಾರ. ಮಣ್ಣು ನೋಟಕ್ಕೆ ಒಂದೇ ಆದರೂ ಕೂಡ ಗುಣ ವಿಶೇಷಣೆಯಲ್ಲಿ ನಾನಾ ರೂಪಗಳನ್ನು ಪಡೆದಿದೆ. ಈ ವಿಶ್ಲೇಷಣೆಗೆ ಪ್ರಕೃತಿಯಲ್ಲಿ ಶತಶತಮಾನಗಳಿಂದ ಆದಂತಹ ಬದಲಾವಣೆಗಳೇ ಕಾರಣವಾಗಿದೆ. ಯಾವುದೇ ಮಣ್ಣು ಎಲ್ಲ ಕಾಲದಲ್ಲೂ ಒಂದೇ ಆಗಿರೋದಿಲ್ಲ ಮತ್ತು ಎಲ್ಲ ಮಣ್ಣುಗಳು ಒಂದೇ ತರನಾಗಿರೋದಿಲ್ಲ. ನೀರು, ಶಾಖ, ಹವಾ, ಬೆಳೆ, ಮಣ್ಣಿನ ಬಗೆಯನ್ನು ಅನುಸರಿಸಿ ರೈತರು ಬುದ್ಧಿ ಚಾತುರ್ಯವನ್ನು ಸಮಯೋಚಿತವಾಗಿ ಉಪಯೋಗಿಸಿ ಮಣ್ಣಿನ ನಿರ್ವಹಣಾ ಕಾರ್ಯತಂತ್ರಗಳನ್ನು ಕೂಡ ತಾಂತ್ರಿಕ ಕ್ರಮಗಳನ್ನು ಅನುಸರಿಸಿದರೆ ಮಾತ್ರ ಯಾವುದೇ ಮಣ್ಣಿನಿಂದ ಪರಮಾವಧಿ ಬೆಳೆ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಸರಿ, ಹಾಗಾದರೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೇನೆ ಮಣ್ಣಿನ ಬಗ್ಗೆ. ಮೊದಲಿಗೆ ಒಂದು ಗೀತೆಯನ್ನು ಕೇಳ್ಬಿಡೋಣ. ಚಲಿಸುವ ಮೋಡಗಳು ಚಿತ್ರದ ಗೀತೆ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತ ನೀಡಿದ್ದಾರೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ

ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 8:16. ಕೆಲವು ಬಗೆಯ ಮಣ್ಣುಗಳು ಒಂದೇ ರೀತಿಯಾಗಿ ಕಂಡರೂ ಸಹ ಮೇಲಿನಿಂದ ಕೆಳಕ್ಕೆ ಅಗೆದಾಗ ಬೇರೆ ಬೇರೆ ಬಗೆಯ ಮಣ್ಣು ಕಾಣಿಸುತ್ತೆ. ಇದನ್ನು ಮಣ್ಣಿನ ಪದರಗಳು ಅಂತ ಕರಿತೀವಿ. ಮೇಲ್ನೋಟಕ್ಕೆ ಒಂದೇ ಬಗೆಯಾಗಿ ಕಾಣುವಂತಹ ಮಣ್ಣಿನ ಪದರಗಳಲ್ಲಿ ಬಣ್ಣ, ಕಣಗಳ ಜೋಡಣೆ, ರಾಸಾಯನಿಕ ಗುಣ, ಭೌತಿಕ ಗುಣ ಮೊದಲಾದವುಗಳಲ್ಲಿ ವ್ಯತ್ಯಾಸ ಕಂಡು ಬಂದಾಗ ಆ ಮಣ್ಣುಗಳು ಬೇರೆ ಬೇರೆ ಗುಂಪಿಗೆ ಸೇರಿದವು ಅಂತ ನಾವು ತಿಳಿಬಹುದು. ಕರ್ನಾಟಕದಲ್ಲಿರುವಂತಹ ಮಣ್ಣನ್ನು 9 ಮುಖ್ಯ ಗುಂಪುಗಳಾಗಿ ವಿಂಗಡಿಸಿದೆ. ಈ ವಿಭಜನೆ ಸ್ಥೂಲವಾದದ್ದು ಕೂಡ. ಹೆಚ್ಚು ಆಳವಿಲ್ಲದ ಕರಿಮಣ್ಣು, ಸಾಧಾರಣ ಆಳದ ಕರಿಯ ಮಣ್ಣು, ಆಳವಾದಂಥ ಕರಿಮಣ್ಣು ಮತ್ತು ಕೆಂಪು ಮತ್ತು ಕಪ್ಪು ಮಣ್ಣುಗಳ ಹಾಸು, ಹೀಗೆ ನಾನಾ ಬಗೆಯಾದಂತಹ ಕಪ್ಪು ಮಣ್ಣು ಕೂಡ ಇದೆ. ಬರೀ ನಾವು ಕಪ್ಪು ಮಣ್ಣನ್ನು ನೋಡಿ ಇದು ಕಪ್ಪು ಮಣ್ಣು ಅಂತ ಹೇಳ್ಬಿಡ್ತೀವಿ, ಆದರೆ ಇದರಲ್ಲಿ ಕೂಡ ಬಗೆ ಇದೆ. ಹೆಚ್ಚು ಆಳವಿಲ್ಲದ ಕರಿಮಣ್ಣು ಅಂದರೆ 25 ಸೆಂಟಿಮೀಟರ್ಗೂ ಕಡಿಮೆ ಆಳ ಇರುವಂತಹ ಈ ಕರಿಮಣ್ಣು ತೀವ್ರ ಸವಕಳಿಗೆ ಒಳಪಟ್ಟಿದ್ದು ಬಿಜಾಪುರ, ಬೀದರ್, ಬೆಳಗಾವಿ ಹಾಗೂ ಗುಲ್ಬರ್ಗಾ ಜಿಲ್ಲೆಗಳ ಕೆಲವು ಭಾಗಗಳಲ್ಲಿ

ಕಾಣಬಹುದು. ಇದು ಕಪ್ಪು ಕಂದಿನಿಂದ ಕೆಂಪು ಛಾಯೆಯ ಅಥವಾ ಕಪ್ಪು ಕಂದು ಬಣ್ಣದ ಮಣ್ಣು. ಸಾಮಾನ್ಯವಾಗಿ ಸಣ್ಣ ಕಲ್ಹರಳು, ಗೊಚ್ಚು ಮತ್ತು ಎರೆ ಮಣ್ಣು ಇದರಲ್ಲಿ ಇರುತ್ತೆ. ಈ ಮಣ್ಣು ಸಿಗುವಂತಹ ಪ್ರದೇಶ ತಗ್ಗು ದಿನ್ನೆಗಳಿಂದ ಕೂಡಿದಂತಹ ಭೂಭಾಗವಾಗಿ ಇರುತ್ತೆ. ಈ ಮಣ್ಣುಗಳಲ್ಲಿ ಚೆನ್ನಾಗಿ ನೀರು ಬಸಿದು ಹೋಗುತ್ತೆ. ಹಾಗಾಗಿ ಜೋಳ, ಸಜ್ಜೆ, ಕಿರುಧಾನ್ಯಗಳು, ಹುರುಳಿ ಮತ್ತು ಬೇಳೆಕಾಳುಗಳನ್ನು ಮಳೆ ಆಶ್ರಯದಲ್ಲಿ ಬೆಳೆಯಲಾಗುತ್ತೆ. ಮತ್ತೆ ಯಾವುದಪ್ಪ ಈ ಕರಿಮಣ್ಣು? ಸಾಧಾರಣ ಆಳದ ಕರಿಮಣ್ಣು, ಆಳವಾದ ಕರಿಮಣ್ಣು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಈ ಒಂದು ಗೀತೆಯ ನಂತರ. ರಾಜಶೇಖರ ಚಿತ್ರದ ಒಂದು ಗೀತೆ, ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರು ಹಾಡಿದ್ದಾರೆ. ಜಿ ವಿ ಅಯ್ಯರ್ ಅವರ ಒಂದು ಸಾಹಿತ್ಯವಿದೆ. ಜಿ ಕೆ ವೆಂಕಟೇಶ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ.

ಹೆಚ್ಚು ಆಳವಿಲ್ಲದ ಕರಿಮಣ್ಣಿನ ಬಗ್ಗೆ ತಿಳ್ಕೊಂಡಾಯ್ತು. ಈಗ ಸಾಧಾರಣ ಆಳದ ಕರಿಮಣ್ಣು, ಇದು ಬೀದರ್, ವಿಜಾಪುರ, ಬೆಳಗಾವಿ, ಕಲಬುರಗಿ, ಧಾರವಾಡ, ಚಿತ್ರದುರ್ಗ ಹಾಗೂ ರಾಯಚೂರು ಈ ಎಲ್ಲ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಈ ಬಗೆಯ ಮಣ್ಣಿದೆ. ಇದು ಕಪ್ಪು ಬೂದು ಕಂದು, ಅತಿ ಕಪ್ಪು ಬೂದು ಕಂದು ಅಥವಾ ಕಪ್ಪು ಬಣ್ಣದಿಂದ ಕೂಡಿರುತ್ತೆ. ಫಲವತ್ತಾಗಿರುವಂತಹ ಈ ಮಣ್ಣಿನಲ್ಲಿ ನೀರಿದ್ದರೆ ಒಳ್ಳೆ ಬೆಳೆ ಬೆಳೆಯಬಹುದು. ಈ ಮಣ್ಣಿನಲ್ಲಿ ನೀರು ನಿಧಾನವಾಗಿ ಬಸಿಯತ್ತೆ. ಬಹುತೇಕ ಬೇಸಿಗೆಯಲ್ಲಿ ಬಿರುಕು ಬಿಡುತ್ತೆ. ಹಾಗೆಯೇ ಜೋಳ, ಗೋಧಿ, ಕಿರುಧಾನ್ಯಗಳು, ಹತ್ತಿ,

ತಂಬಾಕು, ಕುಸುಮೆ, ನೆಲಗಡಲೆ, ಹುಚ್ಚೆಳ್ಳು, ಲಿನ್ಸೀಡ್ ಎಳ್ಳು, ಮೆಣಸಿನಕಾಯಿ, ತೊಗರಿ, ಕಡಲೆ, ಹೀಗೆ ಮತ್ತಿತರ ಬೇಳೆ ಕಾಳುಗಳನ್ನು ಕೂಡ ಬೆಳೀತಾರೆ. ನೀರಾವರಿ ಕ್ರಮದಲ್ಲಿ ಹೆಚ್ಚಿನ ಜಾಗ್ರತೆ ವಹಿಸದೆ ಹೋದರೆ ಮಣ್ಣು ಹಾಳಾಗುವಂತಹ ಸಂಭವ ಕೂಡ ಇರುತ್ತೆ. ನೀರಾವರಿಯಲ್ಲಿ ಭತ್ತ, ಕಬ್ಬು, ಈರುಳ್ಳಿ ಮುಂತಾದವುಗಳನ್ನು ಕೂಡ ಬೆಳೀತಾರೆ. ಈ ಆಳವಾದ ಕರಿಮಣ್ಣು ಅಂದರೆ ಏನಪ್ಪ ಅಂತಂದರೆ, ಈ ಮಣ್ಣಿನ ಬಣ್ಣ ಕಪ್ಪೇ ಇರುತ್ತೆ ಅಥವಾ ಕಂದು ಬಣ್ಣ ಕೂಡ ಇರಬಹುದು. ಕಪ್ಪು ಬೂದು ಕಂದು ಬಣ್ಣ ಕೂಡ ಇರಬಹುದು. ಈ ಮಣ್ಣು 90 ಸೆಂಟಿಮೀಟರ್ನಿಂದ ಅತಿ ಆಳವಾಗಿ ಕಲಬುರಗಿ, ವಿಜಾಪುರ, ಬೆಳಗಾವಿ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಮತ್ತು ಸಣ್ಣ ಪ್ರಮಾಣದಲ್ಲಿ ಬಳ್ಳಾರಿ, ಧಾರವಾಡ ಹಾಗೂ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಕೂಡ ಇದೆ. ಈ ಮಣ್ಣು ಸುಣ್ಣ ಕಲ್ಲುಗಳಿಂದ ಕೂಡಿರುತ್ತೆ, ಬೇಸಿಗೆಯಲ್ಲಿ ಬಿರುಕು ಬಿಡುತ್ತೆ, ಹಾಗೆಯೇ ಹದ ಚೆನ್ನಾಗಿ ನಿಲ್ಲುತ್ತೆ ಮತ್ತು ಫಲವತ್ತಾದ ಮಣ್ಣು ಇದು. ನೀರಾವರಿಗೆ ಒಳಪಡಿಸುವಾಗ ಎಚ್ಚರಿಕೆ ಅಗತ್ಯವಾಗಿರಬೇಕು. ಕ್ರಮಬದ್ಧ ವೈಜ್ಞಾನಿಕ ಕ್ರಮಗಳನ್ನು ಕೂಡ ನಾವು ಅನುಸರಿಸಬೇಕಾಗತ್ತೆ. ಇಂತಹ ಜಮೀನಿನಲ್ಲಿ ಜೋಳ, ಗೋಧಿ, ಎಣ್ಣೆಕಾಳುಗಳು, ಹತ್ತಿ ಮುಂತಾದ ಬೆಳೆಗಳನ್ನು ಮತ್ತು ನೀರಾವರಿಯಲ್ಲಿ ಭತ್ತ, ಕಬ್ಬು ಮುಂತಾದ ಬೆಳೆಗಳನ್ನು ಕೂಡ ಬೆಳೆಯಬಹುದು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದ ಗೀತೆ, ಹಾಡಿದ್ದಾರೆ ಚಿತ್ರ. ಪುರಂದರದಾಸರ ಈ ಒಂದು ರಚನೆಗೆ ಹಂಸಲೇಖ ಅವರು ಸಂಗೀತವನ್ನು ನೀಡಿದ್ದಾರೆ.

ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನ. ಕೆಂಪು ಮತ್ತು ಕಪ್ಪು ಮಣ್ಣುಗಳ ಹಾಸು, ಮುಂದಿನ ಒಂದು ವಿಧ ಮಣ್ಣಿನ ವಿಧ ಅಂತ ಹೇಳ್ಬೋದು. ಒಂದೇ ಭೂಮಿಯಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಕೆಂಪು ಮತ್ತು ಕರಿ ಮಣ್ಣುಗಳ ಹಾಸು ಇರುವುದು ಕರ್ನಾಟಕದ ಮಣ್ಣಿನ ಒಂದು ವಿನ್ಯಾಸ. ವಿಜಾಪುರ, ಬೆಳಗಾವಿ, ಧಾರವಾಡ, ರಾಯಚೂರು, ಬಳ್ಳಾರಿ ಹಾಗೆಯೇ ಚಿತ್ರದುರ್ಗದ ಜಿಲ್ಲೆಗಳ ಕೆಲವೆಡೆ ಇದು ಇದೆ. ಎತ್ತರವಾದಂತಹ ಪ್ರದೇಶ ಅಥವಾ ಗುಡ್ಡಗಳ ಪಕ್ಕದಲ್ಲಿ ಕೆಂಪು ಮತ್ತು ತಗ್ಗಾದ ಪ್ರದೇಶದಲ್ಲಿ ಕಪ್ಪು ಮಣ್ಣಿನಿಂದ ಕೂಡಿರುತ್ತೆ. ಕಣಿವೆ ಪ್ರದೇಶಗಳಲ್ಲಿ ಸೌಳು ಮತ್ತು ಕರಲು ಇರುತ್ತೆ. ನೀರಾವರಿಗೆ ಒಳಪಡಿಸುವಾಗ ಬಸಿ ಕಾಲುವೆಗಳು ನಿರ್ಮಿಸಬೇಕು. ಈ ಜಮೀನಿನಲ್ಲಿ ಭತ್ತ, ಕಬ್ಬು, ರಾಗಿ, ಮೆಕ್ಕೆಜೋಳ, ಗೋಧಿ, ಮೆಣಸಿನಕಾಯಿ, ಹತ್ತಿ, ತಂಬಾಕು, ಬೇಳೆಕಾಳು ಮುಂತಾದಂತಹ ಬೆಳೆಗಳನ್ನು ನಾವು ಬೆಳಿಬಹುದು. ಮತ್ತೊಂದು ಕೆಂಪು ಮೆಕ್ಕಲು ಮಣ್ಣು. ಈ ಮಣ್ಣು ಆಳವಾದಂತಹ ಮೆಕ್ಕಲು ಮಣ್ಣು, ಹದ ಚೆನ್ನಾಗಿ ನಿಲ್ಲುತ್ತೆ, ಹಾಗೇನೆ ನೀರು ಚೆನ್ನಾಗಿ ಕೂಡ ಬಸಿಯುತ್ತೆ. ನೀರಾವರಿಗೆ ಇದು ಯೋಗ್ಯವಾದಂತಹ ಮಣ್ಣು ಅಂತಲೇ ಹೇಳ್ಬೋದು. ಬೆಳಗಾವಿ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ ಹಾಗೂ ಕೊಡಗು ಜಿಲ್ಲೆಗಳ ಅರೆ ಮಲೆನಾಡು ಪ್ರದೇಶಗಳಲ್ಲಿ ಹೆಚ್ಚಾಗಿದೆ. ಹಾಗೆಯೇ ಚಿತ್ರದುರ್ಗ, ತುಮಕೂರು, ಕೋಲಾರ ಹಾಗೆಯೇ ಬೆಂಗಳೂರು ಜಿಲ್ಲೆಗಳಲ್ಲೂ ಕೂಡ ಇದು ಇದೆ. ಮಣ್ಣಿನ ಬಣ್ಣ ನಸು ಹಳದಿಯಿಂದ ಕೂಡಿದ್ದು ಕಂದು ಬಣ್ಣದಿಂದ ಕಪ್ಪು ಮಿಶ್ರಿತ ಕೆಂಪು ಬಣ್ಣವಾಗಿರುತ್ತೆ. ಈ ಮಣ್ಣಿನಲ್ಲಿ ನೀರು ಹೆಚ್ಚಾಗಿ ಬಸಿಯತ್ತೆ. ಹಾಗಾಗಿ ರಾಗಿ, ಜೋಳ, ಕಿರುಧಾನ್ಯಗಳು, ನೆಲಗಡಲೆ, ಹರಳು, ಬೇಳೆಕಾಳುಗಳು, ಗೋಧಿ ಮುಂತಾದವುಗಳನ್ನು ಕೂಡ ಬೆಳೀತಾರೆ. ಇದಲ್ಲದೆ ತೆಂಗು, ಅಡಿಕೆ, ಕಾಫಿ, ಕಿತ್ತಳೆ, ಗೋಡಂಬಿ, ಶುಂಠಿ, ಭತ್ತವನ್ನು ಕೂಡ ಬೆಳೀತಾರೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಆರ್ ಎನ್ ಜೈಗೋಪಾಲ್ ಅವರು ರಚಿಸಿರುವಂತಹ ಗೀತೆ, ಜಿ ಕೆ ವೆಂಕಟೇಶ್ ಅವರು ಸಂಗೀತವನ್ನು ನೀಡಿದ್ದಾರೆ. ಕರ್ತವ್ಯದ ಕರೆ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇನ್ನು ಕೆಂಪು ಮರಳು ಮಣ್ಣು. ಈ ಬಗೆಯ ಮಣ್ಣು ಧಾರವಾಡ, ಬಳ್ಳಾರಿ, ಚಿತ್ರದುರ್ಗ, ಶಿವಮೊಗ್ಗ, ಬೆಂಗಳೂರು, ತುಮಕೂರು, ಮಂಡ್ಯ, ಹಾಸನ ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ಕಡಿಮೆ ಮಳೆ ಬೀಳುವ ತಗ್ಗು ದಿನ್ನೆಗಳಿಂದ ಕೂಡಿದ ಭೂಪ್ರದೇಶದಲ್ಲಿರುತ್ತೆ. ಭೂಭಾಗವನ್ನು ಅವಲಂಬಿಸಿ ದಿನ್ನೆಗಳು ಮಧ್ಯಂತರದ ಮತ್ತು ತಗ್ಗು ಪ್ರದೇಶಗಳಲ್ಲಿರುವಂತಹ ಕೆಂಪು ಮರಳು ಮಣ್ಣುಗಳು ಅಂತ ಮೂರು ಪಂಗಡಗಳಾಗಿ ಕೂಡ ವಿಂಗಡಿಸಬಹುದು. ಈ ಪ್ರದೇಶಗಳಲ್ಲಿ ನೀರಾವರಿ ಬೆಳೆಯಾಗಿ ತರಕಾರಿ, ಹಣ್ಣು ಹಾಗೂ ದವಸ ಧಾನ್ಯಗಳನ್ನು ಲಾಭದಾಯಕವಾಗಿ ಕೂಡ ಬೆಳೆಯಬಹುದು. ಸಾಧಾರಣ ಆಳದಿಂದ ಬಹು ಆಳದವರೆಗೆ ಇರುವಂತಹ ಈ ಮಣ್ಣು ನಸುಗೆಂಪು ಕಂದಿನಿಂದ ಕಪ್ಪು ಛಾಯೆಯ ಕಂಪು ಕಂದಿನದ್ದಾಗಿರುತ್ತೆ. ಭೂಸಾರ, ಭೂ ಸಂರಕ್ಷಣೆ ಬಹು ಅಗತ್ಯವಿದ್ದು ಒಣ ಬೇಸಾಯ ಪದ್ಧತಿಗಳಿಂದ ಹೆಚ್ಚಿನ ದವಸಗಳನ್ನು ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಗೀತೆ ಮೂಡಿ ಬರ್ತಾ ಇದೆ. ಬೆಳ್ಳಿ ಕಾಲುಂಗರ ಚಿತ್ರದಿಂದ ಆರಿಸಲಾದಂಥ ಗೀತೆ. ಚಿತ್ರ ಅವರು ಹಾಡಿದ್ದಾರೆ. ದೊಡ್ಡರಂಗೇಗೌಡರ ಸಾಹಿತ್ಯಕ್ಕೆ ಹಂಸಲೇಖ ಅವರ ಸಂಗೀತ.

ಮಣ್ಣಿನ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಹಾಗೇನೆ ಜಮ್ಮಟ್ಟಿಗೆ ಮಣ್ಣು ಮುಂದಿನದ್ದು. ಜಮ್ಮಟ್ಟಿಗೆ ಮಣ್ಣು ಅಂದರೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಹಾಸನ, ಶಿವಮೊಗ್ಗ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ, ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಕೂಡ ಈ ಮಣ್ಣನ್ನು ನಾವು ಕಾಣಬಹುದು. ಹಾಗೇನೆ ಬೆಂಗಳೂರು, ಕೋಲಾರ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಕೂಡ ಕೆಲವು ಕಡೆಗೆ ಈ ಮಣ್ಣನ್ನು ನಾವು ಕಾಣಬಹುದು. ಈ ಮಣ್ಣು ನಸು ಹಳದಿ ಕೆಂಪು ಕಪ್ಪಿಂದ ಕೂಡಿದ, ನಸುಗೆಂಪಿನ ಕಂದು ಅಥವಾ ಕಂದಾಗಿರುತ್ತೆ. ಮಣ್ಣು ಸಾಧಾರಣ ಆಳದಿಂದ ಬಹಳ ಆಳವಾಗಿರುತ್ತೆ. ಮಣ್ಣುಗಳಲ್ಲಿ ನೀರು ಬಹುಬೇಗ ಬಸಿದು ಹೋಗುತ್ತೆ, ಹದ ಹೆಚ್ಚು ಕಾಲ ನಿಲ್ಲುತ್ತೆ. ಹಾಗಾಗಿ ಮಣ್ಣುಗಳಲ್ಲಿ ಭತ್ತ, ಕಬ್ಬು, ತೆಂಗು, ಬಾಳೆ, ಅಡಿಕೆ, ಏಲಕ್ಕಿ, ಗೋಡಂಬಿ, ಮೆಣಸು, ಕಾಫಿ, ಟೀ, ಕಿತ್ತಳೆ ಮುಂತಾದವುಗಳನ್ನು ಕೂಡ ಬೆಳೆಯಬಹುದು. ಹಾಗೆಯೇ ಮತ್ತೊಂದು ಜಮ್ಮಟ್ಟಿಗೆ ಗೊಚ್ಚು ಮಣ್ಣು ಅಂತ ಕೂಡ ಇದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಪ್ರದೇಶ, ಶಿವಮೊಗ್ಗ ಜಿಲ್ಲೆಯ ಉತ್ತರ ಭಾಗ ಹಾಗೂ ಬೆಂಗಳೂರು ಜಿಲ್ಲೆಯ ಸಮೀಪಗಳಲ್ಲಿ ಕಾಣಬಹುದು. ಇದರಲ್ಲಿ ಕಬ್ಬಿಣಾಂಶದ ನುರುಜುಗಲ್ಲು ಹೆಚ್ಚಾಗಿರುತ್ತೆ. ಹಾಗೆಯೇ ಕರಾವಳಿ ಮೆಕ್ಕಲು ಮಣ್ಣು ಕೂಡ ಇದೆ. ಇದನ್ನು ಕರಾವಳಿ ತೀರದಲ್ಲಿ ಕೂಡ ನಾವು ಕಾಣಬಹುದು. ಪಶ್ಚಿಮ ಘಟ್ಟ ಹಾಗೂ ಅರಬ್ಬಿ ಸಮುದ್ರದಿಂದ ಕೊಚ್ಚಿ ಬಂದು ನಿಂತಿರುವಂತಹ ಮಣ್ಣು ಇದು. ಹೀಗಾಗಿ ಈ ರೀತಿ ಕನ್ನಡ ನಾಡಿನಲ್ಲಿ ಮಣ್ಣುಗಳು ಮಾನವನಿಗೆ ವಿವಿಧ ವಿಶಿಷ್ಟ ರೀತಿಗಳಲ್ಲಿ ಉಪಯೋಗವಾಗಿದೆ. ಸಸ್ಯಗಳ ಬೆಳವಣಿಗೆಗೆ ಆಧಾರ ಇದು, ಆಹಾರ ಉತ್ಪಾದನೆಗೆ ಮುಖ್ಯವಾದಂತಹ ಕಾರಣ ಕೂಡ ಇದು, ನೀರನ್ನು ಸಂಗ್ರಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ, ಪರಿಸರ ಸಮತೋಲನವನ್ನು ಕೂಡ ಕಾಪಾಡುತ್ತೆ. ಹಾಗಾಗಿ ನಾವು ಮಣ್ಣನ್ನು ಸಂರಕ್ಷಿಸಬೇಕು ಕೂಡ. ಅತಿಯಾದಂತಹ ಮರ ಕಡಿಯುವಿಕೆಯನ್ನು ತಪ್ಪಿಸಬೇಕು, ಮಣ್ಣಿನ ಎರೋಷನ್ನನ್ನು ಕೂಡ ನಾವು ನಿಯಂತ್ರಿಸಬೇಕು, ಸಾವಯವ ಗೊಬ್ಬರ ಬಳಕೆ ಹೆಚ್ಚಿಸಬೇಕು, ಹಾಗೆಯೇ ನೀರಿನ ಸರಿಯಾದಂತಹ ಬಳಕೆ ಕೂಡ ಮಾಡಬೇಕು. ಹಾಗಾದರೆ ಮಣ್ಣು ನಮ್ಮ ಜೀವನದ ಮೂಲಭೂತ ಸಂಪನ್ಮೂಲ ಅಲ್ವಾ? ಹಾಗಾಗಿ ಕೃಷಿ, ಪರಿಸರ ಮತ್ತು ಜೀವ ಜಗತ್ತಿನ ಉಳಿವಿಗೆ ಮಣ್ಣಿನ ಪಾತ್ರ ಬಹಳ ಮಹತ್ವದ್ದಾಗಿದೆ. ಆದ್ದರಿಂದ ಮಣ್ಣಿನ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗತ್ತೆ. ಇಂದಿನ ನಮ್ಮ ಸಿರಿಗಂಧ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮಣ್ಣುಗಳು, ವಿವಿಧ ಮಣ್ಣುಗಳು ಅದರ ಬಗ್ಗೆ ತಿಳ್ಕೊಂಡ್ವಿ. ಹಾಗೇನೆ ಮಣ್ಣಿನ ಮಹತ್ವದ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಮಣ್ಣನ್ನು ಸಂರಕ್ಷಿಸಬೇಕು, ಮಣ್ಣನ್ನು ಸಂರಕ್ಷಿಸಿದರೆ ಮಾತ್ರ ನಮ್ಮ ಉಳಿವು ಅಂತ ಕೂಡ ತಿಳ್ಕೊಂಡ್ವಿ. ಮಣ್ಣು ಉಳಿದರೆ ಬದುಕು ಉಳಿಯುತ್ತೆ ಅಂತ ಹೇಳ್ತಾ ಇಂದಿನ ಸಿರಿಗಂಧ ಕಾರ್ಯಕ್ರಮವನ್ನು ಕೊನೆಯ ಗೀತೆಯೊಂದಿಗೆ ಮುಗಿಸ್ತಾ ಇದ್ದೀನಿ. ಮಸಣದ ಹೂವು ಚಿತ್ರದ ಗೀತೆ ಹಾಡಿದ್ದಾರೆ ವಾಣಿ ಜಯರಾಮ್, ಜಯಚಂದ್ರನ್ ಹಾಗೂ ಸಂಗಡಿಗರು. ಸೂರಂ ಯಕ್ಕುಂಡಿಯವರ ಸಾಹಿತ್ಯವಿದೆ, ವಿಜಯ ಭಾಸ್ಕರ್ ಅವರ ಸಂಗೀತ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 9:15. ಇನ್ನು ಮುಂದೆ ಕೇಳಿ ವರ್ಷಾಲಿ ಭಿಡೆ ಅವರು ಹಾಡಿರುವ ಭಾವಗೀತೆಗಳು. ಆರಂಭದಲ್ಲಿ ಡಾಕ್ಟರ್ HS ವೆಂಕಟೇಶಮೂರ್ತಿ ವಿರಚಿತ ಒಂದು ಭಾವಗೀತೆ, ಬಯಲಿನೊಳಗೆ ಯಾರೋ ಮರೆತ.

ಕೇಳ್ತಾ ಇದ್ದೀರಾ ವರ್ಷಾಲಿ ಭಿಡೆಯವರು ಹಾಡಿರುವ ಭಾವಗೀತೆಗಳನ್ನು. ಇನ್ನು ಮುಂದೆ ಕೇಳಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಒಂದು ಭಾವಗೀತೆ, ಎಲ್ಲಿ ಹೋಗಲೇ ಹೇಗೆ ಕಾಣಲೇ.

ಇದುವರೆಗೆ ವರ್ಷಾಲಿ ಭಿಡೆ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಸಮಯ ಆಗ್ತಾ ಇದೆ 9:30. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಶ್ಯೂಸ್ ಬಿಫೋರ್ ಪಾರ್ಲಿಮೆಂಟ್.

ಆಕಾಶವಾಣಿ ಸಮಯ ಆಗಲಿದೆ 10 ಗಂಟೆ. ಇನ್ನು ಮುಂದೆ ರವಿವಾಸರಯ್ಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 11 ಗಂಟೆ. ಶ್ರೋತೃಗಳೇ, ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮುಂಜಾನೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 ಚಿಂತನ ವೆಂಕನಗೌಡ ಪಾಟೀಲ್ ವಟಗಲ್ ಅವರಿಂದ. ರಾಯಚೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಸಂಪದಾ ಭಟ್ ಅವರು ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಚಿತ್ರಗೀತೆಗಳನ್ನು ಆಲಿಸುವಿರಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:30 ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಇನ್ನು ಮಧ್ಯಾಹ್ನದ ಕಾರ್ಯಕ್ರಮಗಳಲ್ಲಿ 12:00 ವನಿತಾ ವಿಹಾರ. ಲೇಖಕಿ ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ರಾಘವೇಂದ್ರ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ್. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. ಆರೋಗ್ಯ ಸಂಚಿಕೆ 12:35. ಯೋಗ ಹಾಗೂ ಮಧುಮೇಹ ನಿಯಂತ್ರಣ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರು ಬಸವರಾಜ್ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಜಿ ರಾಮ್ಜಿ ಮಿಷನ್ ಕುರಿತು ಮಾಹಿತಿ ನೀಡುತ್ತಾರೆ ಯುವ ಪತ್ರಕರ್ತ ನಿತೀಶ್ ಡಂಬಳ್. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಸಂಧ್ಯಾ ಜವಳಿ. ಸಂಜೆಯ ಕಾರ್ಯಕ್ರಮಗಳಲ್ಲಿ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ. 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. 6:51 ಕೃಷಿ ರಂಗ. ನೈಸರ್ಗಿಕ ಡಿಟರ್ಜೆಂಟ್ ಅಥವಾ ಅಂಟುವಾಳಕಾಯಿ, ಈ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ಆನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 8:30 ಸಿರಿಗಂಧ ಮುಂದುವರಿಯುವುದು. 9:15 ರೋಹಿಣಿ ಮೋಹನ್ ಅವರು ಹಾಡಿರುವ ಭಾವಗೀತೆಗಳು. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿನಾಯಕ ವೈದ್ಯನಾಥನ್ ಅವರಿಂದ ವೀಣಾವಾದನ. ಪಕ್ಕವಾದ್ಯ ಸಹಕಾರದಲ್ಲಿ ಮೃದಂಗ ಆರ್ ನರಸಿಂಹನ್. 10:00 ಸಂಸತ್ತಿನಲ್ಲಿ ಪ್ರಶ್ನೋತ್ತರ ಕಲಾಪಗಳ ಮುದ್ರಿತ ಪ್ರಸಾರ. ನಂತರ ಗೀತಚಂದ್ರಿಕೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿವೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meter ಅಂದರೆ 612 kilohertz ಹಾಗೂ DRM ತರಂಗಾಂತರ 603 kilohertz ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದುವು. 603 kilohertz DRM ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಸಮಯ 11:10:30. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಮುಂಜಾನೆ 5:55 ಆರಂಭವಾಗುವುದು. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಸೌಮ್ಯ ಕುಲಕರ್ಣಿ ಹೇಳುವ ಶುಭರಾತ್ರಿ. ಜೈ ಹಿಂದ್.